ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 18ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 8ನೇ ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮೀನಾ ಎನ್ ಮಾಡುವ ನಮಸ್ಕಾರ ಹಾಗೂ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6 ಗಂಟೆ. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ಕರುನಾಳು ಬಾಬೆಳಗ್ಗೆ ಡಾ ಗುರುರಾಜ್ ಕರ್ಜಗೆ ಅವರಿಂದ ಕಥನಗಳು, 6:40 ನೇಗಿಲು ಮಿಡಿತ ಕಾರ್ಯಕ್ರಮ, ಇದರಲ್ಲಿ ತೆಂಗಿನ ಬೆಳೆಯಲ್ಲಿ ರೈನೋಜರಸ್ ದುಂಬಿಯ ಹಾನಿ ಮತ್ತು ನಿರ್ವಹಣಾ ಕ್ರಮಗಳು, ಈ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಸಹ ಸಂಶೋಧಕರಾದ ಡಾ ಅಂಬರೀಶ್ ಎಸ್ ಅವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ವೈರಲ್ ಸೋಂಕು, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಶಾಂತಲಾ ಆರ್ಎಂ. ಈ ಕಾರ್ಯಕ್ರಮ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. 6:50 ಸುದ್ದಿ ಮಿಂಚು, 7:30 ಭಾವಗೀತೆಗಳ ಕಾರ್ಯಕ್ರಮ. ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಪಕ್ಷಿ ಪ್ರಪಂಚ, ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಮಾಹಿತಿ ನೀಡುವ ಪಕ್ಷಿಯ ಹೆಸರು ಗುಲಗಂಜಿ. 8:45 ಐಎಂಎ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಶಿಲೀಂಧ್ರಗಳ ಸೋಂಕು, ಈ ಕುರಿತು ಚರ್ಮ ರೋಗ ತಜ್ಞರಾದ ಡಾ ಸಹನಾ ಅವರಿಂದ ಮಾಹಿತಿ. 9:05 ಬೆಂಗಳೂರು ಕೇಂದ್ರದಿಂದ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರ. ವೀಣಾವಾದನ ವಿದ್ವಾನ್ ರಮಣ ಬಾಲಚಂದ್ರನ್ ಅವರಿಂದ. ಮೃದಂಗ ಸಹಕಾರ ವಿದ್ವಾನ್ ಅರ್ಜುನ್ ಕುಮಾರ್. ಕಂಜರ ವಿದ್ವಾನ್ ಜಿ ಗುರುಪ್ರಸನ್ನ. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು ಆಕಾಶವಾಣಿ ಬೆಂಗಳೂರು. 10:05 ಹಾಡು ಮಾತಾಡು. 11:00 ಭಾವಗೀತೆಗಳ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಹೊಸೂರಿನ ಕೆ ಗುಡ್ಡಪ್ಪ ಜೋಗಿ ಮತ್ತು ತಂಡದವರಿಂದ ಜೋಗಿ ಪದಗಳನ್ನು ಆಲಿಸುವಿರಿ. 11:55 ಆರೋಗ್ಯ ಅಡುಗೆ, ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡುಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. 12:05 ವನಿತಾ ವಿಹಾರ ಕಾರ್ಯಕ್ರಮ, ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ, ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಅವರೊಂದಿಗೆ ಮಾತುಕತೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ, 3:01 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳು ಮೂಡಿಬರಲಿವೆ, 6:00 ಸೇವಾ ಮಾಹಿತಿ. ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ನೈಸರ್ಗಿಕ ನಿರ್ವಹಣೆ, ಈ ಕುರಿತು ಪಂಚನಹಳ್ಳಿ ಗ್ರಾಮದ ಎಂಎಲ್ ತಂಡದ ಪ್ರಗತಿಶೀಲ ರೈತರಾದ ಶ್ರೀ ಗಂಗಾಧರ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:00 ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ, 10:30 ಕೇಂದ್ರ ಸರ್ಕಾರವು 12 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: contest on Quad Felipe Chartrier. And that is the end of First News Bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಾರಾಧನಕ್ಕೆ ಸ್ವಾಗತ. ಕೇಳುಗರೆ, ನಾವಿಂದು ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಒಂದು ಶಿವನ ದೇವಾಲಯದ ಕುರಿತು ಪರಿಚಯವನ್ನ ಮಾಡಿಕೊಳ್ತಾ ಇದ್ದೀವಿ. ಈ ಒಂದು ಶಿವನ ದೇವಾಲಯವನ್ನ ಆದಿಶಂಕರಾಚಾರ್ಯರು ನಿರ್ಮಿಸಿದರು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸನ್ನ ವೆಂಕಟದಾಸರ ರಚನೆಯನ್ನ ಹಾಡಿದ್ದಾರೆ ನಾರಾಯಣ ತಾಸಗನ್. ಸಂಘವಾಗಲಿ ಸಾಧು ಸಂಘವಾಗಲಿ.

ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಕೆಳಗಡೆ ನಾವಿಂದು ಆದಿ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶಿವನ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ. ಆದಿ ಶಂಕರಾಚಾರ್ಯರು ಅಂದ ಕೂಡಲೇ ನಮಗೆಲ್ಲ ಕಣ್ಣ ಮುಂದೆ ಬರುವಂತದ್ದು ಶೃಂಗೇರಿಯ ಶಾರದಾಂಬೆ, ಹಾಗೆಯೇ ಅವರಿಂದ ಒಂದು ಮಾಡಲ್ಪಟ್ಟಂತಹ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶ್ರೀಚಕ್ರ. ಈ ಶ್ರೀಚಕ್ರ ಸಾಮಾನ್ಯವಾಗಿ ದೇವಿಯ ದೇಗುಲಗಳಲ್ಲಿ ನಾವು ಕಾಣ್ತೇವೆ, ಆದರೆ ಇವತ್ತಿನ ಈ ಗೀತಾರಾಧನ ಕಾರ್ಯಕ್ರಮದಲ್ಲಿ ಶಿವನ ತಲೆಯ ಮೇಲೆ ಇರುವಂತ ಶ್ರೀಚಕ್ರದ ಒಂದು ಶಿವಲಿಂಗದ ದೇವಾಲಯದ ಕುರಿತು ಮಾಹಿತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಚಕ್ರವಿರುವ ಶಿವನ ದೇಗುಲ ಇದಾಗಿದ್ದು, ಸಾಮಾನ್ಯವಾಗಿ ಶ್ರೀಚಕ್ರ ದೇವಿಯಾಲಯದಲ್ಲಿ ಕಾಣ್ತೇವೆ, ಆದರೆ ಶಿವನ ಆಲಯದಲ್ಲಿ ಅದರಲ್ಲೂ ಶಿವನ ನೆತ್ತಿಯ ಮೇಲೆ ಶ್ರೀಚಕ್ರವನ್ನು ಕಾಣೋದು ಇಲ್ಲಿನ ಒಂದು ವಿಶೇಷ ಅಂತ.

ಹೇಳ್ಬೋದು. ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ, ಸುಮಾರು 800 ವರ್ಷಗಳಷ್ಟು ಪುರಾತನವಾದ ದೇಗುಲ ಈ ಒಂದು ದೇಗುಲ ಆಗಿದೆ. ಶಿವನು ಚಕ್ರಾಂಕಿತನಾಗಿ ಇಲ್ಲಿಗೆ ಬಂದು ಇಲ್ಲಿಗೆ ಬರುವಂತಹ ಭಕ್ತರನ್ನ ಹರಿಸ್ತಾ ಇದ್ದಾನೆ. ಈ ಒಂದು ದೇಗುಲ ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಈ ದೇಗುಲದ ಗರ್ಭಗೃಹ, ಪ್ರಾಂಗಣ ಮತ್ತು ಧ್ವಜಸ್ತಂಭವನ್ನ ಈ ದೇಗುಲ ಒಳಗೊಂಡಿದೆ. ಗರ್ಭಗೃಹದ ಶಿಖರವು ಶ್ರೀಚಕ್ರಾಕಾರದಲ್ಲಿ ಮಾಡಲ್ಪಟ್ಟಿದೆ. ಈ ದೇಗುಲದ ಕುರಿತು ಮತ್ತಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮತ್ತೊಂದು ಭಕ್ತಿ ರಚನೆಯ ನಂತರ ಬಸವೇಶ್ವರರ ವಚನ ಹಾಡಿದ್ದಾರೆ ಎನ್ ಎಸ್ ರಾಮನ್. ಜ್ಞಾನದ ಬಲದಿಂದ

ವಿಜಯನಗರ ಜಿಲ್ಲೆಯ ಶ್ರೀ ಸುಂದರೇಶ್ವರ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿನ ಶಿವಲಿಂಗದ ಮೇಲೆ ಶ್ರೀಚಕ್ರವಿರೋದ್ರಿಂದ ಇದನ್ನ ಶಿವಶಕ್ತಿಯ ಜಾಗೃತ ಕ್ಷೇತ್ರ ಅಂತ ಹೇಳಿ ನಂಬಲಾಗಿದೆ. ಶಿವಶಕ್ತಿಯ ಜಾಗೃತ ಕ್ಷೇತ್ರ ಇದಾಗಿದ್ದು ಶ್ರೀಚಕ್ರಾಂಕಿತನಾದ ಶಿವಲಿಂಗವನ್ನ ಆದಿ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದರು ಅಂತ ಹೇಳಿ ತಿಳಿದು ಬರುತ್ತೆ. ಸಾಲಿಗ್ರಾಮ ಶಿಲೆಯಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಅದರ ಮೇಲೆ ಶ್ರೀಚಕ್ರವನ್ನ ಕೆತ್ತಿಸಿದರು ಅಂತ ಹೇಳಿ ಹೇಳಲಾಗುತ್ತೆ. ಶಿವಲಿಂಗವನ್ನ ಸುಂದರೇಶ್ವರ ಜ್ಯೋತಿರ್ಲಿಂಗ ಮಹಾದೇವನ ಜಾಗೃತ ಕ್ಷೇತ್ರ ಅಂತ ಹೇಳಿ ನಂಬಲಾಗುತ್ತೆ. ಇನ್ನು ಇಲ್ಲಿಗೆ ದೇಶದ ಹಲವಾರು ಸ್ಥಳಗಳಿಂದ ಭಕ್ತರು ಇಲ್ಲಿಗೆ ಪಾದಯಾತ್ರೆಯನ್ನ ಮಾಡಿ ತಮ್ಮ ಸೇವೆಯನ್ನ ಅರ್ಪಿಸ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪಾದಯಾತ್ರೆಯನ್ನ ಕೈಗೊಳ್ತಾರೆ. ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಭಕ್ತರು ಬಂದು ತಮ್ಮ ಒಂದು ಸೇವೆಯನ್ನ ಮಾಡಿ ಹೋಗ್ತಾರೆ. ಇಲ್ಲಿ ವಿಶೇಷವಾಗಿ ಶಿವರಾತ್ರಿ ಇಲ್ಲಿ ಬೆಳಿಗ್ಗೆ 4 ಗಂಟೆಯಿಂದನೇ ಪೂಜೆಗಳು ಆರಂಭ ಆಗುತ್ತೆ. ಸೋಮವಾರ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜೆಗಳನ್ನು ಇಲ್ಲಿ ಮಾಡಲಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮತ್ತೊಂದು ಭಕ್ತಿ ರಚನೆಯ ನಂತರ ಸರ್ಪಭೂಷಣ ಶಿವಯೋಗಿಯವರ ರಚನೆ ಹಾಡಿದ್ದಾರೆ ಎಂಎಸ್ ಶೀಲಾ.

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ಶ್ರೀ ಸುಂದರೇಶ್ವರ ದೇಗುಲದ ಪರಿಚಯವನ್ನ ಮಾಡಿಕೊಳ್ತಾ ಇದ್ದೀವಿ. ಈ ದೇಗುಲವು ಹಿಂದೂ ಇಸ್ಲಾಮಿಕ್ ವಾಸ್ತುಶೈಲಿಯನ್ನ ಹೊಂದಿದ್ದು, ಈ ಒಂದು ದೇಗುಲದ ಶಿಖರವು ಶ್ರೀಚಕ್ರದ ಆಕಾರದಲ್ಲಿದೆ. ಶ್ರೀಚಕ್ರವನ್ನ ನೆತ್ತಿಯ ಮೇಲೆ ಹೊಂದಿರುವಂತಹ ಶಿವಲಿಂಗವಿರುವ ಶ್ರೀ ಸುಂದರೇಶ್ವರ ದೇಗುಲದ ಪರಿಚಯ ಇದಾಗಿತ್ತು. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಕಪಿಲಾ ನದಿಯ ತೀರದಲ್ಲಿ ಒಂದು ಭಕ್ತಿ ರಚನೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಮಾನವನು ಸಮಾಜ ಜೀವಿಯಾಗಿದ್ದು ಹಲವು ಬಗೆಯ ಸಂಬಂಧಗಳು ಅವನ ಜೀವನಕ್ಕೆ ಬುನಾದಿಯಾಗಿವೆ. ಒಂದು ಸಮಾಜವು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕಾದಾಗ ಅದಕ್ಕೆ ತನ್ನದೇ ಆದ ಶಿಸ್ತು, ನೀತಿ, ನಡೆ, ನುಡಿಗಳು ಅವಶ್ಯಕವಾಗುತ್ತವೆ. ತತ್ವ ಪದಕಾರರು ಸಾಮಾಜಿಕ ಸಂಬಂಧವನ್ನು ನೀತಿಯ ಚೌಕಟ್ಟಿನಲ್ಲಿ ಗುರುತಿಸಲು ಪ್ರಯತ್ನಿಸಿದ್ದಾರೆ. ಅಂತೆಯೇ ಮಡಿವಾಳಪ್ಪನವರು ಮಾನವನ ಮಹತಿಯನ್ನು ಸಾಧಿಸಲು ಕೆಲವು ವಿಶಿಷ್ಟ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದು ತಿಳಿಸಿದ್ದು ಹೀಗೆ: ಕಳ್ಳತನ ಮಾಡಬಾರದು ಎಲೆ ಮನವೇ, ಸುಳ್ಳತನ ಹೇಳಬಾರದು ಎಲೆ ಮನವೇ, ಬಲ್ಲಂತ ಜ್ಞಾನಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತ ಅನಬಾರದು ಎಲೆ ಮನವೇ, ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ. ಅಷ್ಟೇ ಅಲ್ಲದೆ ನಡೆ ನುಡಿ ಶುದ್ಧವಾಗಿರಬೇಕೆಂದು ಹೇಳಿದ್ದಾರೆ. ಅದೇ ರೀತಿ ಬಸವಲಿಂಗ ಶರಣರು ಕೂಡ ಭೋಗ ತ್ಯಾಗ ಮಾಡಿದವರಲ್ಲಿ, ನಾಯಿಯಂತೆ ಬಗಳುವವರಲ್ಲಿ, ಕಳ್ಳತನ ಮಾಡುವವರಲ್ಲಿ, ಚಾಡಿ ಹೇಳುವವರಲ್ಲಿ ಹೋಗಬಾರದೆಂದು ವಿಧಿ ನಿಷೇಧಗಳನ್ನು ಗುರುತಿಸಿದ್ದಾರೆ.

0: ಭಕ್ತರಿಗೆ ತಿಳಿ ಹೇಳುವುದು ಹಾವಿಗೆ ಸಕ್ಕರೆ ಎರದಂತೆಯೇ ಸರಿ, ಅದರ ವಿಷವೇನೂ ಹೋಗದೆಂದು ತಿಳಿ ಹೇಳಿದ್ದಾರೆ. ತತ್ವಪದಕಾರ ಆಶಯವನ್ನು ವರ್ಣ ಪದ್ಧತಿಯನ್ನು ಮೀರಿ ನಿಂತು ಸರ್ವ ಧರ್ಮಗಳ ಸಾಮರಸ್ಯದಿಂದ ಕೂಡಿದ ಸಮಾಜವನ್ನು ನಿರ್ಮಾಣ ಮಾಡುವುದಾಗಿದೆ. ಅದಕ್ಕಾಗಿಯೇ ಕೆಲವರು ತಮ್ಮ ಮತಗಳಲ್ಲಿದ್ದುಕೊಂಡೇ ಪಾರಮಾರ್ಥಿಕ ಪಥವನ್ನು ಹಿಡಿದರೆ ಕೆಲವರು ಅನ್ಯ ಮತಗಳನ್ನು ಪ್ರವೇಶಿಸುವುದರ ಮುಖಾಂತರ ಪಾರಮಾರ್ಥಿಕ ಪಥವನ್ನು ಹಿಡಿದಿದ್ದಾರೆ. ಆದರೆ ಅವರ ಗುರಿ ಷಡ್ಭ್ರಮೆಗಳಿಂದ ಜೀವಿಗಳನ್ನು ಮುಕ್ತರನ್ನಾಗಿಸಿ ದೈವ ಸಾಕ್ಷಾತ್ಕಾರಕ್ಕೆ ಬಾಗಿಲು ತೆರೆಯುವುದಾಗಿದೆ. ಅಂದವಾದ ಶ್ರೀ ಗಂಧ ಗಿಡದೊಳು ಎಂಬ ಅಜ್ಞಾತ ತತ್ವ ಪದಕಾರನ ಹಾಡಿನಲ್ಲಿ ಅಲ್ಲಮ ಪ್ರಭು ಅಲ್ಲಮ ಸಾಹೇಬನೆಂದು ಉಲ್ಲೇಖಗೊಂಡಿದ್ದಾನೆ. ಜಂಗಮನಾದ ಮೇಲೆ ಮನವಲಿಂಗವ ಮಾಡಿಕೊಂಡಿರಬೇಕು ಎಂದು ಜಲಾಲ ಸಾಹೇಬರು ಪರಮತ ಸಹಿಷ್ಣುತೆಗೆ ತೋರು ಬೆರಳಾಗಿದ್ದಾರೆ. ಅಂತೆಯೇ ಅವರು ಸಬ್ ಕಹತೆ ಈಶ್ವರ ಅಲ್ಲ, ಇದರ ಬೇಷ್ ಯಾರಿಗೆ ತಿಳಿಯಲಿಲ್ಲ. ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡ್ರಿ ಜಾತಿಶೀಲ, ಗುರಿ ಮಡಿವಾಳನ್ನು ಹೊಕ್ಕರೆ ಪಹಲೆ ತೊಳೆಯಬೇಕ್ರಿ ಒಳಗಿನ ಮೈಲ ಎಂದು ಹಿಂದೂ ಮುಸ್ಲಿಂ ಧರ್ಮೀಯರಿಬ್ಬರಿಗೂ ಸಂಬೋಧಿಸಿ ನುಡಿದಿರುವ ಈ ಮಾತುಗಳಲ್ಲಿ ಮತೀಯ ಸಾಮರಸ್ಯದ ಅನುಕರಣೀಯ ಮಾದರಿಗಳನ್ನು ಅವಲೋಕಿಸಬಹುದಾಗಿದೆ. ಅಲ್ಲವೇ ಕನ್ನಡ ಹಾಗೂ ಉರ್ದು ಭಾಷೆಗಳ ಬೆರಿಕೆಯಲ್ಲಿಯೂ ಭಾಷಾ ಸಾಮರಸ್ಯದ ಮನೋಭಾವವನ್ನು ಕಾಣಬಹುದಾಗಿದೆ. ಸರ್ವ ಧರ್ಮ ಸಮನ್ವಯದ ಹರಿಕಾರರಾದ ಶಿಶುನಾಳ ಶರೀಫ ಸಾಹೇಬರು ಸರ್ವ ಧರ್ಮಗಳ ಅಧಿದೇವತೆಗಳನ್ನು ಕುರಿತು ಮಂಗಳ ಪದ್ಯ ರಚಿಸಿದ್ದಾರೆ. ಅಂತೆಯೇ ಹಾವು ತುಳಿದನೆ ಮಾನಿನಿ ಹಾವು ತುಳಿದನೆ ಎಂಬ ತತ್ವ ಶೈವ ವೈಷ್ಣವರಿಗೆ ಶಿವ ಸರ್ವೋತ್ತಮ ಮತ್ತು ವಿಷ್ಣು ಸರ್ವೋತ್ತಮ ಎಂಬ ಪರಸ್ಪರ ವಿರುದ್ಧವಾದದ ಮೇಲೆ ಬಳಕೆಯಾಗಿರುವ ಹಾವು ಪರಿಹರಿಸಬಹುದಾಗಿದೆ. ಹಾಗೆ ಶಂಕರನಾದ ಶಿವಯೋಗೀಶ್ವರರು ಜಾತಿ ಮಾಡುವವರನ್ನು ಟೀಕಿಸಿದ ಜ್ಞಾನ ಮಾರ್ಗಿಗಳಿಗೆ ಜಾತಿ ಸೂತಕಗಳಿಲ್ಲ, ಅವರೇ ಶ್ರೇಷ್ಠರು ಎಂಬ ವಿಶಾಲ ದೃಷ್ಟಿಯನ್ನು ಮೆರೆದಿದ್ದಾರೆ. ಒಟ್ಟಿನಲ್ಲಿ ತತ್ವ ಪದಕಾರರ ಚಿಂತನೆಯನ್ನು ನೋಡಿದಾಗ ವ್ಯಕ್ತಿಯು ತನ್ನ ಸಾಧನೆಯ ಮೂಲಕ ದೇವ ಮಾನವ ಆಗಬಹುದೆಂಬುದನ್ನು ತತ್ವ ಪದಕಾರರು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಸಹಬಾಳ್ವೆಯ ಮುಖಾಂತರ ಐಕ್ಯತೆಯನ್ನು ಸಾಧಿಸಿ ಸಮಾನತೆಯ ಆಧಾರದ ಮೇಲೆ ಸುಂದರವಾದ ಸಮಾಜವು ನಿರ್ಮಾಣವಾಗಬಲ್ಲದೆಂಬ ಸಂದೇಶವನ್ನು ಸಾರಿದ್ದಾರೆ. ಮತ ಧರ್ಮ ದೇವರುಗಳ ಹೆಸರಿನಲ್ಲಿ ಮುಗ್ಧ ಜನರನ್ನು ಶೋಷಣೆ ಮಾಡುತ್ತಾ ಸಮಾಜವನ್ನು ಹೋಳು ಮಾಡುತ್ತಿರುವ ಇಂದಿನ ಧಾರ್ಮಿಕ ಹಾಗೂ ರಾಜಕೀಯ ಧುರೀಣರಿಗೆ ಈ ತತ್ವ ಪದಕಾರರ ನಡೆನುಡಿಗಳು ಆದರ್ಶಪ್ರಾಯವಾಗಿವೆ ಅಲ್ಲವೇ?
1: ಇದುವರೆಗೂ ಭಾರತಿ ವಸ್ತ್ರದವರಿಂದ ಚಿಂತನವನ್ನು ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ನಮ್ಮಲ್ಲಿ ಒಂದು ವಿಚಿತ್ರ ಸ್ವಭಾವ ಇದೆ, ಹೊರಗಿನವ್ರನ್ನೆಲ್ಲಾರನ್ನು ಮೆಚ್ಚಿಕೊತೇವೆ, ನಮ್ಮವ್ರನ್ನೇ ಮೆಚ್ಚಿಕೊಳ್ಳಲ್ಲ. ನಮ್ಮವ್ರ ಬೆಲೆ ನಮಗೆ ಅರ್ಥ ಆಗೋದು ಎಂದು ಅಂತ ನನಗೆ ಎಷ್ಟೋ ಸಲ ಅನಿಸುತ್ತೆ. ಒಂದು ಘಟನೆ, ಸತ್ಯೇಂದ್ರನಾಥ್ ಬೋಸ್ ಅಂತ ನಮ್ಮ ದೇಶ ಸೃಷ್ಟಿ ಮಾಡಿದಂಥ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ರು. ಭೌತಶಾಸ್ತ್ರದಲ್ಲಿ ಅದರಲ್ಲೂ ಅಣುರಚನಾ ಶಾಸ್ತ್ರದಲ್ಲಿ ಅವ್ರ ಕೊಡುಗೆ ಅಪಾರವಾದಂಥದ್ದು. ಅವ್ರು ಬರೆದಂತಹ ಪತ್ರಿಕೆಗಳು ಎಷ್ಟು ಪ್ರಸಿದ್ಧ ಆಗಿತ್ತು ಅಂದ್ರೆ, ಆಗಿನ ಖ್ಯಾತನಾಮರಾದಂಥ ಹೈಸೆನ್ಬರ್ಗ್, ಪ್ಲಾಂಕ್, ಐನ್ಸ್ಟೈನ್ ಇವರೆಲ್ಲರಿಗೂ ಬೋಸ್ ಬಗ್ಗೆ ಗೊತ್ತಿತ್ತು. ಐನ್ಸ್ಟೈನ್ ಜೊತೆಗೆ ಸಿದ್ಧಾಂತ ಮಾಡಿ ಇವತ್ತಿಗಾದರೂ ಬೋಸ್ ಐನ್ಸ್ಟೈನ್ ಸಿದ್ಧಾಂತ ಸಂಖ್ಯಾಶಾಸ್ತ್ರ ಅಂತ ಹೆಸರು ಬಂದಿದೆ. ಅಷ್ಟರ ಮಟ್ಟಿಗೆ ದೊಡ್ಡ ಕೆಲಸ ಮಾಡಿದಂಥ ಮನುಷ್ಯ. ಬಾಲ್ಯದಿಂದಲೂ ಅತ್ಯಂತ ಪ್ರತಿಭಾಶಾಲಿ ಆಗಿದ್ದಂಥವ್ರು ಬೋಸ್. ಕಲ್ಕತ್ತೆ ಹತ್ರ ಇದ್ದಂತಹ ಹಿಂದೂ ಶಾಲೆಯಲ್ಲಿ ಓದ್ತಾ ಇದ್ರು. ಅಲ್ಲೊಬ್ರು ಉಪೇಂದ್ರ ಭಕ್ಷಿ ಅಂತ ಒಬ್ರು ಗಣಿತ ಮಾಸ್ಟರ್ ಇದ್ರು, ಭಾರಿ ಸ್ಟ್ರಿಕ್ಟ್ ಮಾಸ್ಟರ್ ಅವರು, ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಿರ್ಲಿಲ್ಲ ಅಂತ ಮನುಷ್ಯ. 9ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆ ಕೊಟ್ಟಿದ್ದಾರೆ, 10 ಪ್ರಶ್ನೆ ಕೊಟ್ಟಿದ್ದಾರೆ, 10 ಬರೋದು ಯಾವ್ದಾದ್ರೂ 6 ಬರೀರಿ ಅಂತ ಕೊಟ್ಟಿದ್ದಾರೆ. ಪರೀಕ್ಷೆ ಪೇಪರ್ ತಪಾಸ್ ಮಾಡಿದ್ಮೇಲೆ ಭಕ್ಷಿ ಅವರು ಪತ್ರಿಕೆ ವಾಪಸ್ ಕೊಟ್ರಂತೆ. ಸತ್ಯೇಂದ್ರನಾಥ್ ಬೋಸರಿಗೆ 100 to 110 ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಹಳ ಹೆಚ್ಚಂದ್ರೆ 100 to 100 ಬರ್ಬೇಕಪ್ಪ. 100 to 110 ಹೆಂಗ್ ಕೊಡ್ತಾರೆ? ಎಲ್ರಿಗೂ ಒಂಥರ ಅಸಹ್ಯ ಅನಿಸ್ತು. ಹೆಡ್ ಮಾಸ್ಟರ್ ಕರೆಸಿದ್ರಂತ, ಏನ್ರಿ ಇದೆ ಅಸಹ್ಯ, 100 to 110 ಕೊಡ್ತಾರೇನ್ರಿ, ಬಹಳ ಚೆನ್ನಾಗಿ ಬರೋದು 100 to 100 ಕೊಡ್ಬೇಕಪ್ಪ ಅಂದ್ರಂತೆ. ಅದು ಭಕ್ಷಿ ಹೇಳಿದ್ದೇನ್ ಗೊತ್ತಾ, ಈ ಬಾಲಕನ ಪ್ರಶ್ನೆ ಪತ್ರಿಕೆಯಲ್ಲಿ 10 ಯಾವ್ದಾದ್ರೂ 6 ಬರೀರಿ ಅಂತ ಹೇಳಿದ್ರೆ, ಈತ 6 ಬರೆಯೋ ಸಮಯದಲ್ಲಿ 10 ಬರೆದಿದ್ದಾನೆ. ಉತ್ತರ ಪತ್ರಿಕೆಯಲ್ಲಿ ಒಂದ್ ಅಕ್ಷರ ಕೂಡ ತಪ್ಪಿಲ್ಲ, ಒಂದ್ಸಲ ಹೊಡೆದ್ ಹಾಕಿಲ್ಲ. ಮೊದಲು ಹ್ಯಾಕ್ ಶುರು ಮಾಡಿದ್ದಾನೋ ಅದೇ ರೀತಿ ಕೊನೆವರೆಗೂ ಬರೆದಿದ್ದಾನೆ. ಇದು ಆಶ್ಚರ್ಯ ಅಲ್ವಾ? 6 ಬರೆಯೋ ಸಮಯದಲ್ಲಿ 10 ಬರೆದಾಗ 100 to 100 ಕೊಟ್ರೆ ಹೆಂಗಾಗ್ತದೆ? 10 ಸರಿಯಾಗಿದೆ. ಆದ್ರಿಂದ

0: ಆ ಸಮಯ ಪ್ರಜ್ಞೆ, ಆ ಸಮಯ ಉಳಿಸಿ ಒಂದು ಕ್ಷಣ ಕೂಡ ಅಪವ್ಯಯ ಮಾಡದೆ ಬರೆದಿದ್ದಾನಲ್ಲ ಹುಡುಗ, ಅದು 10 ಮಾರ್ಕ್ ಬಹುಮಾನವಾಗಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರಂತೆ ಉಪೇಂದ್ರ ಬಕ್ಷಿ ಅವರು. ಎಷ್ಟೋ ವರ್ಷ ಅವ್ರ 9ನೇ ತರಗತಿ ಪರೀಕ್ಷೆ ಪೇಪರ್ ಅನ್ನ ಕಾಯ್ದಿಟ್ಟಿದ್ರು ಸ್ಕೂಲಲ್ಲಿ. ಈ ವ್ಯಕ್ತಿ ಸತ್ಯೇಂದ್ರನಾಥ್ ಬೋಸ್ ಅತ್ಯಂತ ಸರಳ ಜೀವಿ, ಅಷ್ಟು ಜಗತ್ವಿಖ್ಯಾತ ವಿಜ್ಞಾನಿ ಆಗಿದ್ರು ಒಂಚೂರು ಅಹಂಕಾರ ಇರಲಿಲ್ಲ. ಒಂದು ಸಲ ಡೆನ್ಮಾರ್ಕಿನ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂಥ ನೀಲ್ಸ್ ಬೋರ್ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಕಲ್ಕತ್ತೆಯ ಪರಮಾಣು ಸಂಸ್ಥಾನದಲ್ಲಿ ಒಂದು ಕಾರ್ಯಕ್ರಮ. ನೀಲ್ಸ್ ಬೋರ್ ದೊಡ್ಡವರಲ್ವಾ, ಅವರು ತಮ್ಮ ಸಿದ್ಧಾಂತಗಳನ್ನು ಮಂಡಿಸ್ತಾ ಇದ್ರು ಬೋರ್ಡ್ ಮೇಲೆ. ಅದಕ್ಕೆ ಅಧ್ಯಕ್ಷರನ್ನಾಗಿ ಸತ್ಯೇಂದ್ರನಾಥ್ ಬೋಸ್ ಅನ್ನು ಕೂಡಿಸಿದ್ರು. ತುಂಬಾ ವಯಸ್ಸಾಗಿತ್ತು ಬೋಸರಿಗೆ, ಹಿಂಗೆ ಕೂತಿದ್ದಾರೆ ಕನ್ನಡಕ ಹಾಕೊಂಡು. ಹಿಂದೆ ಬೋರ್ ಅವರು ಬೋರ್ಡ್ ಮೇಲೆ ಬರೆದು ತಮ್ಮ ಸಿದ್ಧಾಂತ ಹೇಳ್ತಿದ್ದಾರೆ. ಆಗಿನ ಕಾಲದ ಅತ್ಯಂತ ಶ್ರೇಷ್ಠ ಭೌತ ವಿಜ್ಞಾನಿಗಳೇನಿದ್ರು ಕೂತ್ಕೊಂಡು ನೋಟ್ಸ್ ಮಾಡ್ಕೋತಾ ಇದ್ದಾರೆ, ಬರ್ಕೋತಾ ಇದ್ದಾರೆ. ಅವ್ರು ಏನ್ ಕಂಡ್ರು ಗೊತ್ತಾ, ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ಬೋರ್ ಅವರು ಬೋರ್ಡ್ ಮೇಲೆ ಬರೆದು ಸಿದ್ಧಾಂತ ವಿವರಿಸುವಾಗ ಮುಂದೆ ಕೂತಿದ್ರಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಎಸ್ಎನ್ ಬೋಸ್, ಹಿಂಗೆ ತುಕ್ಕಡಿಸ್ತಾ ಇದ್ರಂತೆ. ಬಹಳ ಅಸಹ್ಯ ಅನ್ಸ್ಬಿಡ್ತು ಅವ್ರಿಗೆ. ಇಂಥ ದೊಡ್ಡ ವಿಜ್ಞಾನಿ ಬಂದು ತನ್ನ ವಿಷಯ ಮಂಡಿಸ್ಬೇಕಾದ್ರೆ ಇದೇನು ನಿದ್ದೆ ಮಾಡ್ತಾರಲ್ಲ ಇವರು, ಅಸಹ್ಯ ಅಲ್ವಾ ಅಂತ ಅನ್ಕೊಂಡ್ರು. ಮುಸಿ ಮುಸಿ ನಗೋಕ್ ಶುರು ಮಾಡಿದ್ರು ಕೆಲವರು. ಅದನ್ನ ಬೋರ್ ನೋಡಿದ್ರು, ಇವರಿಗೆ ಬೋಸನ್ ಶಕ್ತಿ ಗೊತ್ತಿಲ್ಲ ಅಂತ ಹೇಳಿ ಆತ ಏನ್ ಮಾಡಿದ್ರು ಗೊತ್ತಾ, ಬೋರ್ಡ್ ಮೇಲೆ ವಿವರಿಸ್ತಾ ಇದ್ರಲ್ಲ ಒಂದ್ ಹಂತಕ್ಕೆ ನಿಲ್ಲಿಸ್ಬಿಟ್ಟು, ನಾನು ಮಾಡ್ತಿರೋ ಸರಿ ಇದೆಯಾ ಬೋಸ್ ಅವರೇ, ಮುಂದಿನ ಹೆಜ್ಜೆ ಏನು, ಇದಕ್ಕೆ ಮುಂದಿನ ಹೆಜ್ಜೆ ಏನು, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂದ್ರು. ಬೋಸ್ ಕಣ್ ಮುಚ್ಕೊಂಡು ಹಿಂಗೆ ಕೂತಿದಾರಲ್ಲ, ಬೋರ್ಡ್ ಕಡೆ ತಿರುಗು ನೋಡಿಲ್ಲ ಅವರು, ಇವರೆಲ್ಲ ನೋಟ್ಸ್ ಪಡ್ಕೋತಿದ್ದಾರೆ ಪಂಡಿತರೆಲ್ಲ. ಇವ್ರು ಹಿಂದೆ ನೋಡದೇನೆ ಹೇಳಿದ್ರಂತೆ, ಯಸ್ ಮಿಸ್ಟರ್ ಬೋರ್, ದ ನೆಕ್ಸ್ಟ್ ಈಸ್ ಇಂಟಿಗ್ರೇಟೆಡ್ ಬಿಟ್ವೀನ್ ದ ಲಿಮಿಟ್ಸ್ ಆಫ್ ದೀಸ್ ಟು, ಯು ಗೆಟ್ ದ ಸೊಲ್ಯೂಷನ್. ಹೀಗ್ ಮಾಡಿ ಮುಂದಿನ ಸ್ಟೆಪ್ ಹೀಗೆ, ಮುಂದಿನ ಹೆಜ್ಜೆ ಹಿಂಗ್ ಮಾಡಿ ಅಂತ ಹೇಳಿದ್ರಂತೆ. ಬೋರ್ಡ್ ಕಡೆ ತಿರುಗು ನೋಡ್ಲಿಲ್ಲ. ಗಮನಿಸ್ಬೇಕು, ಮುಂದೆ ಕೂತಿದ್ರಲ್ಲ ಶ್ರೇಷ್ಠ ವಿಜ್ಞಾನಿಗಳು, ನೀಲ್ಸ್ ಬೋರ್ ಮಾಡೋದನ್ನ ನೋಡ್ತಾ ಇದ್ದಾರೆ, ಅವ್ರಿಗೆ ಮುಂದಿನ ಸ್ಟೆಪ್ ಗೊತ್ತಿಲ್ಲ. ಎಸ್ ಎನ್ ಬೋಸ್ ಕಣ್ ಮುಚ್ಕೊಂಡು ಕೂತು ಮುಂದಿನ ಹೆಜ್ಜೆ ಇದು ಅಂತ ಹೇಳ್ತಾರಂತೆ. ಆಗ ನೀಲ್ಸ್ ಬೋರ್ ಹೇಳಿದ್ರಂತೆ, ದಯವಿಟ್ಟು ಸ್ನೇಹಿತರೆ ಸತ್ಯೇಂದ್ರನಾಥ್ ಬೋಸ್ ಅನ್ನು ಹಗುರಾಗಿ ತಗೋಬೇಡಿ, ಆತ ಕಣ್ಣು ಮುಚ್ಚಿಕೊಂಡಿದ್ರು ಕೂಡ ನಮ್ಗಿಂತ ಹೆಚ್ಚಿನ ವಿಜ್ಞಾನ ಕಾಣಿಸುತ್ತೆ ಅವನಿಗೆ ಅಂತ. ಅಂಥ ಎಸ್ ಎನ್ ಬೋಸ್ ನಮ್ಮವರಾಗಿದ್ರು ಸ್ವಾಮಿ, ಆದ್ರೆ ನಮ್ಮವರ ಸಾಧನೆ ಹಿರಿಮೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ದೂರದ ಬೆಟ್ಟದಲ್ಲಿ ಚಂದ ಕಾಣುವಂತಹ ನಾವು ಕಣ್ಣು ಮುಂದೆ ಇರುವಂತಹ ಹಿಮಾಲಯನ ಗಮನಿಸ್ತೇ ಹೋಗ್ತೀವಲ್ಲ, ಅಂತ ಸತ್ಯೇಂದ್ರನಾಥ್ ಬೋಸ್ ಅಂತವ್ರನ್ನ ನೆನೆಸ್ಕೊಳ್ಳೋಣ, ಅವ್ರ ಹಿರಿಮೆಗೆ ತಲೆ ಬಾಗೋಣ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ನೇಗಿಲು ಮಿಡಿತ. ತೆಂಗಿನ ಬೆಳೆಯಲ್ಲಿ ರೈನೋಜರಸ್ ದುಂಬಿಯ ಹಾನಿ ಮತ್ತು ನಿರ್ವಹಣಾ ಕ್ರಮಗಳು, ಈ ಕುರಿತು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಸಹ ಸಂಶೋಧಕರಾದ ಡಾಕ್ಟರ್ ಅಮರೀಶ್ ಎಸ್ ಅವರಿಂದ ಮಾಹಿತಿ.
4: ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಅಂಬರೀಶ್ ಎಸ್ ಅಂತ, ಸಹ ಸಂಶೋಧಕನಾಗಿ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ಇಂದು ನಾನು ತೆಂಗಿನ ಬೆಳೆಯಲ್ಲಿ ರೈನೋಸರಸ್ ದುಂಬಿಯ ಹಾನಿ ಮತ್ತು ನಿರ್ವಹಣಾ ಕ್ರಮಗಳನ್ನು ತಿಳಿಸುತ್ತೇನೆ. ಮೊದಲನೆಯದಾಗಿ ಹಾನಿಯ ಲಕ್ಷಣಗಳು. ಪ್ರೌಢ ದುಂಬಿಯು ಕಾಂಡ ಅಥವಾ ಸುಳಿಗಳ ಮೃದುವಾದ ಭಾಗಗಳನ್ನು ಕೆರೆದು ತಿನ್ನುತ್ತದೆ. ಈ ಕೊರೆದ ಭಾಗದಲ್ಲಿ ನಾರಿನಂತಹ ಪದಾರ್ಥವನ್ನು ರಂಧ್ರದಲ್ಲಿ ಬಿಟ್ಟಿರುತ್ತದೆ. ಅಂದ್ರೆ ನಮಗೆ ಕೀಟ ಬಂದಿದೆ ಅಂತ ತಿಳ್ಕೊಳ್ಳಕ್ಕೆ ಆ ರಂಧ್ರದ ಭಾಗದಲ್ಲಿ ನಾರಿನಂತಹ ಪದಾರ್ಥ ಹೊಂದಿರುತ್ತದೆ. ಈ ಕೀಟ ಆಕ್ರಮಣದ ಮೊದಲ ಸೂಚನೆ ಏನಂತಂದ್ರೆ ರಂಧ್ರದ ದ್ವಾರದಲ್ಲಿ ಕೊರೆದು ತಿಂದಿರುವಂತಹ ಸ್ವಲ್ಪ ನಾರಿದ್ದು, ಹಾಗೂ ಈ ಕೀಟದ ಅವಳಿ ಜಾಸ್ತಿಯಾದಾಗ ಕೀಟ ಕೊರೆದಿರುವ ನಾರು ಗಣನೀಯ ಪ್ರಮಾಣದಲ್ಲಿ ಗಿಡದ ಬುಡದಲ್ಲಿ ಸಹ ಬಿದ್ದಿರ್ತದೆ. ಮತ್ತೆ ಈ ಹಾನಿಗೊಳಗದ ಗರಿಗಳು ಎಲೆಗಳು ಮುದುಡ್ಕೊಂಡಿರುವಾಗ ಸುಳಿಯಲ್ಲಿ ಕೊರೆದಿರ್ತದೆ. ಮತ್ತೆ ಗರಿಗಳು ಬಿಚ್ಚಿಕೊಂಡಾಗ ದೊಡ್ಡಾದ್ಮೇಲೆ ಬಿಚ್ಚಿಕೊಳ್ಳತ್ತಲ್ಲ, ಆ ಬಿಚ್ಚಿಕೊಂಡಾಗ ಬೀಸಣಿಕೆ ಆಕಾರದಲ್ಲಿ ಕತ್ತರಿಯಲ್ಲಿ ಕತ್ತರಿಸಿದಾಗೆ ಕಾಣುತ್ತದೆ. ಈ ದುಂಬಿಗಳು ಹೂಗೊಂಜಲು ಕೊರೆದಾಗ ಕಾಯಿಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತದೆ. ಅದೇ ತರ ಈ ಕೀಟ ಸುಳಿ ಭಾಗದಲ್ಲಿ ಆಕ್ರಮಿಸಿಕೊಂಡು ಕೊರೆದು ತಿನ್ನುವುದರಿಂದ ಕೆಲವೊಮ್ಮೆ ಬೇರೆ ತರದ ರೋಗಗಳು, ಉದಾಹರಣೆಗೆ ಸುಳಿ ಕೊಳೆ ರೋಗ ಅಂತ ಹೇಳ್ಬೋದು, ಅದು ಜಾಸ್ತಿ ಗಿಡಕ್ಕೆ ಬರ್ತದೆ. ಮತ್ತೆ ಅದೇ ರೀತಿ ಈ ಕೆಂಪು ಮೂತಿ ಹುಳ ಅಂತ ಅನ್ಬೋದು, ಅದು ಸಹ ಇನ್ನೂ ಜಾಸ್ತಿ ಬಂದು ಆ ಗಿಡಕ್ಕೆ ಹಾನಿಯುಂಟು ಮಾಡ್ತದೆ. ಮತ್ತೆ ಈ ಕೀಟದ ನಿರ್ವಹಣಾ ಕ್ರಮಗಳಂತಂದ್ರೆ ಈ ಗಿಡಗಳಲ್ಲಿ ದುಂಬಿ ಕೊರೆದ ರಂಧ್ರದಲ್ಲಿ ಕಬ್ಬಿಣದ ಕೊಕ್ಕೆಯನ್ನು ತೂರಿಸಿ ದುಂಬಿಗಳನ್ನು ಹೊರತೆಗೆದು ಸಾಯಿಸಬೇಕು. ಅಂದ್ರೆ ಇದು ಸುಳಿ ಭಾಗದಲ್ಲಿ ಅದು ಕೊರೆದು ತಿಂದಿರ್ಕಂತ ರಂಧ್ರ ಇರ್ತದೆ, ಅದರಲ್ಲಿ ಒಂದು ನಾವು ಕಬ್ಬಿಣದ ರಾಡು ಅಥವಾ ಸಣ್ಣದ ಕಂಬಿ ತಗೊಂಡು ತೂರಿಸಿ ಅಲ್ಲೇ ಸಾಯಿಸಬೇಕು, ಅಥವಾ ಹೊರಗಡೆ ಆದರೂ ತೆಗೆದು ಇದನ್ನ ಸಾಯಿಸಬಹುದು ದುಂಬಿಗಳನ್ನ. ಮತ್ತೆ ತೆಂಗಿನ ತೋಟದಲ್ಲಿ ಗೊಬ್ಬರದ ಗುಂಡಿಗಳಿಗೆ ಕ್ಲೋರೋಪರಿಪಸ್ ಅಂದ್ರೆ 1 ಲೀಟರ್ ನೀರಿಗೆ 2 ml ನೀರು ಹಾಕಿ ಸಿಂಪಡಿಸಬೇಕು ಅಂದ್ರೆ ಗೊಬ್ಬರದ ಗುಂಡಿಗಳಿಗೆ. ಯಾಕಂತಂದ್ರೆ ಈ ಕೀಟ ಮರಿ ಹುಳುಗಳು ಗೊಬ್ಬರದ ಗುಂಡಿಗಳಲ್ಲಿ ಇರ್ತದೆ, ಆದ್ರಿಂದ ಗೊಬ್ಬರದ ಗುಂಡಿಗಳಿಗೆ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಮರಿ ಹುಳುಗಳು ಸಾಯ್ತವೆ. ಮತ್ತೆ ಗೊಬ್ಬರದ ಗುಂಡಿಗಳಲ್ಲಿ ಮರಿ ಹುಳುಗಳನ್ನ ಅವಾಗೇನಾದ್ರೂ ಕೆಲಸ ಮಾಡೋವಾಗ ಏನಾದ್ರು ಕಾಣಿಸ್ತಿದೆ ಅಂತಂದ್ರೆ ಅವುಗಳನ್ನ ನಾಶ ಮಾಡಬೇಕು. ಮತ್ತೆ ಅದೇ ರೀತಿ ಜೈವಿಕ ಕೀಟನಾಶಕಗಳಾದ ಮೆಟರೈಸಿ ಮೆನ್ಸೋಪ್ರಿಯನ್ನು ಅಥವಾ ಆ ಗೊಬ್ಬರದ ಗುಂಡಿಗಳಿಗೆ ಅಥವಾ ಕಸದ ಎಲ್ಲಾದ್ರೂ ತೋಟದಲ್ಲಿ ಹಾಕಿರ್ತೀವಲ್ಲ ಅವನ್ನೆಲ್ಲ ಹಾಕೋದ್ರಿಂದ ಈ ಜೈವಿಕ ಕೀಟನಾಶಕರ ಹುಳುಗಳಿಗೆ ಅಟ್ಯಾಕ್ ಆಗಿ ಆ ಕೀಟ ನಿಯಂತ್ರಣ ಮಾಡ್ತದೆ. ಮತ್ತೆ ಈ ದುಂಬಿಗಳನ್ನ ಈ ದನದ ಸಗಣಿ ಬಗಡ ತರ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಹರಳಿ ಹಿಂಡಿ ಹಾಕ್ಬಿಟ್ರೆ ಅಂದ್ರೆ 1 ಕೆಜಿ ಹಿಂಡಿಗೆ 5 ಲೀಟರ್ ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ದನ ಸಗಣಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಲ್ಲಿ ಇಡೋದ್ರಿಂದ ಈ ಪ್ರೌಢ ದುಂಬಿಗಳೆಲ್ಲ ಅದಕ್ಕೆ ಅಟ್ರಾಕ್ಟ್ ಆಗಿ ಶೇಖರಣೆ ಆಯ್ತವೆ, ಅದನ್ನ ಮತ್ತೆ ಸಂಗ್ರಹಿಸಿ ಸಾಯಿಸಬೇಕು. ಮತ್ತೆ ಈ ದುಂಬಿಯ ಬಾಧೆಯನ್ನು ತೋಟದಲ್ಲಿ ಕಡಿಮೆ ಮಾಡಲು ರೈನೋಸರಸ್ ದುಂಬಿ ಲಿಂಗಾಕರ್ಷಕಗಳನ್ನು ಬಳಸಿ ಸಾಯಿಸಬಹುದು. ಮತ್ತೆ ಸುಳಿ ಮತ್ತು ರಂಧ್ರಗಳಿಗೆ 2-3 ಗರಿಗಳ ಮಧ್ಯದಲ್ಲಿ ಶೇಕಡ 5 ಮೆಲಾಥಿಯನ್ ಪುಡಿಯನ್ನು ಅದೇ ಪ್ರಮಾಣದಲ್ಲಿ ಮರಳಿನೊಂದಿಗೆ ಅಂದ್ರೆ 1 ಕೆಜಿ ಮೆಲಾಥಿಯನ್ ಪುಡಿಯನ್ನ 1 ಕೆಜಿ ಮರಳಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸುಳಿ ಭಾಗಕ್ಕೆ ಹಾಕಬೇಕು. ಅಥವಾ ನಮ್ ಮೆಲಾಥಿಯನ್ ಪುಡಿ ಸಿಗಲಿಲ್ಲ ಅಂದ ವೇಳೆ ಬೇವಿನ ಬೀಜದ ಪುಡಿ ಮತ್ತು ಮರಳನ್ನು ಅಂದ್ರೆ 1:2 ಅಂದ್ರೆ 1 ಬೇವಿನ ಬೀಜದ ಪುಡಿ 1 ಕೆಜಿ ಆದ್ರೆ 2 ಕೆಜಿ ಮರಳು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ರತಿ ಮರಕ್ಕೆ 150-200 ಗ್ರಾಮಷ್ಟು ಮರಳನ್ನ ತುದಿಗಳಿಗೆ ಸುಳಿಗಳಿಗೆ ಹಾಕೋದ್ರಿಂದ ರೈನೋಸರಸ್ ದುಂಬಿ ಕಡಿಮೆ ಆಗ್ತದೆ. ಮತ್ತೆ ಸಸಿಗಳು ಕಡಿಮೆ ಇದ್ದಾಗ ಮರಗಳು ಕಡಿಮೆ ಅವಧಿಯಲ್ಲಿ ಅಂದ್ರೆ ಸಣ್ಣ ಮರಗಳಿದ್ದಾಗ ಏನಾದ್ರೂ ಈ ಕೀಟ ಬಾಧೆ ಕಂಡು ಬಂದಲ್ಲಿ ಸುಳಿಗೆ ಒಂದೊಂದು ನ್ಯಾಪ್ಲಿನ್ ಬಾಲ್ ಹಾಕೋದ್ರಿಂದ ಈ ಕೀಟವನ್ನು ನಾವು ನಿಯಂತ್ರಣ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ 8050715796 ಈ ಸಂಖ್ಯೆಗೆ ಸಂಪರ್ಕಿಸಬಹುದು. ಧನ್ಯವಾದಗಳು.
3: ತೆಂಗಿನ ಬೆಳೆಯಲ್ಲಿ ರೈನೋಸರಸ್ ದುಂಬಿಯ ಹಾನಿ ಮತ್ತು ನಿರ್ವಹಣಾ ಕ್ರಮಗಳು ಈ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಸಹ ಸಂಶೋಧಕರಾದ ಡಾ ಅಮರೀಶ್ ಎಸ್ ಅವರಿಂದ ಮಾಹಿತಿ ಕೇಳಿದಿರಿ. ನೇಗಿಲು ಮಿಡಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್.
5: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಮಿತಾ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞೆಯಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ಎಲ್ಲಾ ಪೋಷಕರು ತುಂಬಾ ವರಿ ಮಾಡಂತ ಒಂದ್ ಸಮಸ್ಯೆ ಬಗ್ಗೆ ಮಾತಾಡೋಣ. ಸಣ್ಣ ಮಕ್ಕಳು ಮೆಜಾರಿಟಿ ಒಪಿಡಿ ತಂದೆ ತಾಯಿಯರು ಕರ್ಕೊಂಡ್ ಬರೋದು ನನ್ನ ಮಗುಗೆ ಪದೇ ಪದೇ ಶೀತ ಕೆಮ್ಮು ಜ್ವರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂದ್ರೆ ಉಸಿರಾಟದ ಸೋಂಕುಗಳು ತುಂಬಾ ಸಾಮಾನ್ಯವಾಗಿ ನೋಡ್ತೀವಿ. ಪೋಷಕರು ಕೂಡ ಇದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋತಾರೆ. ಯಾಕೆ ಮಕ್ಕಳಲ್ಲಿ ಪದೇ ಪದೇ ಶೀತ ಕೆಮ್ಮು ಆಗತ್ತೆ ನೋಡೋಣ. ಈಗ ವೈರಲ್ ಸೋಂಕುಗಳು ಮಕ್ಕಳಲ್ಲಿ ತುಂಬಾ ಕಾಮನ್ ಆಗಿರುತ್ತೆ. ಸಾಮಾನ್ಯ ಶೀತ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ಅಥವಾ ವೈರಲ್ ಫ್ಯಾರಿಂಜೈಟಿಸ್ ಗಂಟ್ಲು ಇನ್ಫೆಕ್ಷನ್ ಇರ್ಬೋದು, ಅಥವಾ ಮಾಮೂಲಿ ವೈರಲ್ ಇನ್ಫೆಕ್ಷನ್ ಇಂದ ಕೆಮ್ಮುಗಳಾಗಂತದ್ದು ತುಂಬಾ ಕಾಮನ್. ಒಂದ್ 70-80% ಸಣ್ಣ ಮಕ್ಕಳಲ್ಲಿ ಕಾಣುವಂತ ಶೀತ ಕೆಮ್ಮುಗಳು ವೈರಲ್ ಇನ್ಫೆಕ್ಷನ್ ಇಂದನೇ ಆಗಿರುತ್ತೆ. ಈ ವೈರಲ್ ಸೋಂಕುಗಳಿಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ವೈರಲ್ ಇನ್ಫೆಕ್ಷನ್ ಸುಮಾರಷ್ಟು ವೈರಸಸ್ ನಮಗೆ ಶೀತ ಕೆಮ್ಮನ್ನ ಕಾಸ್ ಮಾಡುತ್ತೆ, ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ. ನಿಮಗೆ ಇನ್ಫ್ಲೂಯೆಂಜಾ, ಪ್ಯಾರಾ ಇನ್ಫ್ಲೂಯೆಂಜಾ, RSV ವೈರಸ್, ರೈನೋ ವೈರಸ್, ಈ ತರ ಸುಮಾರಷ್ಟು ವೈರಲ್ ಇನ್ಫೆಕ್ಷನ್ ಇಂದ ಶೀತ ಕೆಮ್ಮು ಮಕ್ಕಳಲ್ಲಿ ಆಗತ್ತೆ. ಯಾಕೆ ಸಣ್ಣ ಮಕ್ಕಳಲ್ಲಿ ಇದನ್ನ ಪದೇ ಪದೇ ನೋಡ್ತೀವಿ ಅಂದ್ರೆ, ಇನ್ನ ಸಣ್ಣ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ತಿರತ್ತೆ, ಅಂದ್ರೆ ಅವ್ರ ಇಮ್ಯೂನ್ ಸಿಸ್ಟಮ್ ಇನ್ನ ಬೆಳವಣಿಗೆ ಆಗ್ತಿರತ್ತೆ. ಆ ಕಾರಣಕ್ಕೆ ಯಾವ್ದೇ ಹೊಸ ವೈರಸ್ ಬಂದಾಗ ಅವ್ರ ದೇಹ ಸ್ಪಂದಿಸತ್ತೆ ಅದಕ್ಕೆ. ಈ ಕಾರಣಕ್ಕೆ ಮಕ್ಕಳಲ್ಲಿ ಪದೇ ಪದೇ ವೈರಲ್ ಇನ್ಫೆಕ್ಷನ್ಸ್ ನ ನಾವು ನೋಡ್ತಾ ಇರ್ತೀವಿ. ವೈರಲ್ ಇನ್ಫೆಕ್ಷನ್ ಯೂಶಲಿ ಸೆಲ್ಫ್ ಲಿಮಿಟಿಂಗ್, ಅಂದ್ರೆ ತಾನಾಗೆ ಕಡಿಮೆ ಆಗುವಂತ ಸಮಸ್ಯೆಗಳು. ಇದಕ್ಕೆ ಜಾಸ್ತಿ ಮೆಡಿಸಿನ್ಸ್ ಮಾಡೋ ಅಗತ್ಯ ಇರೋದಿಲ್ಲ. ಯಾವ್ದೇ ಮಗುಗೆ ಶೀತ ಕೆಮ್ಮಾಯ್ತು, ಒಂದಿನ ಎರಡ್ ದಿನ ಆಯ್ತು ಅಂದ್ರೆ ಪೇರೆಂಟ್ಸ್ ಬಂದ್ಬಿಟ್ಟು ಆಂಟಿಬಯೋಟಿಕ್ ಕೊಡಿ, ಕೆಮ್ಮಿನ ಸಿರಪ್ ಕೊಡಿ ಅಂತ ಕೇಳ್ತಿರ್ತಾರೆ. ಮೆಜಾರಿಟಿ ಕೇಸಸ್ ಅಲ್ಲಿ ಒಂದ್ 70% ಕೇಸಸ್ ಅಲ್ಲಿ ಯಾವ್ದೇ ರೀತಿ ಮೆಡಿಸಿನ್ಸ್ ಮಾಡೋ ಅಗತ್ಯ ಇರೋದಿಲ್ಲ. ಸಿಂಪಲ್ ಮನೆ ರೆಮಿಡೀಸ್ ಮಾಡಿದ್ರೇನೆ ಗುಣ ಆಗಂತ ಕಾಯಿಲೆಗಳು ಇವೆಲ್ಲ. ನಿಮ್ಮ ಮಗು ಜ್ವರ ಇಲ್ದೇ ಇರೋ ಟೈಮಲ್ಲಿ ಚೆನ್ನಾಗಿ ಆಟಾಡ್ಕೊಂಡಿದೆ, ಸ್ವಲ್ಪ ಮಟ್ಟಿಗೆ ನೀರು ಹಾಲು ತಗೊಂಡು ಯೂರಿನ್ ಎಲ್ಲ ಚೆನ್ನಾಗಿ ಪಾಸ್ ಮಾಡ್ತಿದೆ ಅಂದ್ರೆ

0: ಪೇರೆಂಟ್ಸ್ ಗಾಬರಿ ಆಗೋ ನೆಸೆಸಿಟಿ ಇರೋದಿಲ್ಲ. ಜ್ವರ ಬಂದಾಗ ಜ್ವರಕ್ಕೆ ಸಿರಪ್ಗಳು ಹಾಕಿ ಸಾಕಷ್ಟು ದ್ರವಣಾಂಶ ಅಂದ್ರೆ ಓರಲ್ ಲಿಕ್ವಿಡ್ಸ್, ಹಾಲು ಕುಡಿತಾರೋ ಮಕ್ಕಳಿದ್ರೆ ಚೆನ್ನಾಗಿ ಹಾಲು ಕುಡಿಸಿ, ನೀರ್ ಕುಡಿಸಿ, ಎಳ್ನೀರ್ ಕೊಡಿ. ಸೊ ಮೂಗ್ ಕಟ್ಟಿದ್ರೆ ಮೂಗಿಗೆ ಸಲೈನ್ ಡ್ರಾಪ್ಸ್ ಹಾಕಿ ಸ್ವಲ್ಪ ಉಸಿರಾಟಕ್ಕೆ ಈಸಿ ಆಗತ್ತೆ. ತುಂಬಾ ಜಾಸ್ತಿ ಬ್ಲಾಕೇಜ್ ಇದ್ರೆ ಸ್ಟೀಮ್ ಇನ್ಹಲೇಷನ್ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಹಬೆ ಕೊಡೋದು, ಬಿಸಿ ನೀರಿನ ಹಬೆ ಕೊಟ್ಟಾಗ ಉಸಿರಾಟದ ಪ್ಯಾಸೇಜಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಉಸಿರಾಡ್ಲಿಕ್ಕೆ ಆರಾಮ ಆಗತ್ತೆ. ಸೊ ಇದಿಷ್ಟು ಮಾಡಿ ಸ್ವಲ್ಪ ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ಸತಿ ವಾಶ್ರೂಮ್ಸ್ ಗೆಲ್ಲ ಹೋದ್ಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡೋದು, ಮನೇಲಿ ಯಾರಾದರೂ ದೊಡ್ಡವರಿಗೆ ಶೀತ ಕೆಮ್ಮಿದ್ರೆ ನೀಟಾಗಿ ಕೈಯೆಲ್ಲ ತೊಳ್ಕೊಂಡು ಅಥವಾ ಸ್ಯಾನಿಟೈಸರ್ ನ ಯೂಸ್ ಮಾಡಿ ಸಣ್ಣ ಮಕ್ಕಳನ್ನ ಮುಟ್ಟೋದು. ಇದಿಷ್ಟು ಹ್ಯಾಂಡ್ ಹೈಜೀನ್ ಅನ್ನ ಮಾಡಿ ಸ್ವಲ್ಪ ಮನೇಲಿ ಹೋಮ್ ರೆಮಿಡೀಸ್ ಕೇರ್ ಕೊಟ್ರೆ ಸಾಕು, ನಿಮ್ಮ ಮಕ್ಕಳಿಗೆ ವೈರಲ್ ಇನ್ಫೆಕ್ಷನ್ ಒಂದ್ ವಾರದೊಳಗೆ ತಾನಾಗೆ ರಿಕವರಿ ಆಗತ್ತೆ. ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಯಾಕೆ ಸಣ್ಣ ಮಕ್ಕಳಿಗೆ ಎಸ್ಪೆಷಲಿ 3-5 ವರ್ಷದ ಮಕ್ಕಳಿಗೆನೆ ಜಾಸ್ತಿ ವೈರಲ್ ಸೋಂಕುಗಳಾಗತ್ತೆ? ಯಾಕೆಂದ್ರೆ ಹೇಳ್ದಂಗೆ ಇವ್ರದ್ದು ಇಮ್ಯೂನ್ ಸಿಸ್ಟಮ್. ಈಗ ಇಮ್ಯೂನ್ ಸಿಸ್ಟಮ್ ಅಂದ್ರೆ ಹೇಗ್ ತಿಳ್ಕೋಬಹುದು? ಈಗ ಒಂದ್ ಮನೆ ಇದೆ, ಅದಕ್ಕೆ ಕಾವ್ಲಿಗೆ ಅಂತ ಗಾರ್ಡ್ಸ್ ನಿಂತಿರ್ತಾರೆ. ಸೊ ಇನ್ನ ಈ ಗಾರ್ಡ್ಸ್ ಗೆ ಟ್ರೈನ್ ಆಗಿಲ್ದೇ ಇದ್ದಾಗ ಏನಾಗತ್ತೆ, ಯಾರಾದ್ರೂ ಕಳ್ಳರು ಬಂದಾಗ ಹಿಡಿಯಲಿಕ್ಕೆ ಜಾಸ್ತಿ ಸಮಯ ತಗೊಳತ್ತೆ. ಅದೇ ರೀತಿ ನಿಮ್ಮ ಮಕ್ಕಳ ಇಮ್ಯೂನ್ ಸಿಸ್ಟಮ್ ಕೂಡ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇಮ್ಯೂನ್ ಸಿಸ್ಟಮ್ ಇನ್ನ ಬೆಳವಣಿಗೆ ಆಗ್ತಿದೆ. ಆ ಕಾರಣಕ್ಕೆ ಯಾವ್ದೇ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಲ್ ಕೀಟಾಣು ಇದ್ದಾಗ ಮಕ್ಕಳದ ಇಮ್ಯೂನ್ ಸಿಸ್ಟಮ್ ರಿಯಾಕ್ಟ್ ಮಾಡತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ರಿಕವರಿ ಆಗಕ್ಕೆ. ಅದೇ ಈಗ ಹೇಗೆ ಸೆಕ್ಯೂರಿಟಿ ಗಾರ್ಡ್ಸ್ ಬಗ್ಗೆ ಹೇಳಿದ್ವಿ, ಟ್ರೈನ್ ಆಗಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಒಂದ್ಸತಿ ಆಲ್ರೆಡಿ ಕಳ್ಳನ್ ಮುಖ ನೋಡಿದ್ದಾರೆ, ಮತ್ತೆ ಇನ್ನೊಂದ್ಸತಿ ಅದೇ ಕಳ್ಳ ಬಂದ್ರೆ ಹಿಡಿಯೋದ್ರಲ್ಲಿ ಎಷ್ಟು ಬೇಗ ರೆಸ್ಪಾನ್ಸ್ ಇರತ್ತೆ, ಅದೇ ತರ ಇಮ್ಯೂನ್ ಸಿಸ್ಟಮ್ ಕೆಲಸ ಮಾಡತ್ತೆ. ಈಗ ಆಲ್ರೆಡಿ ಒಂದ್ಸತಿ ಬಂದಿರೋ ವೈರಸ್ ಬಂದ್ರೆ ಬೇಗ ರೆಸ್ಪಾಂಡ್ ಮಾಡ್ತಾರೆ, ಬೇಗ ಕ್ಲಿಯರ್ ಆಗತ್ತೆ. ಬಟ್ ಹೊಸದಾಗಿ ಎಕ್ಸ್ಪೋಜರ್ ಆದಾಗ ಸ್ವಲ್ಪ ಜಾಸ್ತಿ ಸಮಯ ತಗೊಳತ್ತೆ. ಅದಕ್ಕೆ ಪ್ರೀ ಸ್ಕೂಲ್ ಗೋಯಿಂಗ್ ಮಕ್ಕಳಲ್ಲಿ ಸ್ವಲ್ಪ ನಿಮಗೆ ಇನ್ಫೆಕ್ಷನ್ ಪ್ರಮಾಣಗಳು ಜಾಸ್ತಿ ಇರತ್ತೆ, ಅಂಡ್ ಸ್ವಲ್ಪ ಪದೇ ಪದೇ ಆಗತ್ತೆ. ಒಂದ್ ವರ್ಷದಲ್ಲಿ ಒಂದ್ 6-8 ಸತಿ ವೈರಲ್ ಶೀತ ಕೆಮ್ಮು ಆಗೋದು ತುಂಬಾ ಸಹಜ. ಇದಕ್ಕೆ ಏನು ಗಾಬರಿ ಆಗೋ ಅಗತ್ಯ ಡೆಫಿನೆಟ್ಲಿ ಇರೋದಿಲ್ಲ.
1: ಯಾಕ್ ಸವಿತಾ ಸಪ್ಗಿದೆಯಲ್ಲೇ?
2: ನಮ್ಮ ಯಜಮಾನ್ರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ, ಹೊಟ್ಟೆ ನೋವು ಅಂತ ಮುದ್ದಾಡ್ತಿದ್ರು. ಮೂತ್ರಪಿಂಡದಲ್ಲಿ ಕಲ್ಲಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ.
1: ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮಾವನವ್ರಿಗೂ ಇದೇ ತರ ಆಗಿತ್ತು. ನಮ್ ಸಂಬಂಧಿಕರೊಬ್ರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅದೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ಸುಸಜ್ಜಿತವಾದ ಆಸ್ಪತ್ರೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ರು. ಈಗ ನಮ್ಮ ಮಾವ ಆರಾಮಾಗಿದ್ದಾರೆ. ಥ್ಯಾಂಕ್ಸ್ ಕಣಿ ಮಮತಾ.
3: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
4: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:50.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಸುದ್ದಿ ಮಿಂಚು. ಕುಂಸಿ ಮೆಸ್ಕಾಂ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ, ಪಾಲನೆ ಮತ್ತು ನಿರ್ವಹಣೆ ಉಪವಿಭಾಗ ಮೆಸ್ಕಾಂ ಕಚೇರಿಯಲ್ಲಿ ಜೂನ್ 9 ಅಂದರೆ ನಾಳೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿದ್ದು, ಅಂದು ಉಪವಿಭಾಗ ವ್ಯಾಪ್ತಿಯ ಗ್ರಾಹಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸುವಂತೆ ಮೆಸ್ಕಾಂ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಸುದ್ದಿ ಮಿಂಚು ಕೇಳಿದಿರಿ.

ತಿಳಿದರೆ ಬೆಳಿಗ್ಗೆ 8:30 ಗಂಟೆಗೆ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಮೂಡಿಬರಲಿದೆ. ಗುಲಗಂಜಿ ಪಕ್ಷಿಯ ಕುರಿತು ಮಾಹಿತಿ ನೀಡಿದ್ದಾರೆ ಶ್ರೀನಿಧಿ ಆರ್ಕೆ. 8:45 ಗಂಟೆಗೆ ಎಲ್ಲರಿಗೂ ಆರೋಗ್ಯ ಐಎಂಎ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಶಿಲೀಂಧ್ರಗಳ ಸೋಂಕು, ಈ ಕುರಿತು ಶಿವಮೊಗ್ಗದ ಚರ್ಮರೋಗ ತಜ್ಞರಾದ ಡಾ ಸಹನಾ ಅವರಿಂದ ಮಾಹಿತಿ ತಿಳಿಯಬಹುದು. 9:05 ಗಂಟೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30ರಂದು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಲಿದ್ದೀರಿ. ವೀಣಾವಾದನ ವಿದ್ವಾನ್ ರಮಣ ಬಾಲಚಂದ್ರನ್ ಅವರಿಂದ, ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ, ಬೆಂಗಳೂರು ಆಕಾಶವಾಣಿ ಬೆಂಗಳೂರು. 10:05 ಗಂಟೆಗೆ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9485772600 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಿಗ್ಗೆ 10:05 ಗಂಟೆಗೆ 11:00 ಗಂಟೆಗೆ ಭಾವಗೀತೆಗಳ ಕಾರ್ಯಕ್ರಮ, 11:30 ಗಂಟೆಗೆ ಸೇವಾ ಮಾಹಿತಿ, 11:45 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಹೊಸೂರಿನ ಶ್ರೀ ಕೆ ಗುಡ್ಡಪ್ಪ ಜೋಗಿ ಮತ್ತು ತಂಡದವರಿಂದ ಜೋಗಿ ಪದಗಳನ್ನು ಆಲಿಸುವಿರಿ. 11:55 ಗಂಟೆಗೆ ಆರೋಗ್ಯ ಅಡುಗೆ ಕಾರ್ಯಕ್ರಮದಲ್ಲಿ ಹೀರೆಕಾಯಿ ಸ್ಟಫ್ಡ್, ಈ ಕುರಿತು ಮಾಹಿತಿ ನೀಡಿದ್ದಾರೆ ಸೌಮ್ಯ ಅಶ್ವಥ್. 12:05 ಗಂಟೆಗೆ ವನಿತಾ ವಿಹಾರ ಕಾರ್ಯಕ್ರಮ, ಇದರಲ್ಲಿ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಶೆಟ್ಟಿ ಕಟ್ಟಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು ಎಲ್ಲಾ ತಾಲೂಕುಗಳಿಗೂ

0: ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಜರಿ.
1: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು, ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
2: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30ಕ್ಕೂ ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35ರ ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೀಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ

0: ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರೂ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದ್ರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
0: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್ ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಭಾವಗೀತೆಗಳ ಕಾರ್ಯಕ್ರಮ. ಹೇಳಿದರೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬಿಆರ್ ಛಾಯ ಆಡಿರುವ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರ ಕವನವನ್ನ ಆ ಕನಸಿನ ಮೂರ್ತಿ.

ಕನಸಿನಲ್ಲಿ ಬಂದ ಮೂರ್ತಿಯ ಕುರಿತು ಸ್ಫೂರ್ತಿಯ ಸೆಲೆ ಅಂತ ಹೇಳಿ ವರ್ಣಿಸಿ ಕವನವನ್ನು ಬರೆದಿದ್ರು ಜಿ ಎಸ್ ಶಿವರುದ್ರಪ್ಪನವರು. ಇನ್ನು ಮುಂದೆ ಕೇಳೋಣ, ವೇಣುಗೋಪಾಲ್ ಸೊರಬ ಅವರ ರಚನೆಯನ್ನ ಹಾಡಿದ್ದಾರೆ ಆರ್ ಇಂದಿರಾ, ಒಂದು ಕನ್ನಡಿಗೊಂದು.

0: ಭಾವಗೀತೆಗಳನ್ನು ಕೇಳಿದ್ರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:30.
1: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-222.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ಬಂದಂತೆ ಪಯಣಿಗರು.
1: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
2: ಬದುಕು ಚಟಕ ಬಂಡಿ
1: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

0: ಬರ್ತದೆ.
1: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ.
2: ದೇವರು ಪುಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ
3: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್.
2: ಏನ ಮಾಡಿ
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ

0: ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ದಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047 ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025 ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ತಿಂಗಳ 21 ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾತ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ

0: ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014 ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೆಯೋ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೇವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವಸಂತ ಲಕ್ಷ್ಮಿ ಚಿತ್ರದ ಗೀತೆಯನ್ನ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಕೆಜೆ ಯೇಸುದಾಸ್, ವಾಣಿ ಜಯರಾಮ್ ಹಾಗೂ ಎಸ್ ಜಾನಕಿ. ಚಿತ್ರ 1978 ತೆರೆ ಕಂಡಿದ್ದು ಚಿತ್ರದಲ್ಲಿ ವಿಷ್ಣುವರ್ಧನ್, ಶ್ರೀನಾಥ್, ಆರತಿ, ಮಂಜುಳಾ ಅವರ ಅಭಿನಯವಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದ್ದು ಎವಿ ಶೇಷಗಿರಿರಾವ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿರುತ್ತಾರೆ. ಕೇಳೋಣ ವಸಂತ ಲಕ್ಷ್ಮಿ ಚಿತ್ರದ ಈ ಸುಂದರ ಗೀತೆಯನ್ನು.

ಎಚ್.ಆರ್. ಭಾರ್ಗವ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಹೃದಯ ಗೀತೆ. ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್, ಖುಷ್ಬು ಹಾಗೂ ಭವ್ಯ. ಚಿತ್ರ 1989ರಲ್ಲಿ ತೆರೆ ಕಾಣುತ್ತೆ. ಎಂಎನ್ ವ್ಯಾಸರಾವ್ ಅವರ ಗೀತೆಗಳಿಗೆ ರಾಜನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ. ಕೇಳಣ ಹೃದಯ ಗೀತೆ ಚಿತ್ರದ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ.ಎಸ್. ಚಿತ್ರ ಅವರ ಕಂಠದಲ್ಲಿ ಈ ಒಂದು ಸುಂದರ ಗೀತೆಯನ್ನು.

1924ರಲ್ಲಿ ತೆರೆ ಕಂಡಂತ ಚಿತ್ರ. ಹಾಗೆಯೇ ಇದರಲ್ಲಿ ಹಂಸಲೇಖ ಅವರ ಗೀತ ರಚನೆ ಹಾಗೆಯೇ ಸಂಗೀತ ಸಂಯೋಜನೆ ಇದ್ದು ಎಸ್ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರದಲ್ಲಿದೆ ಈ ಸುಂದರ ಗೀತೆ. ಚಿತ್ರವನ್ನ ಎಂಎಸ್ ರಾಜಶೇಖರ್ ಅವರು ನಿರ್ದೇಶನ ಮಾಡಿದ್ದಾರೆ. ಚಿತ್ರದಲ್ಲಿ ಶಿವರಾಜ್ಕುಮಾರ್ ಹಾಗೂ ಸುಪ್ರಿಯಾ ಅವರ ಅಭಿನಯವಿದೆ. ಹಾಗಾದರೆ ಯಾವ್ದು ಚಿತ್ರ ಅಂತೀರಾ? ಹೌದು, ಮುತ್ತಣ್ಣ. ಮುತ್ತಣ್ಣ ಚಿತ್ರದ ಗೀತೆಯನ್ನು ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರದಲ್ಲಿ.

ಚಿತ್ರಗೀತೆಗಳನ್ನ ಕೇಳಿದಿರಿ. ಪುನಃ ಚಿತ್ರಗೀತೆಗಳನ್ನ ಈ ಬೆಳಿಗ್ಗೆ 10:05 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕೇಳಬಹುದು. ಸ್ನೇಹಿತರೆ, ನಮ್ಮ ನೆಲೆಯಿಂದ ಈ ಬೆಳಿಗ್ಗೆ 8:30 ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 8:00 ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

0: Abhiyan, restricting fertilizer use and promoting soil health with Dr. J.P.S. Dabas, former principal scientist, ICAR, Indian Agricultural Research Institute. During the program, listeners can ask questions on the subject. To participate, simply dial the telephone numbers 011-2371-7106 and 011-2331-4444 from 9:30 p.m. onwards tonight. And now for a look at today's newspapers, it's over to Renu Kataria.
1: Thank you, Anuja. Top front page headline in the Statesman writes, Nepal signals pragmatic reset in ties with India during foreign minister's visit, backing bilateral route on border issue. Ministry of Home Affairs approves deployment of 670 companies of CAPFs, marking one of the largest ever multi-layered security arrangements for Amarnath Yatra, reports the Asian Age. An editorial in the Sun Times states how SAARC offers India what other forums cannot. It empowers Delhi amidst global turmoil with no guarantee needed from any external actor in setting the terms of the organization. In an extraordinary arrangement, need paper setters to be in lockdown till re-exam, no phone, net, team housed at secret location, says the Times of India. The Economic Times states, lay old town to get heritage makeover to enhance infrastructure and improved public amenities. The Indian Express quoting, the government says, despite second price revision of LPG gas cylinder since crisis in West Asia, oil marketing companies are still losing 700 rupees. And finally, in a historic first for Punjab, celebrated music composer and singer Air Rahman delivered a live performance at the Atari border on Sunday, paying tribute to the border security force through a stirring rendition of his patriotic song, Jai Ho, notes the Tribune. And with that, it's back to you, Anuja.
0: Thank you, Renu. And now before we end the bulletin, the headlines once again. West Bengal set to become 36th state or union territory to implement Ayushman Bharat Pradhan Mantri Jan Arogya Yojana. National Testing Agency releases exam city intimation slip for NEET UG 2026 re-examination scheduled to be held on the 21st of June. Lok Sabha Speaker Om Birla to inaugurate Commonwealth Parliamentary Association India Region Zone 2 conference in Chandigarh today. New Delhi says Indonesia is a key pillar of India's Act East policy. Iran fires waves of missiles at Israel for first time since April ceasefire. And in tennis, Germany's Alexander Zverev secures his maiden Grand Slam title. And with that, we end the morning news. Have
2: Akashvani.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 8:30 ಕಾರ್ಯಕ್ರಮ ಪಕ್ಷಿ ಪ್ರಪಂಚ ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್
4: ಎಲ್ಲರಿಗೂ ನಮಸ್ಕಾರ ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್ ಇಂದು ನಮ್ಮ ಪಕ್ಷಿಗಳಲ್ಲಿ ಒಂದು ರತ್ನದಂತಹ ಅಥವಾ ವಜ್ರ ವೈಡೂರ್ಯದಂತಹ ವಿಶೇಷವಾದಂತಹ ಒಂದು ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ ಆ ಪಕ್ಷಿಯ ಹೆಸರು ಗುಲಗಂಜಿ ಹೇಗೆ ನೀವು ಗುಲಗಂಜಿ ಮರವನ್ನು ನೋಡಿದಾಗ ರಕ್ತ ಕೆಂಪು ಬಣ್ಣದ ಪಳಪಳ ಹೊಳೆಯುವಂತಹ ಬೀಜವನ್ನು ನೋಡಿರ್ತೀರ ಅದೇ ರೀತಿ ಅದೇ ಹೊಳಪನ್ನು ಹೊಂದಿರುವಂತಹ ನಮ್ಮ ಮಲೆನಾಡಿನ ವಿಶೇಷವಾದಂತಹ ಪಕ್ಷಿ ಗುಲಗಂಜಿ ಆಂಗ್ಲ ಭಾಷೆಯಲ್ಲಿ ಸ್ಕಾರ್ಲೆಟ್ ಮಿನಿವೆಟ್ ಎಂಬ ಹೆಸರಿನಿಂದ ಕರೀತಾರೆ ವೈಜ್ಞಾನಿಕವಾಗಿ ಪೆರಿಕ್ರೋಕೋಟಸ್ ಸ್ಪೆಸಿಯೋಸಸ್ ಎಂಬ ಹೆಸರಿನಿಂದ ಗುರುತಿಸಲಾಗುತ್ತೆ ಇದು ಬುಲ್ಬುಲ್ ಗಾತ್ರದ ಅಥವಾ ಪಿಕಳಾರ ಗಾತ್ರದ ಪಕ್ಷಿ ಗಂಡು ಹಕ್ಕಿ ಕೆಂಡದಂತೆಯೇ ಹೊಳೆಯುವ ರಕ್ತ ಕೆಂಪು ಬಣ್ಣದ ಎದೆ ಹೊಟ್ಟೆಯನ್ನು ಹೊಂದಿರುತ್ತೆ ತಲೆ ಬೆನ್ನಿನ ಮೇಲ್ಭಾಗ ಮತ್ತು ರೆಕ್ಕೆಗಳು ಕಪ್ಪು ಬಣ್ಣದಲ್ಲಿ ಇರುತ್ತೆ ಹೆಣ್ಣು ಹಕ್ಕಿಯು ಬೂದು ಬಣ್ಣದ ತಲೆ ಬೆನ್ನನ್ನು ಹೊಂದಿರುತ್ತೆ ಹಳದಿ ಮಿಶ್ರಿತ ಬೂದು ಬಣ್ಣದ ಪುಕ್ಕಗಳನ್ನು ಹೊಂದಿರುತ್ತೆ ಹಾಗೂ ಎದೆ ಮತ್ತು ಹೊಟ್ಟೆ ಹಳದಿ ಬಣ್ಣದಲ್ಲಿ ಇರುತ್ತೆ ಹೆಣ್ಣು ಮತ್ತೆ ಗಂಡನ್ನು ನೋಡಿದಾಗ ಎದ್ದು ಕಾಣುವಂತಹ ಎರಡು ಬಣ್ಣಗಳನ್ನು ನೋಡಬಹುದು ಗಂಡು ಪಕ್ಷಿಯಲ್ಲಿ ಕೆಂಪು ಬಣ್ಣ ಹಾಗೂ ಹೆಣ್ಣು ಪಕ್ಷಿಯಲ್ಲಿ ಅರಿಶಿನ ಬಣ್ಣವನ್ನ ನೋಡಬಹುದು ಗುಲಗಂಜಿ ಪಕ್ಷಿಯು ಕೂಡ ಏಕಸಂಗಾತಿ ಪಕ್ಷಿ ಜೋಡಿಗಳಲ್ಲಿ ಅಥವಾ ನಾಲ್ಕಾರರ ಗುಂಪಿನಲ್ಲಿ ಎತ್ತರದ ಮರಗಳಲ್ಲಿ ಹಾರಾಡ್ತಾ ಇರುತ್ತೆ ಹೆಚ್ಚಾಗಿ ದಟ್ಟವಾಗಿರುವಂತಹ ಕಾಡುಗಳು

ಕಾಡಿನಂಚಿನ ತೋಟಗಳಲ್ಲಿ ಈ ಪಕ್ಷಿಯನ್ನ ಪ್ರಜ್ವಲಿಸುವ ಕೆಂಪು ಹಳದಿ ಬಣ್ಣದ ರೆಕ್ಕೆಗಳನ್ನು ಬಡಿಯುತ್ತಾ ಹಾರಾಡೋದ್ರಿಂದ ಸುಲಭವಾಗಿ ನೀವಿದನ್ನ ಗುರುತಿಸಬಹುದು. ಈ ಪಕ್ಷಿಯಲ್ಲಿ ವಿಶೇಷವಾದಂತಹ ಸುಮಧುರವಾದಂತಹ, ಇನ್ನೂ ಚೆನ್ನಾಗಿ ಹೇಳಬೇಕು ಅಂದ್ರೆ ಆಹ್ಲಾದಕರವಾದಂತಹ ಕೂಗನ್ನ ನೀವೆಲ್ಲ ಕೇಳಿಸ್ಕೋಬಹುದು. ಇದರ ಹಾಡು ಎಷ್ಟು ಮುದ್ದಾಗಿ

ಎಷ್ಟು ಮುದ್ದಾದ ಕೂಗನ್ನ ಹೊರಡಿಸುತ್ತೆ ಅಲ್ವಾ. ಇದು ಗಂಡು ಪಕ್ಷಿ ಹೆಣ್ಣನ್ನ ಕರೆಯುವಾಗ ಮಾಡುವಂತಹ ಶಬ್ದ. ಅದೇ ಹೆಣ್ಣು ಪಕ್ಷಿ ಮಾಡುವಂತಹ ಶಬ್ದವನ್ನ ನಾನು ನಿಮಗೆ ಎರಡು ಸಂಭಾಷಣೆಯಲ್ಲಿ ಇರುವಂತಹ ಶಬ್ದವನ್ನು ಕೂಡ ಕೇಳಿಸ್ತೀನಿ.

ಕೇಳಿಸ್ಕೊಂಡ್ರೆ ಅಲ್ವಾ, ಎಷ್ಟು ಮುದ್ದಾದಂತಹ ಧ್ವನಿ ಮುದ್ರಿಕೆಯನ್ನು ಕೇಳಿಸ್ಕೊಂಡ್ರೆ. ಹೆಣ್ಣು ಮತ್ತು ಗಂಡು ಪಕ್ಷಿಗಳು ಸುಮಧುರವಾದಂತಹ ಸಂವಹನದಲ್ಲಿ ತೊಡಗಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಈ ತರ ಮುದ್ದಾದ ಶಿಳ್ಳೆ ಹೊಡೆಯುವಂತಹ ಪಕ್ಷಿಗಳು ನಮ್ಮಲ್ಲಿ ಹಲವಾರು ಪಕ್ಷಿಗಳಿದೆ, ಆದರೆ ಅದರಲ್ಲಿ ಇದು ಕೂಡ ಅತ್ಯಂತ ಸುಮಧುರವಾದಂತಹ ಶಿಳ್ಳೆಯನ್ನು ಹೊಡೆಯುವಂತಹ ಪಕ್ಷಿ. ಗುಲಗಂಜಿ ಪಕ್ಷಿ ಪ್ರಮುಖವಾಗಿ ಕೀಟಾಹಾರಿ ಪಕ್ಷಿ ಅಥವಾ ಇನ್ಸೆಕ್ಟಿವೋರಸ್. ಪ್ರಧಾನ ಆಹಾರವಾಗಿ ಅತ್ಯಂತ ಸಣ್ಣ ಕೀಟಗಳು ಅಂದರೆ ಕಂಬಳಿ ಹುಳ, ಮಿಡತೆಗಳ ಜೊತೆಗೆ ಸಣ್ಣ ಸಣ್ಣ ಜೇಡ, ಪತಂಗಗಳು, ಹುಲ್ಲಿನ ಮಿಡತೆಗಳು, ಹಸಿರು ಜೀರುಂಡೆಗಳು, ಮರದ ರಸವನ್ನ ಹೀರಿ ಬದುಕುವಂತಹ ಪುಟ್ಟ ಪುಟ್ಟ ಸಿಕಡಾಗಳನ್ನ ಕೂಡ ಹಿಡಿದು ತಿನ್ನುತ್ತೆ. ಹಾಗೆ ಮರದ ಮೇಲೆ ವಾಸಿಸುವಂತಹ ಮರದ ಚೇಳುಗಳು, ಮರಹೇನುಗಳು, ಉದ್ದವಾದ ಕಾಲನ ಹೊಂದಿರುವಂತಹ ಮರಹೇನುಗಳು ಎಲ್ಲವನ್ನು ಕೂಡ, ಹಾಗೆ ನಮ್ಮ ಜಾನುವಾರುಗಳ ಮೈ ಮೇಲೆ ಇರುವಂತಹ ಉಣ್ಣಿ ಅಂತ ಕರಿತೀವಲ್ಲ, ಉದ್ದ ಕಾಲಿನ ಉಣ್ಣಿಗಳನ್ನ ಕೂಡ ಮರದ ಮೇಲಿರುವಂತಹ ಈ ರೀತಿ ಕೀಟಗಳನ್ನ ಹಿಡಿದು ತನ್ನ ಆಹಾರವಾಗಿ ಉಪಯೋಗಿಸುತ್ತೆ. ಗುಲಗಂಜಿ ಪಕ್ಷಿ ಹಣ್ಣನ್ನು ಕೂಡ ಸೇವಿಸುತ್ತೆ, ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಅಂಜೂರ ಹಣ್ಣು ಮಾಗಿ ಕಳೆದಂತಹ ಸಂದರ್ಭದಲ್ಲಿ ಆ ಹಣ್ಣನ್ನು ಸೇವಿಸುತ್ತೆ. ಆದರೂ ಇದು ಮಾಗಿದ ಹಣ್ಣುಗಳ ಬಳಿ ಈ ಪಕ್ಷಿಗಳನ್ನು ನೀವು ನೋಡಬಹುದು, ಆದರೆ ಹಣ್ಣನ್ನು ತಿನ್ನೋದಕ್ಕೆ ಬಂದಿರೋದಿಲ್ಲ, ಅದರ ಬದಲಾಗಿ ಈ ಮಾಗಿರುವಂತಹ ಹಣ್ಣುಗಳಿಗೆ ಆಕರ್ಷಿತವಾಗಿ ಭೇಟಿ ನೀಡುವಂತಹ ಕೀಟಗಳನ್ನು ಹಿಡಿಯೋದಕ್ಕೆ ಹೊಂಚು ಹಾಕಿ ಕಾಯ್ತಾ ಇರುತ್ತೆ. ಮೊದಲೇ ಹೇಳಿದಂತೆ ಈ ಪಕ್ಷಿಗಳು ವೃಕ್ಷ ಜೀವಿಗಳು ಅಂತ ಕರೆಯಬಹುದು. ಮರದಲ್ಲೇ ಹಾರುತ್ತಿರುವಂತಹ ಕೀಟಗಳನ್ನು ಹಿಡಿಯುತ್ತಾ ಅಥವಾ ಆ ಕೀಟಗಳು ಅತ್ಯಂತ ವೇಗವಾಗಿ ಹಾರುವಂತವಾಗಿದ್ರೆ ಆ ಕೀಟಗಳ ರೆಕ್ಕೆಗೆ ಬಲವಾಗಿ ತನ್ನ ಚುಂಚದಿಂದ ಚುಚ್ಚಿ ಅವುಗಳನ್ನು ಬೇಟೆಯಾಡುವಂತಹ ಕ್ರಮವನ್ನು ಹೊಂದಿರುತ್ತೆ. ಈ ಪಕ್ಷಿಗಳು ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಬರ್ಮಾದಲ್ಲಿ ಕಂಡುಬರುತ್ತೆ. ಪಾಕಿಸ್ತಾನದಲ್ಲಿ ಇಲ್ಲಿಯವರೆಗೂ ಕೂಡ ಈ ಪಕ್ಷಿ ಕಂಡುಬಂದಿಲ್ಲ. ಹೆಣ್ಣು ಗುಲ್ಗಂಜಿ ಪಕ್ಷಿ ಏಪ್ರಿಲಿಂದ ಜುಲೈ ತಿಂಗಳವರೆಗೂ ಗೂಡನ್ನು ಕಟ್ಟುತ್ತೆ. ಎತ್ತರದ ಮರದ ತುದಿಯ ರೆಂಬೆಗಳಲ್ಲಿ ಸಂಪೂರ್ಣ ಬಟ್ಟಲಿನ ಆಕಾರದ ಅಚ್ಚುಕಟ್ಟಾದ ಸುಂದರವಾದ ಗೂಡನ್ನು ರಚಿಸುತ್ತವೆ. ಗೂಡನ್ನು ಕಟ್ಟಲು ಹಲವಾರು ರೀತಿಯ ನಾರು, ಸಿಬಿರುಗಳನ್ನ, ಜೇಡರ ಬಲೆಯನ್ನ ಸಂಗ್ರಹಿಸಿ ನೇಯ್ದು ಆ ಗೂಡನ್ನ ಇನ್ನೂ ಬಲಗೊಳಿಸಲು ಅದರ ಕೆಳಭಾಗದಲ್ಲಿ ಸಣ್ಣ ಟೊಂಗೆ, ಮರದ ಕಡ್ಡಿ, ಕೊಂಬೆಗಳನ್ನ ಅಥವಾ ತೊಗಟೆಯ ಮೇಲಿನ ಸಿಪ್ಪೆಯನ್ನ ಉಪಯೋಗಿಸಿ ಗೂಡನ್ನ ನಿರ್ಮಿಸುತ್ತೆ. ಗೂಡನ್ನ ನಿರ್ಮಿಸಬೇಕಾದ್ರೆ ಮರದ ಹೊರಗಡೆಯ ತೊಗಟೆಯ ಬಣ್ಣ ಹೆಚ್ಚಾಗಿ ಯಾವ ಬಣ್ಣದಲ್ಲಿರುತ್ತೋ ಅದೇ ಬಣ್ಣದ ಗೂಡನ್ನ ನಿರ್ಮಿಸುತ್ತೆ. ಈ ಪಕ್ಷಿ ಸಾಧಾರಣವಾಗಿ ದೊಡ್ಡ ಚುಕ್ಕೆಗಳನ್ನ ಹೊಂದಿರುವಂತಹ 2-4 ಮೊಟ್ಟೆಗಳನ್ನ ಒಂದು ಸಾರಿಗೆ ಇಡುತ್ತವೆ. ಮೊಟ್ಟೆಯನ್ನ ಇಟ್ಟ ನಂತರ ಜವಾಬ್ದಾರಿಯನ್ನ ಸಂಪೂರ್ಣ ಸಮನಾಗಿ ಹಂಚಿಕೊಳ್ಳುತ್ತೆ. ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಇದು ಏಕಸಂಗಾತಿ ಪಕ್ಷಿ ಅಂದ್ರೆ ಮೋನೋಗಾಮಸ್ ಅಂತ ಕರಿತೀವಿ. ಈ ಸಮಾನವಾಗಿ ಹಂಚಿಕೊಳ್ಳುವಂತಹ ಮನೋಭಾವ ಇದ್ರೂ ಸಹ ಹೆಣ್ಣು ಹಕ್ಕಿ ಗೂಡನ್ನ ಕಟ್ಟೋದಲ್ಲಿ ಅಪಾರವಾದ ಶ್ರಮವನ್ನ ತೋರಿಸುತ್ತೆ, ಅಪಾರವಾದಂತಹ ಅದರ ಶಕ್ತಿಯನ್ನ ತೋರಿಸುತ್ತೆ. ಅದಷ್ಟೇ ಅಲ್ಲದೆ 14-16 ದಿನಗಳ ಕಾಲ ಮೊಟ್ಟೆಗೂ ಕೂಡ ಏಕಾಂಗಿಯಾಗಿ ಕಾವನ್ನು ನೀಡುತ್ತೆ. ಮೊಟ್ಟೆ ಒಡೆದು ಹೊರಬಂದ ನಂತರ ಮರಿಗಳಿಗೆ ಗುಟುಕು ನೀಡುವುದು ಮತ್ತು ರೆಕ್ಕೆ ಬಲಿಯುವವರೆಗೂ ಹಾರುವಂತಹ ಎಲ್ಲಾ ಕೆಲಸಗಳನ್ನ ಸಮಾನವಾಗಿ ಗಂಡು ಹೆಣ್ಣು ಪಕ್ಷಿಗಳು ಎರಡೂ ಕೂಡ ಸಮಾನವಾಗಿ ನೆರವೇರಿಸುತ್ತದೆ. ಗುಲಗಂಜಿ ಪಕ್ಷಿಗಳ ವರ್ಣ, ಇದರಲ್ಲಿರುವಂತಹ ಹೊಳೆಯುವ ಬಣ್ಣದ ವ್ಯತ್ಯಾಸವನ್ನ ಆಧರಿಸಿ 19 ಜಾತಿಗಳನ್ನ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಗುಲಗಚ್ಚಿ ಅಥವಾ ಗುಲಗಂಜಿ ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗೋದು

0: ರತ್ನದಂತಹ ಪ್ರಜ್ವಲಿಸುವ ಬಣ್ಣದ ಚುರುಕಾದ ಉತ್ಸಾಹಭರಿತ ಮತ್ತು ವೇಗವಾದ ಹಾರಾಟದಿಂದ ಎದುರಾಳಿಗಳನ್ನ ಹಿಡಿದು ಆಹ್ಲಾದಕರವಾದಂತಹ ಶಿಳ್ಳೆಯ ಹಾಡನ್ನು ಹೇಳ್ತಾ ಅಗಾಧವಾದ ಗಾತ್ರದ ಮರದ ರೆಂಬೆಗಳಲ್ಲಿ ಅಡಗಿರುವಂತಹ ಕೀಟಗಳನ್ನ ಹಿಡಿದು ಮರಗಳ ಆಯುಷ್ಯ ಹೆಚ್ಚಾಗುವುದಕ್ಕೆ ನೆರವಾಗುವಂತಹ ಗುಲಗಂಜಿ ಪಕ್ಷಿ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ. ನೀವು ಎಲ್ಲಿ ನೋಡಿದ್ರು ಕೂಡ ತಕ್ಷಣದಲ್ಲೇ ಗುರುತಿಸಬಹುದು. ಹೊಳೆಯುವಂತಹ ರತ್ನದಂತಹ ಕೆಂಪು ಬಣ್ಣ ಇದ್ರೆ ಅದು ಗಂಡು ಗುಲಗಂಜಿ ಪಕ್ಷಿ, ಹೊಳೆಯುವಂತಹ ಹಳದಿ ಬಣ್ಣ ಇದ್ದಲ್ಲಿ ಅದು ಹೆಣ್ಣು ಗುಲಗಂಜಿ ಪಕ್ಷಿ. ನೋಡೋದಕ್ಕೆ ತುಂಬಾ ಮುದ್ದಾಗಿರುವಂತಹ ಪಕ್ಷಿಗಳನ್ನ ನೀವು ಮಲೆನಾಡಿನ ಘಟ್ಟ ಪ್ರದೇಶದ ಕಾಡಿನ ಭಾಗಗಳಲ್ಲಿ ಹಾಗೂ ಕಾಡಿನಂಚಿನ ತೋಟಗಳಲ್ಲಿ ಸುಲಭವಾಗಿ ಗುರುತಿಸಬಹುದು. ಈ ಪಕ್ಷಿಯನ್ನ ನೋಡಿದ ತಕ್ಷಣ ನೀವೆಲ್ಲ ಈ ಪಕ್ಷಿಯನ್ನ ನಿಮ್ಮ ಮಕ್ಕಳಿಗೆ ತೋರಿಸಿ ಅದರ ವಿವರಗಳನ್ನ ತಿಳಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮದ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಕೇಳಿದ್ರಲ್ಲ ಸ್ನೇಹಿತರೆ, ಹಾಗಾಗಿ ಪಕ್ಷಿಕ ಕುರಿತು ಒಂದು ಗೀತೆಯನ್ನ ಕೇಳ್ಕೊಂಡ್ಬರೋಣ. ಬೇಬಿ ರೇಖಾ ಹಾಗೂ ಸಂಗಡಿಗರ ಸ್ವರದಲ್ಲಿ ಚಿನ್ನಾರೆ ಮುತ್ತ ಚಿತ್ರದ ಗೀತೆ.

0: ಚಿತ್ರಗೀತೆ ಎನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 8:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಗುಟ್ಟು.
1: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ.
3: ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಲೆ ಮೂಲ ಯಾವಂತೂ ಹೇಳೋಕೆ ಆಗೋದಿಲ್ಲ.
4: ಇಂದಿನ ಕಾರ್ಯಕ್ರಮದಲ್ಲಿ ಫಂಗಲ್ ಇನ್ಫೆಕ್ಷನ್, ಈ ಕುರಿತು ಶಿವಮೊಗ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರಿಂದ ಮಾಹಿತಿ.
5: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಸಹನಾ, ಚರ್ಮ ರೋಗ ತಜ್ಞೆ. ಇವತ್ತು ನಾನು ಸಾಮಾನ್ಯವಾಗಿ ನೋಡುವಂತಹ ಎರಡು ಚರ್ಮದ ಇನ್ಫೆಕ್ಷನ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದು ವಾರ್ಡ್ಸ್ ಅಥವಾ ವೈರಲ್ ಇನ್ಫೆಕ್ಷನ್, ಇನ್ನೊಂದು ಫಂಗಲ್ ಇನ್ಫೆಕ್ಷನ್ ಅಥವಾ ಗಜಕರಣ ಶಿಲೀಂಧ್ರ ಅಂತ ಏನ್ ಕರಿತೀವಿ. ಈ ವಾರ್ಡ್ಸ್ ಏನಿರುತ್ತೆ, ಇದನ್ನ ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಆಗುವಂತ ಒಂದು ವೈರಲ್ ಇನ್ಫೆಕ್ಷನ್. ಇದು ಚರ್ಮದ ಮೇಲ್ಗಡೆ ಪದರದಲ್ಲಿ ಆಗುವಂತ ಒಂದು ಇನ್ಫೆಕ್ಷನ್. ಇದು ಸಣ್ಣ ಸಣ್ಣ ಗುಳ್ಳೆಗಳಾಗಿ, ದಪ್ಪ ಗಟ್ಟಿ ಗುಳ್ಳೆಗಳಾಗಿ ರಫ್ ಚರ್ಮದ ತರ ಕಾಣಿಸ್ಕೊಳ್ಳುತ್ತೆ. ಹೆಚ್ಚಾಗಿ ಕೈಯಲ್ಲಿ, ಹಸ್ತದ ಮೇಲೆ, ಪಾದದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಮುಖದಲ್ಲಿ ಕೂಡ ಇದನ್ನ ನಾವು ನೋಡ್ತೀವಿ. ಇನ್ನೊಂದು ಕಾಮನ್ ಆಗಿ ನೋಡುವಂತ ವಾರ್ಡ್ಸ್ ಅಥವಾ ಈ ವೈರಲ್ ಇನ್ಫೆಕ್ಷನ್ ಅಂದ್ರೆ ಜನೈಟಲ್ ವಾರ್ಡ್ಸ್. ಈ ವಾರ್ಡ್ಸ್ ಹೇಗೆ ಹರಡುತ್ತೆ ಅಂದ್ರೆ, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ನೇರ ಚರ್ಮ ಸಂಪರ್ಕದಿಂದ ಹರಡುತ್ತೆ. ವಾರ್ಡ್ಸ್ ಒಂದು ಜಾಗದಲ್ಲಿರೋ ವಾರ್ಡ್ ಅನ್ನ ಕೀಳೋದ್ರಿಂದ ಪಕ್ಕದಲ್ಲಿ ಗಾಯ ಇದ್ರೆ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹರಡುತ್ತೆ. ಶೇವಿಂಗ್ ಮಾಡುವಾಗ ಹೊಸ ಗಾಯ ಆದಾಗ ಇನ್ಫೆಕ್ಷನ್ ಹರಡುತ್ತೆ, ಅಥವಾ ಇನ್ಫೆಕ್ಷನ್ ಇರುವಂತ ವ್ಯಕ್ತಿಯ ರೇಜರ್ ಯೂಸ್ ಮಾಡಿದಾಗ ಹರಡುತ್ತೆ. ನೇಲ್ ಕಟರ್ ಹಂಚ್ಕೊಳ್ಳೋದ್ರಿಂದ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂಡ ಹರಡುವಂತ ಸಾಧ್ಯತೆ ಇರುತ್ತೆ. ಇದು ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೋ ಅಂತವರಲ್ಲಿ ಇದು ಹೆಚ್ಚಾಗಿ ಬೆಳ್ಕೊಳ್ಳುತ್ತೆ. ಸೊ ಒಂದು ಎರಡು ವಾರ್ಡ್ ಇದ್ದಾಗ್ಲೇನೆ ನೀವು ಅದನ್ನ ಗುರುತಿಸಿಬಿಟ್ಟು ಟ್ರೀಟ್ಮೆಂಟ್ ತಗೊಬೇಕಾಗುತ್ತೆ. ಎಲ್ಲಾ ಈ ತರ ಗಟ್ಟಿಯಾಗಿ ಕಾಣುವಂತ ಚರ್ಮಗಳು ವಾರ್ಡ್ಸ್ ಇಲ್ಲ, ನರುಳಿ ಅಥವಾ ಸ್ಕಿನ್ ಟ್ಯಾಗ್ಸ್ ಅಂತ ಏನ್ ಕರಿತೀವಿ, ತುಂಬಾನೇ ಜನ ಬಂದು ನನಗೆ ಮುಖ ತುಂಬಾ ವಾರ್ಡ್ಸ್ ಆಗಿದೆ ಅಂತ ಬರ್ತಾರೆ. ಬಟ್ ಅದನ್ನ ನೋಡಿದಾಗ ಅವು ಸ್ಕಿನ್ ಟ್ಯಾಗ್ ಆಗಿರುತ್ತೆ. ಇನ್ನು ಕೆಲವರು ನನಗೆ ಸ್ಕಿನ್ ಟ್ಯಾಗ್ ಆಗಿದೆ ಅಂತ ಬರ್ತಾರೆ, ಬಟ್ ಅದು ವಾರ್ಡ್ಸ್ ಆಗಿರುತ್ತೆ. ಸೊ ನೋಡ್ಲಿಕ್ಕೆ ಈ ಸ್ಕಿನ್ ಟ್ಯಾಗ್ಸ್, ಸೆಬೋರಿಕ್ ಕೆರಟೋಸಿಸ್, ಈ ವಾರ್ಡ್ಸ್ ಎಲ್ಲ ಒಂದೇ ತರ ಕಾಣುತ್ತೆ. ನೀವೇ ಅದಕ್ಕೆ ಮನೇಲಿ ಏನು ಆಸಿಡ್ ಅಥವಾ ನೇಲ್ ಕಟ್ರಿಂದ ಕೀಳುವಂತದ್ದು, ದಾರ ಅಥವಾ ಕೂದಲು ಕಟ್ಟುವಂತದ್ದು ಇಂತಹದನ್ನ ಮಾಡಬಾರ್ದು. ಮಕ್ಕಳಲ್ಲಿ ಬಂದಾಗ ಒಂದು ಎರಡು ಇದ್ದ

ಆಗ್ಲೇ ತಕ್ಷಣ ಅದು ಸಣ್ಣ ಗಾತ್ರದಲ್ಲಿ ಇದ್ದಾಗ ತಕ್ಷಣನೇ ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಹೋಗುತ್ತೆ. ದೊಡ್ಡ ವಾರ್ಡ್ಸ್ ಆದಾಗ ಅಥವಾ 3-4 ಎಷ್ಟೊಂದ್ಸತಿ 10-20 ಕೂಡ ಕೈ ಕಾಲಲ್ಲಿ ಆದಾಗ ನಾವು ನೋಡ್ತೀವಿ. ಸೊ ಏನ್ ಚಿಕಿತ್ಸೆ ಕೊಡ್ತೀವಿ ಅಂದ್ರೆ ಇದಕ್ಕೆ ಎಲೆಕ್ಟ್ರೋಕಾಟ್ರಿ ಅಂತ ಕರಿತೀವಿ. ಅದು ಎಲ್ಲಿ ಆಗಿದೆ ಅಲ್ಲಿನೇ ಕಾಟ್ರಿ ಮಾಡಿ ಅದನ್ನ ನಾವು ರಿಮೂವ್ ಮಾಡ್ತೀವಿ. 10-20 ಅಥವಾ ಇದಕ್ಕಿಂತ ಜಾಸ್ತಿ ಆದಾಗ ಕಾಟ್ರಿ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಅಥವಾ ಮಕ್ಕಳಿದ್ದಾಗ ಅವರು ನೋವು ತಡ್ಕೊಳ್ಳೋದಿಲ್ಲ. ಸೊ ಅವಾಗ ನಾವು ಕ್ರಯೋಥೆರಪಿ ಅಂತ ಕರಿತೀವಿ. ಲಿಕ್ವಿಡ್ ನೈಟ್ರೋಜನ್ ಇರುತ್ತೆ, ಇದರ ಸ್ಪ್ರೇ ಕೊಟ್ಟು ಅದು ಕರ್ಗೋ ಹೋಗಿ ಮಾಡ್ತೀವಿ. ಇನ್ನು ಇಮ್ಯುನೋಥೆರಪಿ ಅಂತ ಕರಿತೀವಿ. ಕೆಲವು ವ್ಯಾಕ್ಸಿನ್ಸ್ ಇರುತ್ತೆ, ಈ ವ್ಯಾಕ್ಸಿನ್ಸ್ ನ ಕೂಡ 2 ವಾರದಲ್ಲಿ ಒಂದ್ ಸತಿ ತಗೊಂಡಾಗ ಅವಾಗ ಕೂಡ ಈ ವಾರ್ಟ್ ಗುಣಮುಖವಾಗುತ್ತೆ. ಈ ಎಲ್ಲಾ ಚಿಕಿತ್ಸೆಗಳು ಮಾಡಿದ ನಂತರ ಮತ್ತೆ ವಾರ್ಡ್ಸ್ ಬರಬಹುದಾ ಅಂದ್ರೆ ಹಾ ಬರಬಹುದು. ಹಲವಾರು ಬಾರಿ ಏನಾಗಿರುತ್ತೆ, ಇನ್ಫೆಕ್ಷನ್ ಹರಡಿರುತ್ತೆ, ಬಟ್ ಆ ಗಟ್ಟಿ ಗುಳ್ಳೆ ನಮಗೆ ಕಣ್ಣಿಗೆ ಕಾಣಲಿಕ್ಕೆ 3-6 ತಿಂಗಳು ಕೂಡ ಟೈಮ್ ಆಗಬಹುದು. ಸೊ ನೀವು ಒಂದ್ ಸತಿ ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ಮತ್ತೆ ಯಾವತ್ತು ಬರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಮತ್ತೆ ಟ್ರೀಟ್ಮೆಂಟ್ ಆದ್ಮೇಲೆ ಹೊಸ ಗುಳ್ಳೆಗಳು ಬಂದಾಗ ತಕ್ಷಣ ವಾಪಸ್ ಟ್ರೀಟ್ಮೆಂಟ್ ತಗೊಂಬೇಕು, ಅವಾಗ ಅದು ಪೂರ್ತಿಯಾಗಿ ಗುಣಮುಖವಾಗುತ್ತೆ. ಇನ್ನು ಜನೈಟಲ್ ವಾರ್ಡ್ಸ್ ಅಥವಾ ಈ ಜನನಾಂಗದ ವಾರ್ಡ್ಸ್ ಅಂತ ಏನ್ ಕರಿತೀವಿ, ಇದು ಕೂಡ ಕಾಮನ್ ಆಗಿ ನೋಡುವಂತದ್ದು. ಇದು ಲೈಂಗಿಕ ಸಂಪರ್ಕದಿಂದ ಹರಡುವಂತದ್ದಾಗಿರುತ್ತೆ. ಇಲ್ಲಿವರೆಗೂ ನಾವು ವಾರ್ಟ್ ಅಥವಾ ವೈರಲ್ ಇನ್ಫೆಕ್ಷನ್ ಬಗ್ಗೆ ಮಾತಾಡಿದ್ವಿ. ಇನ್ ಮುಂದೆ ಗಜಕರ್ಣ, ಶಿಲೀಂಧ್ರ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಇವತ್ತಿನ ಈ ಬೇಸಿಗೆ ಹವಾಮಾನದಲ್ಲಿ ನಾವು ತುಂಬಾನೇ ಕಾಮನ್ ಆಗಿ ಫಂಗಲ್ ಇನ್ಫೆಕ್ಷನ್ಸ್ ನ ನೋಡ್ತಾ ಇದೀವಿ. ಫಂಗಲ್ ಇನ್ಫೆಕ್ಷನ್ ಇದು ಡರ್ಮಟೋಫೈಟ್ ಅನ್ನೋ ಒಂದು ಫಂಗಸ್ ಇಂದ ಹರಡುವಂತದ್ದು. ನಮ್ಮ ಚರ್ಮದ ಮೇಲಿನ ಕೆರಟಿನ್ ಅನ್ನೋ ಒಂದು ಅಂಶವನ್ನ ಆಹಾರವಾಗಿ ಇಟ್ಕೊಂಡು ಇದು ಬೆಳೀತಾ ಹೋಗುತ್ತೆ. ಈ ಕೆರಟಿನ್ ಕೂದಲಲ್ಲಿ ಇರುತ್ತೆ, ಉಗುರಿನಲ್ಲಿ ಇರುತ್ತೆ, ಮತ್ತೆ ನಮ್ಮ ಚರ್ಮದಲ್ಲಿ ಕೂಡ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾಕೆ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಅಂದ್ರೆ, ಒಂದು ಟೆಂಪರೇಚರ್ ಜಾಸ್ತಿ ಆಗಿರುವಂತದ್ದು, ಮತ್ತೆ ತುಂಬಾ ಬೆವರುವಂತದ್ದು, ಜೀನ್ಸ್ ಅಥವಾ ಟೈಟ್ ಬಟ್ಟೆಗಳನ್ನ ಹಾಕೊಳ್ಳುವಂತದ್ದು, ಬೆವರಿದ ನಂತರ ಕೂಡ ಒದ್ದೆ ಬಟ್ಟೆಗಳನ್ನೇ ಹಾಕೊಂಡು ಇರುವಂತದ್ದು. ಸೊ ಇದು ಕೆರಟಿನ್ ಆಹಾರವಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ತಲೆ ಕೂದಲಿನಲ್ಲಿ ಬರಬಹುದು. ಕೂದಲಿಗೆ ಬರುವಂತಹ ಫಂಗಲ್ ಇನ್ಫೆಕ್ಷನ್ ನಾವು ಮಕ್ಕಳಲ್ಲಿ ಹೆಚ್ಚಾಗಿ ನೋಡ್ತೀವಿ. ರೌಂಡ್ ರೌಂಡ್ ಆಗಿ ಕಡತ ಬಂದ್ಬಿಟ್ಟು ಕೂದಲು ಉದುರು ಹೋಗಿರುತ್ತೆ, ಅಲ್ಲಿ ಸಿಪ್ಪೆ ಸಿಪ್ಪೆ ಏಳ್ತಾ ಇರುತ್ತೆ. ಇದನ್ನ ನಾವು ಟೀನಿಯಾ ಕೆಪೈಟಿಸ್ ಅಂತ ಕರಿತೀವಿ. ಮೈಯಲ್ಲಿ ಬೇರೆ ಭಾಗಗಳಲ್ಲಿ ಬಂದಾಗ ಟೀನಿಯಾ ಕಾರ್ಪೋರಿಸ್ ಅಂತ ಕರಿತೀವಿ. ತೊಡೆ ಸಂಧಿ ಬಂದಾಗ ಟೀನಿಯಾ ಕ್ರೂರಿಸ್ ಅಂತ ಕರಿತೀವಿ. ಕೈ ಕಾಲ್ಗಳಲ್ಲಿ ಬಂದಾಗ ಟೀನಿಯಾ ಮ್ಯಾನಮ್ ಮತ್ತು ಟೀನಿಯಾ ಪೀಡಿಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ದೇಹದ ಬೇರೆ ಅಂಗಗಳಲ್ಲಿ ಬಂದಾಗ ನೋಡ್ಲಿಕ್ಕೆ ಹೇಗಿರುತ್ತೆ ಅಂದ್ರೆ, ಇದು ಸಣ್ಣ ಕೆಂಪು ದದ್ದಾಗಿ ಶುರುವಾಗುತ್ತೆ, ಕಡತ ಶುರುವಾಗುತ್ತೆ, ಹೋಗ್ತಾ ಹೋಗ್ತಾ ಹರಡ್ತಾ ಹೋಗುತ್ತೆ, ದೊಡ್ಡ ದೊಡ್ಡ ರೌಂಡ್ ಪ್ಯಾಚ್ ಆಗಿ ಹೋಗುತ್ತೆ. ಜೊತೆ ಜೊತೆಗೆ ಸುತ್ತಲಿನ ಚರ್ಮ ಸಿಪ್ಪೆ ಆಗಿ ಎದ್ದೇಳ್ತಾ ಬರುತ್ತೆ. ಮಧ್ಯಭಾಗ ನಾರ್ಮಲ್ ಆಗಬಹುದು, ಬಟ್ ಸ್ಟಿಲ್ ಅದು ಸರೌಂಡಿಂಗ್ ರೌಂಡ್ ಹರಡ್ತಾನೆ ಹೋಗುತ್ತೆ. ಕೆಲವೊಮ್ಮೆ ಕಪ್ಪು ಬಣ್ಣ ಬದಲಾವಣೆ ಆಗುತ್ತೆ, ಮತ್ತೆ ಕಿವು ಗುಳ್ಳೆಗಳು ಕೂಡ ಬರಬಹುದು. ಇದು ಬೆವರೋದ್ರ ಜೊತೆಗೆ ಯಾರು ದಿನನಿತ್ಯ ಸ್ನಾನ ಮಾಡೋದಿಲ್ಲ, ದಿನನಿತ್ಯ ಒಗ್ದಿರೋ ಬಟ್ಟೆಯನ್ನೇ ಹಾಕೊಳ್ಳೋದಿಲ್ಲ, ಹೈಜೀನ್ ಮೇಂಟೈನ್ ಮಾಡೋದಿಲ್ಲ, ಅವರಲ್ಲಿ ಹೆಚ್ಚಾಗಿ ನೋಡ್ತೀವಿ. ಮತ್ತೆ ಶುಗರ್ ತೊಂದರೆ ಇರುವಂತವ್ರು, ಇಮ್ಯುನಿಟಿ ಕಮ್ಮಿ ಇರುವಂತವ್ರು, ಕೆಲವು ರೋಗ ನಿರೋಧಕ ಶಕ್ತಿ ಕಮ್ಮಿ ಮಾಡುವಂತಹ ಮಾತ್ರೆಗಳು ಟ್ರೀಟ್ಮೆಂಟ್ಗಳನ್ನ ತಗೊಂತಿರೋರಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ನಾವು ಹೆಚ್ಚಾಗಿ ನೋಡ್ತೀವಿ. ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಕೂಡ ಜನರಲ್ಲಿ ಹಲವಾರು ತಪ್ಪು ಕಲ್ಪನೆಗಳಿದೆ. ಇದು ಕೆಲವು ಆಹಾರದಿಂದ ಬರುತ್ತೆ, ಬಿಸಿ ಆಹಾರ ತಿಂದಾಗ ಬರುತ್ತೆ, ಅಥವಾ ಕೆಲವು ನಾನ್ ವೆಜ್ ಪದಾರ್ಥದಿಂದ ಇದು ಬರುತ್ತೆ ಅಂತ. ಇದು ಆಹಾರಕ್ಕೂ ಮತ್ತು ಈ ಫಂಗಲ್ ಇನ್ಫೆಕ್ಷನ್ಗೂ ಏನೇ ಸಂಬಂಧ ಇರೋದಿಲ್ಲ. ಇದು ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಅವರ ಚರ್ಮದಿಂದ ಇನ್ನೊಬ್ಬರಿಗೆ ಹರಡುವಂತದ್ದು, ಅಥವಾ ಅವರು ಉಪಯೋಗಿಸಿರುವಂತಹ ಸೋಪು, ಟವಲ್ಲು, ಬಟ್ಟೆ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಇಂತಹದನ್ನ ಶೇರ್ ಮಾಡಿದಾಗ ಹರಡುವಂತದ್ದು. ಸೊ ಮನೇಲಿ ಒಬ್ರಿಗಿದ್ರೆ ಉಳಿದವ್ರಿಗೆ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗೇನೆ ಹಾಸ್ಟೆಲ್ ಅಲ್ಲಿ ರೂಮ್ಸ್, ವಾಶ್ರೂಮ್ಸ್ ಎಲ್ಲಿ ಶೇರ್ ಮಾಡ್ತಾರೆ ಅಲ್ಲಿ ಹೆಚ್ಚಾಗಿ ಇದನ್ನ ನಾವು ನೋಡ್ತೀವಿ. ಮತ್ತೆ ತುಂಬಾ ಜನ ಕ್ರೀಮ್ಸ್ ಹಚ್ಚಿದ್ರೆ ಸಾಕು, ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಇದು ಮೈ ತುಂಬಾ ಹರಡಿದಾಗ ಅಥವಾ ಹಲವಾರು ಜಾಗಗಳಲ್ಲಿ ಇದ್ದಾಗ ಬರೀ ಕ್ರೀಮ್ ಅಲ್ಲಿ ಇದು ಕಮ್ಮಿ ಆಗೋದಿಲ್ಲ. ಹಲವಾರು ಜನ ಕಡತ ಅಂತ ಶುರುವಾದ ತಕ್ಷಣ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಒಂದು ಕ್ರೀಮ್ ಕೊಡಿ ಅಂತ ತಗೊಂಡ್ ಬರ್ತಾರೆ. ಮೆಡಿಕಲ್ ಶಾಪ್ ಅಲ್ಲಿ ಸಾಮಾನ್ಯವಾಗಿ ಸ್ಟೀರಾಯ್ಡ್ ಕ್ರೀಮ್ ನ ಕೊಡ್ತಾರೆ ಏನೇ ತುರ್ಕೆ ಅಂತ ಹೇಳಿದಾಗ. ಫಂಗಲ್ ಇನ್ಫೆಕ್ಷನ್ ಗೆ ಈ ಸ್ಟೀರಾಯ್ಡ್ ಒಂದು ಆಹಾರ ತರ, ನೀವು ಎಷ್ಟು ಹಾಕ್ತಿರೋ ಅದು ಅಷ್ಟೇ ಇನ್ನೂ ಜಾಸ್ತಿಯಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಸೊ ನೀವು ಹಚ್ಚಿದ ದಿನಗಳು ಅದು ಕಡತ ಕಮ್ಮಿ ಇರುತ್ತೆ, ನೋಡ್ಲಿಕ್ಕೆ ಕೂಡ ಕೆಂಪು ಬಣ್ಣ ಕಮ್ಮಿ ಆಗಿರುತ್ತೆ, ಬಟ್ ಎಷ್ಟು ಜಾಸ್ತಿ ಹಚ್ತಿರೋ ಅಷ್ಟೇ ಜಾಸ್ತಿ ಒಳಗಡೆ ಫಂಗಸ್ ಬೆಳೀತಾ ಹೋಗುತ್ತೆ, ಮತ್ತೆ ಮೈ ತುಂಬಾ ಹರಡ್ತಾ ಹೋಗುತ್ತೆ, ಚರ್ಮ ತೆಳುವಾಗುವಂತದ್ದು, ಕಪ್ಪು ಮಚ್ಚೆಗಳು ಬರುವಂತದ್ದು. ಹಾಗೂ ನಾವು ಕರೆಕ್ಟ್ ಆಗಿರೋ ಚಿಕಿತ್ಸೆನ ಸ್ಟಾರ್ಟ್ ಮಾಡಿದಾಗ ಅದು ತುಂಬಾ ದಿನಗಳು ಬೇಕಾಗುತ್ತೆ ಈ ಸ್ಟೀರಾಯ್ಡ್ ಕ್ರೀಮ್ಸ್ ಯೂಸ್ ಮಾಡಿದಾಗ. ಸಾಮಾನ್ಯವಾಗಿ ನಾವು ಏನ್ ಚಿಕಿತ್ಸೆ ಕೊಡ್ತೀವಿ ಫಂಗಲ್ ಇನ್ಫೆಕ್ಷನ್ ಗೆ ಅಂದ್ರೆ, ಕ್ರೀಮ್ಸ್ ಇರುತ್ತೆ, ಟ್ಯಾಬ್ಲೆಟ್ಸ್ ಇರುತ್ತೆ, ಮತ್ತು ಪೌಡರ್ ಇರುತ್ತೆ. ತುಂಬಾ ಸತಿ ಪೇಷಂಟ್ಸ್ ಬಂದು ತುಂಬಾನೇ ಇನ್ಫೆಕ್ಷನ್ ಆಗಿದೆ, ಒಂದ್ ಇಂಜೆಕ್ಷನ್ ಕೊಟ್ಬಿಡಿ, ಒಂದ್ ಇಂಜೆಕ್ಷನ್ ಅಲ್ಲೇ ಗುಣ ಮಾಡ್ಬಿಡಿ ಅಂತ ಹೇಳ್ತಾರೆ. ಈ ಫಂಗಲ್ ಇನ್ಫೆಕ್ಷನ್ ಗೆ ಅಥವಾ ಈ ಟೀನಿಯಾ ಇನ್ಫೆಕ್ಷನ್ ಗೆ ಯಾವುದೇ ಇಂಜೆಕ್ಷನ್ ವರ್ಕ್ ಆಗೋದಿಲ್ಲ, ನೀವು ಕ್ರೀಮು ಟ್ಯಾಬ್ಲೆಟ್ಸ್ ಹಚ್ಕೊಂಡ್ಬೇಕು, ಅದು ಟೈಮ್ ತಗೊಳ್ಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಸ್ಟೀರಾಯ್ಡ್ ಯೂಸ್ ಮಾಡಿರೋದ್ರಿಂದನೇ ಡ್ರಗ್ ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧ ಅಂತ ಏನ್ ಹೇಳ್ತೀವಿ ಅದು ತುಂಬಾನೇ ನೋಡ್ತಾ ಇದೀವಿ. ಮೊದಲೇ

ಎರಡು ವಾರ 20 ದಿನ ಹಚ್ಚಿದ್ರೆ ಗುಣಮುಖವಾಗ್ತಿದ್ದಂತ ಈ ಫಂಗಲ್ ಇನ್ಫೆಕ್ಷನ್ ಗಳು ಇವತ್ತು ಎರಡು ಮೂರು ತಿಂಗಳು ಕೂಡ ನಾವು ಟ್ಯಾಬ್ಲೆಟ್ ಕ್ರೀಮ್ಸ್ ಪೌಡರ್ಸ್ ಎಲ್ಲ ಕೊಟ್ಟರೇನು ಮತ್ತೆ ಮತ್ತೆ ಬರೋದನ್ನ ನಾವು ನೋಡ್ತಾ ಇದೀವಿ. ಸೊ ಇದಕ್ಕೆ ನಾವು ರಿಕರೆನ್ಸ್ ಅಂತ ಕರಿತೀವಿ. ಯಾಕೆ ಈ ರಿಕರೆನ್ಸ್ ಇತ್ತೀಚೆಗೆ ಅಥವಾ ಮತ್ತೆ ಮತ್ತೆ ಫಂಗಲ್ ಇನ್ಫೆಕ್ಷನ್ ನೋಡ್ತಾ ಇದೀವಿ? ಪೇಷಂಟ್ ಸಾಮಾನ್ಯವಾಗಿ ಹೇಳ್ತಾರೆ, ಇದು ನಾನು ಒಂದು 5-6 ವರ್ಷದಿಂದ ಇದೆ, ಕ್ರೀಮ್ ಹಚ್ಕೊಂತೀನಿ, ಟ್ಯಾಬ್ಲೆಟ್ ತಗೊಂತೀನಿ, ಅವಾಗ ಕಮ್ಮಿ ಆಗುತ್ತೆ, ಬಿಟ್ಟ ತಕ್ಷಣ ಮತ್ತೆ ಹರಡ್ಕೊಳ್ತಾ ಇದೆ ಅಂತ. ಸೊ ಮೊದಲನೇದ್ ಏನಂದ್ರೆ, ಕಡತ ಕಮ್ಮಿ ಆದ ತಕ್ಷಣ ಇನ್ಫೆಕ್ಷನ್ ಕಮ್ಮಿ ಆಯ್ತು ಅಂತ ಅನ್ಕೊಂಡು ಕೊಟ್ಟಿರೋ ಟ್ರೀಟ್ಮೆಂಟ್ ನ ನಿಲ್ಸ್ಬಿಡ್ತಾರೆ. ಯಾವತ್ತು ಕೂಡ ಕಡತ ಕಮ್ಮಿ ಆಗೋದು ಇನ್ಫೆಕ್ಷನ್ ಹೋಗೋದು ಒಂದೇ ಅಲ್ಲ, ಇನ್ಫೆಕ್ಷನ್ ಹೋಗ್ಲಿಕ್ಕೆ ತುಂಬಾನೇ ಟೈಮ್ ತಗೊಳ್ಳುತ್ತೆ. ಸೊ ಪೂರ್ತಿ ನೀವು ಕೊಟ್ಟಿರೋ ಮಾತ್ರೆಗಳು ಕ್ರೀಮ್ಸ್ ಏನಿರುತ್ತೆ ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಈಗ ಆಂಟಿಬಯೋಟಿಕ್ಸ್ ಆದ್ರೆ ನಾವು 5-7 ಡೇಸ್ ಕೋರ್ಸ್ ಹೇಳ್ತೀವಿ, 7 ಡೇಸ್ ಆದ್ಮೇಲೆ ನಿಲ್ಸ್ಬಿಡಿ ಸಾಕು ಅಂತ ಹೇಳ್ತೀವಿ. ಬಟ್ ಈ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಆತರ ಏನೋ ಒಂದು ಫಿಕ್ಸ್ಡ್ ಕೋರ್ಸ್ ಅಥವಾ ಡ್ಯೂರೇಷನ್ ಅಂತ ಏನೂ ಇಲ್ಲ. ನಿಮ್ಗೆ ಎಷ್ಟು ದೊಡ್ಡ ಜಾಗದಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗಿದೆ ಅಥವಾ ಎಷ್ಟು ವರ್ಷಗಳಿಂದ ಇದೆ, ನೀವು ಅದಕ್ಕೆ ಎಷ್ಟು ಸ್ಟೀರಾಯ್ಡ್ ಕ್ರೀಮ್ಸ್ ಅಥವಾ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಟ್ರೀಟ್ಮೆಂಟ್ ಡ್ಯೂರೇಷನ್ ಫಿಕ್ಸ್ ಆಗುತ್ತೆ. ಸೊ ನಾವು ಟ್ರೀಟ್ಮೆಂಟ್ ಸ್ವಲ್ಪ ದಿನಗಳಿಗೆ ಕೊಟ್ಟು ಮತ್ತೆ ನಿಮ್ಗೆ ವಾಪಸ್ ಕರಿತೀವಿ, ಅದ ಎಷ್ಟು ಇಂಪ್ರೂವ್ ಆಗಿದೆ ಅಂತ ನೋಡ್ಬಿಟ್ಟು ಮತ್ತೆ 15-20 ದಿನ ಅಷ್ಟು ಜಾಸ್ತಿ ದಿನಗಳಿಗೆ ಕೊಡ್ಬೇಕಾಗುತ್ತೆ. ಪೂರ್ತಿ ಹೋದ್ಮೇಲೆ ಕೂಡ ನಾವು ಕೊಟ್ಟಿರುವಂತ ಕ್ರೀಮ್ಸ್ ಸೋಪ್ಸ್ ಪೌಡರ್ಸ್ ನ ನೀವು ಒಂದು 20-30 ದಿನ ಎಕ್ಸ್ಟ್ರಾ ಹಚ್ಕೊಂಡ್ಲೇಬೇಕಾಗುತ್ತೆ. ಇರುವ ಫಂಗಸ್ ಒಂದು ಭಾಗ ಎರಡು ಭಾಗ 5-10% ಉಳ್ಕೊಂಡ್ರು ಕೂಡ ಮತ್ತೆ 1-2 ತಿಂಗಳು ಈ ಸಮ್ಮರ್ ಸೀಸನ್ ಅಲ್ಲಿ ನೀವು ಜಾಸ್ತಿ ಬೆವರದಾಗ ಮತ್ತೆ ಹೊಸದಾಗಿ ಹುಟ್ಕೊಳ್ಳುತ್ತೆ. ಸೊ ಅದು ಪೂರ್ತಿ ಹೋಗೋ ತನಕನೂ ನೀವು ಟ್ರೀಟ್ಮೆಂಟ್ ತಗೊಬೇಕು. ಅದು ಒಂದು. ಇನ್ನೊಂದು, ನಿಮ್ಮ ಮನೆಯಲ್ಲಿ ಇನ್ಯಾರಿಗಾದ್ರೂ ಈ ಫಂಗಸ್ ಇನ್ಫೆಕ್ಷನ್ ಇದ್ದಲ್ಲಿ ಅವರು ಕೂಡ ಟ್ರೀಟ್ಮೆಂಟ್ ತಗೊಬೇಕು, ಎಲ್ಲರೂ ಒಟ್ಟಿಗೆ ಟ್ರೀಟ್ಮೆಂಟ್ ತಗೊಬೇಕು. ಇಲ್ಲ ಅಂದ್ರೆ ಅದು ನಿಮ್ಗೆ ಕಮ್ಮಿ ಆಗುತ್ತೆ, ಇನ್ನೊಬ್ಬರಿಂದ ಮತ್ತೆ ನಿಮ್ಗೆ ವಾಪಸ್ಸು ಹರಡುತ್ತೆ. ಜೊತೆಗೆ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡುವಂತದ್ದು, ದಿನನಿತ್ಯ ಸ್ನಾನ ಮಾಡೋದು, ಆದಷ್ಟು ಬೆವರಿದಾಗ ಬಟ್ಟೆ ಬದಲಾಯಿಸುವಂತದ್ದು, ಜಿಮ್ ಇರಬಹುದು ಅಥವಾ ಎಕ್ಸಸೈಸ್ ಮಾಡಿದಾಗ ಸ್ಪೋರ್ಟ್ಸ್ ಆಡಿದಾಗ ತಕ್ಷಣ ಬಂದು ಸ್ನಾನ ಮಾಡುವಂತದ್ದು, ಇಂತಹದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಸ್ನಾನ ಮಾಡಿದ ತಕ್ಷಣ ತುಂಬಾ ಜನ ಒದ್ದೆ ಬಟ್ಟೆ ಹಾಕೊಂಡು ತುಂಬಾ ಹೊತ್ತು ಇರ್ತಾರೆ. ಸೊ ಈ ಅಭ್ಯಾಸನ ನಾವು ನಿಲ್ಲಿಸಬೇಕು. ಸ್ನಾನ ಮಾಡಿದ ತಕ್ಷಣ ಫುಲ್ ಬರೆಸ್ಕೊಂಡ ಮೇಲೇನೆ ಬಟ್ಟೆ ಹಾಕೊಂಬೇಕು. ಸೊ ಸ್ಟೀರಾಯ್ಡ್ ಕ್ರೀಮ್ ತರಹದ್ದೇ ಇನ್ನೊಂದು ಆಸಿಡ್ ಅಂಶ ಇರುವಂತ ಕೆಲವು ಲೋಷನ್ ಗಳನ್ನ ಕೂಡ ತುಂಬಾ ಜನ ಹಚ್ಕೊಂತಾರೆ. ಅದು ಆಸಿಡ್ ಹಚ್ಚಿದ ತಕ್ಷಣ ಚರ್ಮದ ಒಂದ್ ಪದರ ಉದುರು ಹೋಗುತ್ತೆ, ಅವಾಗ ಇನ್ಫೆಕ್ಷನ್ ಕಮ್ಮಿ ಆಯ್ತು ಅಂತ ಹೇಳಿ ಬಿಡ್ತಾರೆ. ಅಥವಾ ಕೆಲವರಿಗೆ ಈ ಆಸಿಡ್ ಹಚ್ಚೋದ್ರಿಂದಾನೇ ಚರ್ಮ ಸುಟ್ಟು ಹೋಗಿರುವಂತ ಉದಾಹರಣೆಗಳು ಕೂಡ ತುಂಬಾ ಇದೆ. ಸೊ ಈ ತರದ್ದು ಓವರ್ ದ ಕೌಂಟರ್ ಏನು ಮೆಡಿಸಿನ್ಸ್ ನ ತಗೊಂಬೇಡಿ. ಸ್ವಲ್ಪನೇ ಇನ್ಫೆಕ್ಷನ್ ಸ್ಟಾರ್ಟ್ ಆದ ತಕ್ಷಣನೇ ಡಾಕ್ಟ್ರಿಗ್ ಬಂದು ತೋರಿಸ್ಕೊಳ್ಳಿ. ಇನ್ನೊಂದು ರೀತಿಯಲ್ಲಿ ಹೇಗೆ ಈ ಫಂಗಲ್ ಇನ್ಫೆಕ್ಷನ್ ಹರಡುತ್ತೆ ಅಂದ್ರೆ, ಝೂನೋಟಿಕ್ ಅಂತ ಕರಿತೀವಿ. ಮನೆಯಲ್ಲಿ ಸಾಕಿರುವಂತ ಬೆಕ್ಕು ನಾಯಿಗಳ ರೋಮಗಳು ಉದುರು ಹೋಗಿ ಅಲ್ಲಿ ರೌಂಡ್ ರೌಂಡ್ ಫಂಗಲ್ ಇನ್ಫೆಕ್ಷನ್ ಆದಾಗ ಮಕ್ಕಳು ಅಥವಾ ದೊಡ್ಡವರು ಆ ಬೆಕ್ಕು ನಾಯಿ ಮುಟ್ಟೋದ್ರಿಂದ ಕೂಡ ಇದು ಹರಡುತ್ತೆ. ಎಸ್ಪೆಷಲಿ ಈ ಝೂನೋಟಿಕ್ ಇನ್ಫೆಕ್ಷನ್ ಏನಿರುತ್ತೆ, ಇದರಲ್ಲಿ ನಾವು ಕಡತ ತುಂಬಾ ಸಿವಿಯರ್ ಆಗಿ ನೋಡ್ತೀವಿ ಮತ್ತು ಇನ್ಫೆಕ್ಷನ್ ಕೂಡ ತುಂಬಾ ಜಾಸ್ತಿ ಆಗಿ ಇರುತ್ತೆ. ಈ ಶಿಲೀಂಧ್ರ ತಲೆ ಕೂದಲಲ್ಲಿ ಬಂದಾಗ ನಾವು ಇದಕ್ಕೆ ಟೀನಿಯಾ ಕಪೈಟಿಸ್ ಅಂತ ಕರಿತೀವಿ. ಟೀನಿಯಾ ಕಪೈಟಿಸ್ ಏನಿದೆ ಇದು ನಾವು ಮಕ್ಕಳಲ್ಲಿ ನೋಡುವಂತದ್ದು, ಸಾಮಾನ್ಯವಾಗಿ 3-10 ವರ್ಷದ ಮಕ್ಕಳಲ್ಲಿ ನೋಡುವಂತದ್ದು. ಸೊ ಇದರಲ್ಲಿ ಕಡತ ಶುರುವಾಗಿ ಕೂದಲು ಉದುರು ಹೋಗಿರುತ್ತೆ, ಕಪ್ಪು ಕಪ್ಪು ಚುಕ್ಕಿಗಳಾಗಿರುತ್ತೆ, ಮತ್ತೆ ಸಿಪ್ಪೆ ಸುಲಿದು ಬರ್ತಾ ಇರುತ್ತೆ, ಕೆಲವೊಮ್ಮೆ ದಪ್ಪ ಉಬ್ಬಿ ಬಿಟ್ಟು ನೋವು ಕಿವು ಕೂಡ ಆಗುತ್ತೆ. ಸೊ ಇದು ಒಂದು ಮಗುವಿಂದ ಇನ್ನೊಂದು ಮಗುಗೆ ಹರಡುತ್ತೆ. ಬೇರೆ ಫಂಗಲ್ ಇನ್ಫೆಕ್ಷನ್ ತರಾನೇ ಇದು ಕೂಡ ಹರಡುತ್ತೆ. ಸೊ ಶಾಲೆಯಲ್ಲಿ ಪಕ್ಕ ಪಕ್ಕ ಕೂರೋದ್ರಿಂದ ಅಥವಾ ಒಂದೇ ಬಾಚಣಿಗೆ ಉಪಯೋಗಿಸೋದ್ರಿಂದ ಇದು ಬರುತ್ತೆ. ಇಲ್ಲಿ ಉದುರು ಹೋಗಿರುವ ಕೂದಲು ಪೂರ್ತಿ ವಾಪಸ್ ಬರುತ್ತೆ. ಕರೆಕ್ಟ್ ಆಗಿ ಅವರು ಆನ್ ಟೈಮ್ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ಸ್ಕಾರ್ ಆಗದಂಗೆ ಅಷ್ಟು ಕೂದಲು ವಾಪಸ್ ಬರುತ್ತೆ. ಬಟ್ ಸಾಮಾನ್ಯವಾಗಿ ಮನೇಲಿ ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆ ಹಚ್ಚುವಂತದ್ದು, ನಿಂಬೆ ಹಣ್ಣು ಹಚ್ಚುವಂತದ್ದು ಅಥವಾ ಬೇರೆ ಯಾವ್ದಾದ್ರು ಗಿಡಮೂಲಿಕೆಗಳನ್ನ ಹಚ್ತಾರೆ, ಅವಾಗ ಏನಾಗುತ್ತೆ ಸ್ಕಾರ್ ಅಂತ ಕರಿತೀವಿ, ಅಲ್ಲಿ ಗಾಯ ಆಗಿ ಕೂದಲು ಉತ್ಪತ್ತಿ ಮಾಡುವಂತ ಅಂಶನೇ ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಒಂದು ಸತಿ ಸ್ಕಾರ್ ಆದ್ರೆ ಆ ಜಾಗದಲ್ಲಿ ಯಾವುದೇ ಕೂದಲು ಬರೋದಿಲ್ಲ. ಹೆಚ್ಚಾಗಿ ಈಗ ಕಾಣಿಸುವಂತ ಈ ತಲೆ ಕೂದಲಿನ ಇದ್ರಲ್ಲಿ ಮಕ್ಕಳಿಗೂ ಕೂಡ ಆತ್ಮವಿಶ್ವಾಸ ಕುಗ್ಬಿಡುತ್ತೆ. ಅವರು ಸಾಮಾನ್ಯವಾಗಿ ಕ್ಯಾಪ್ ಹಾಕೊಂಡು ಹೋಗ್ತಾರೆ ಅಥವಾ ಬೇರೆ ಏನಾದ್ರು ಪೂರ್ತಿ ಶೇವ್ ಮಾಡಿಸುವಂತದ್ದು ಇಂಥದ್ನ ಮಾಡ್ತಾ ಇರ್ತಾರೆ ಮಕ್ಕಳು. ಸೊ ಕೂದಲಿನಲ್ಲಿ ಯಾವುದೇ ಪ್ಯಾಚಸ್ ಕಂಡು ಬಂದಲ್ಲಿ ತಕ್ಷಣ ಚರ್ಮರೋಗ ತಜ್ಞರನ್ನ ಸಂಪರ್ಕಿಸಿ. ಇನ್ನೊಂದು ಫಂಗಲ್ ಇನ್ಫೆಕ್ಷನ್ ನಾವು ಸಾಮಾನ್ಯವಾಗಿ ನೋಡುವಂತದ್ದು ಏನಂದ್ರೆ ಉಗುರಿನಲ್ಲಿ ಆಗುವಂತ ಫಂಗಲ್ ಇನ್ಫೆಕ್ಷನ್, ಅದನ್ನ ನಾವು ಒನೈಕೋಮೈಕೋಸಿಸ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ವಯಸ್ಕರಲ್ಲಿ, ಹೆಚ್ಚು ಯಾರು ನೀರಿನಲ್ಲಿ ಕೆಲಸ ಮಾಡ್ತಾರೆ, ಶುಗರ್ ತೊಂದರೆ ಇರುವಂತವ್ರು, ಅಥ್ಲೀಟ್ಸ್ ಗಳು, ಶೂ ಹಾಕೋದ್ರಿಂದ ತುಂಬಾ ಬೆವರು ನಿಲ್ಲೋದ್ರಿಂದ ಇಂಥವರಲ್ಲಿ ನಾವು ನೋಡ್ತೀವಿ. ಕೆಲವು ದಿನಗಳಲ್ಲಿ ಅದು ಉಗುರು ಹಳದಿ ಬಣ್ಣ ಆಗುವಂತದ್ದು, ಸ್ವಲ್ಪ ಉಬ್ಬುವಂತದ್ದನ್ನ ನಾವು ನೋಡ್ತೀವಿ. ಆಮೇಲೆ ಉಗುರು ಪುಡಿ ಪುಡಿ ಆಗಿ ಉದುರಿ ಹೋಗುತ್ತೆ ಅಥವಾ ತುಂಬಾ ದಪ್ಪ ಆಗುತ್ತೆ, ಉಗುರು ಮತ್ತೆ ಬೆರಳುಗಳು ನೋವಾಗುವಂತದ್ದು, ಕಿವಿ ಕಟ್ಕೊಳ್ಳುವಂತದ್ನ ನೋಡ್ತೀವಿ. ಸೊ ಈ ತರ ಉಗುರು ಬಣ್ಣ ಬದಲಾವಣೆ ಆಗುವಂತದ್ದು ಹಲವಾರು ಕಾರಣಗಳಲ್ಲಿ ಆಗುತ್ತೆ. ಸೋರಿಯಾಸಿಸ್ ಇರಬಹುದು, ಎಕ್ಸಿಮಾ ಇರಬಹುದು ಅಥವಾ ಈ ಫಂಗಲ್ ಇನ್ಫೆಕ್ಷನ್ ಇರಬಹುದು. ಉಗುರನ್ನ ಸ್ವಲ್ಪ ಪರೀಕ್ಷೆಗೆ ಕಳಿಸಿ ಫಂಗಸ್ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಟ್ರೀಟ್ ಮಾಡ್ತೀವಿ. ಚರ್ಮದಲ್ಲಿ ಫಂಗಲ್ ಇನ್ಫೆಕ್ಷನ್ ಬಂದಾಗ ಸಾಮಾನ್ಯವಾಗಿ ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನಾವು ಟ್ರೀಟ್
ಟ್ರೀಟ್ಮೆಂಟ್ ಕೊಡ್ತೀವಿ.

0: ಬಟ್ ಉಗುರಿನ ಫಂಗಲ್ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಎಷ್ಟೊಂದ್ ಸತಿ 6 ತಿಂಗಳು 9 ತಿಂಗಳು ತನಕ ಕೂಡ ತಗೊಂಬೇಕಾಗುತ್ತೆ. ಜೊತೆಗೆ ಅವರ ಶುಗರ್ ಇರಬಹುದು ಅಥವಾ ಬೇರೆ ರೋಗಗಳದ್ದು ಅವರು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಂಬೇಕು. ಇಲ್ಲಿವರೆಗೂ ನಾವು ಗಜಕರ್ಣ ಮತ್ತು ವಾರ್ಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿ ಭದ್ರಾವತಿ ಮತ್ತು ಐಎಂಎ ಶಿವಮೊಗ್ಗಕ್ಕೆ ನನ್ನ ಧನ್ಯವಾದಗಳು.
1: ಇದುವರೆಗೂ ಫಂಗಲ್ ಇನ್ಫೆಕ್ಷನ್ ಈ ಕುರಿತು ಶಿವಮೊಗ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.

ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ ಎಸ್ಜಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ

0: ಕೇಳಿದ್ರೆ ಇನ್ನು ಮುಂದೆ 9:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬೆಂಗಳೂರು ಆಕಾಶವಾಣಿ ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಲಿದ್ದೀರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯವಾಗಿದೆ 9:10.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
6: ಬದುಕು ಜಟಕ ಬಂಡಿ ವಿಧಿಯ ದರ ಸಾಹೇಬಾ, ಕುದುರೆ ನೀ ಅವನು ಪೇರ್ದಂತೆ ಪಯಣಿಗರು.
7: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
8: ಬದುಕು ಜಟಕ ಬಂಡಿ
7: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

ಇಂದೇ ಬೆಳಿಗ್ಗೆ 10:05 ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಿದೆ. ಈ ಬೆಳಿಗ್ಗೆ 10:05 ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಬೆಳಿಗ್ಗೆ 10:05 ಹಾಡು ಮಾತಾಡು ಸೋಮವಾರದ ವಿಶೇಷ ಪದಬಂಧದ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಗಂಟೆಗೆ ಭಾವಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಹೊಸೂರಿನ ಶ್ರೀ ಕೆ ಗುಡ್ಡಪ್ಪ ಜೋಗಿ ಮತ್ತು ತಂಡದವರಿಂದ ಜೋಗಿ ಪದಗಳನ್ನು ಆಲಿಸಬಹುದು.

11:55ಕ್ಕೆ ಆರೋಗ್ಯ ಅಡುಗೆ, ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡುಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ ಇದಾಗಿರುತ್ತೆ. ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡುತ್ತಾರೆ ಸೌಮ್ಯ ಅಶ್ವಥ್. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿಯವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ

ಇಳಿದ್ರೆ ಈ ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ನಿರ್ವಹಣೆ ಈ ಕುರಿತು ಪಂಚನಹಳ್ಳಿ ಗ್ರಾಮ ಎಂಎಲ್ ತಾಂಡೆಯಿಂದ ಕಡೂರು ತಾಲೂಕಿನ ಪ್ರಗತಿಶೀಲ ರೈತರಾದ ಶ್ರೀ ಗಂಗಾಧರ್ ನಾಯಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್.

0: 9:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ.
1: ರಮಣ ಬಾಲಚಂದ್ರ ಅವರ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ರಮಣ ಬಾಲಚಂದ್ರ ಅವರ ವೀಣಾವಾದನದಲ್ಲಿ ಮೊದಲು ಕೇಳೋಣ ಸ್ವಾಮಿನಾಥ ಪರಿಪಾಲಯಾಶುಮಾಂ. ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

0: ರಮಣ ಬಾಲಚಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರು ಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0800661215. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0800661215. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಈಗ ಕೇಳಿ ಇದೇ ಸಮಯಮು ಬ್ರೋವರಾದ ನಾಟಕ ಪ್ರಿಯ.

0: ಇದುವರೆಗೆ ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ನುಡಿಸಿದವರು ವಿದ್ವಾನ್ ಜಿ ಗುರುಪ್ರಸನ್ನ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂಭ್ರಮದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ತಾರೀಕು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇಂದೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0806612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ಅಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬರ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 10:05:30. ಕೇಳಿದರೆ ಇನ್ನೀಗ ಕಾರ್ಯಕ್ರಮ ಹಾಡು ಮಾತಾಡು, ನಿಮ್ಮೆಲ್ಲರ ಮೆಚ್ಚಿನ ಹಾಡು ಮಾತಾಡು ಕಾರ್ಯಕ್ರಮ, ಪದಬಂಧದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ FM ಸಖಿ ಮೀನಾ ಎನ್. ಇದು ನಿಮ್ಮ ಮೆಚ್ಚಿನ ಹಾಡು ಮಾತಾಡು ಕಾರ್ಯಕ್ರಮ. ಕೇಳಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481-5722-600 ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಪದಬಂಧದ ವಿಶೇಷ ಕಾರ್ಯಕ್ರಮ. ಪದದ ಸುಳಿವನ್ನು ನಾನು ಕೊಡ್ತಾ ಹೋಗ್ತೇನೆ, ನೀವು ಪದವನ್ನು ರಚನೆ ಮಾಡಿ ನನಗೆ ಕಳಿಸ್ಬೇಕು. ಮೊದಲ ಪದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೊಂದು ಐದು ಅಕ್ಷರದ ಪದ, ಇದು ಐದು ಅಕ್ಷರದ ಪದ. ಮಾತನಾಡದೆ ಹಾಗೆ ಇರುವಂತ ಒಂದು ಭಾವ, ಮಾತನಾಡದೆ ಇರುವ ಒಂದು ಭಾವ. ಮತ್ತೊಂದು ತಿನಿಸು, ಊಟ ಉಪಹಾರ ಭೋಜನದ ಜೊತೆಗೆ ಇದನ್ನ ಬಳಸ್ತೀವಿ. ಇದೆರಡು ಸುಳಿವನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಐದು ಅಕ್ಷರದ ಪದ, ಈ ಒಂದು ಪದದಲ್ಲಿ ನಾ ಈಗ ಹೇಳಿದಂತ ಎರಡು ಸುಳಿವುಗಳು ಒಂದು ಪದನೂ ಕೂಡ ಅಡಕೊಂಡಿದೆ. ಯಾವುದದು ಪದ ಯೋಚನೆ ಮಾಡಿ ಉತ್ತರ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9481-5726-00. ಈ ಸಂಖ್ಯೆಗೆ ಟೈಪ್ ಮಾಡಿದ ಸಂದೇಶ, ನಿಮ್ಮ ಹೆಸರು, ನಾವು ಕೇಳಿದಂತ ಪ್ರಶ್ನೆಗೆ ಉತ್ತರ, ಹಾಗೇನೆ ನಿಮ್ಮ ಊರಿನ ಹೆಸರನ್ನ ಟೈಪ್ ಮಾಡಿ ಕಳಿಸಿ. ಸಂಖ್ಯೆ ಮತ್ತೊಮ್ಮೆ 9481-5726-00. ಸುಳಿವನ್ನ ಮತ್ತೆ ಕೊಡ್ತಾ ಇದ್ದೇನೆ. ಐದು ಅಕ್ಷರದ ಪದ, ಮಾತನಾಡದೆ ಇರುವ ಒಂದು ಭಾವ, ತಿನಿಸು, ಊಟ ಉಪಹಾರದ ಜೊತೆಗೆ ಇದನ್ನ ನಾವು ಬಳಸ್ತೇವೆ. ಉತ್ತರ ಗೊತ್ತಾಗ್ತಿದೆ ಅಲ್ವಾ? ಹಾಗಾದ್ರೆ ತಡ ಯಾಕೆ, ಟೈಪ್ ಮಾಡಿ ಸಂಖ್ಯೆ ತಗೊಳ್ಳಿ 9481-5726-00.

ಕಾಲವನ್ನು ತಡೆಯರು ಯಾರು ಇಲ್ಲ ಅಂತ ಹೇಳಿ ಸಾಂಗ್ ಕೇಳಿದ್ರಲ್ಲ ಸ್ನೇಹಿತರೆ. ಸಾಂಗ್ ಇಷ್ಟ ಆಯ್ತಲ್ವಾ? ಇವತ್ತು ಸ್ನೇಹಿತರ ದಿನ ಅಂತ ಕೂಡ ನಮ್ಗೆಲ್ಲ ತಿಳಿದು ಬರ್ತಾ ಇದೆ. ಹಾಗಾಗಿ ಸ್ನೇಹಿತರ ಒಂದು ಹಾಡನ್ನ ಈಗ ಹಾಕಿದೆ. ಮಾತನಾಡದೇ ಇರುವ ಭಾವ, ತಿನಿಸು ಉಪಹಾರ ಊಟದ ಮಧ್ಯೆ ಇದನ್ನ ಬಳಸ್ತೀವಿ ಅಂದ ಕೂಡಲೇ ತಾವೆಲ್ಲ ಊಟದ ಜೊತೆ ಏನಿರುತ್ತೆ ಅಂತ ಯೋಚನೆ ಮಾಡಿ ಉಪ್ಪಿನಕಾಯಿ ಅಂತ ಹೇಳಿ ತುಂಬಾ ಜನ ಗಳಿಸ್ತಿದ್ದೀರಾ. ಆದ್ರೆ ಉಪ್ಪಿನಕಾಯಿಯಲ್ಲಿ ಮಾತನಾಡದೇ ಇರುವ ಒಂದು ಭಾವ ಇರುತ್ತಾ ನೋಡಿ, ಆ ಅಕ್ಷರದಲ್ಲಿ ಅಲ್ಲಿ ಎಲ್ಲಾದ್ರೂ ಇದೆಯಾ ಆ ತರ ಭಾವ? ಇಲ್ಲ ಅಲ್ವಾ? ಹಾಗಾದ್ರೆ ಮತ್ತೆ ಯಾವ್ದಿರ್ಬೋದು ಪದ? ಮತ್ತೊಂದು ಸುಳಿವನ್ನ ಕೊಡ್ತೇನೆ. ಅಳತೆ ಮಾಡೋದಕ್ಕೆ ಇರುವಂತ ಒಂದು ಹೆಸರು ಅಂತಾನೆ ಹೇಳ್ಬೋದು. ಅಳತೆ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ಕೊಳ್ತೀವಿ. ಏನೇನು ಅಳತೆ ಮಾಡ್ತೀವಿ? ಊಟ ಉಪಹಾರನ ಅಳತೆ ಮಾಡ್ತೀವ? ಯೋಚನೆ ಮಾಡಿ. ಮತ್ತೊಂದು ಸುಳಿವನ್ನ ಕೊಟ್ಟಿದ್ದೀನಿ. ಮಾತನಾಡದೇ ಇರುವಂತ ಒಂದು ಭಾವ, ಊಟ ಉಪಹಾರ ಭೋಜನದ ಮಧ್ಯೆ ಇದನ್ನ ಬಳಸ್ತೇವೆ. ಉಪ್ಪಿನಕಾಯಿ ಬಿಟ್ಟರೆ ಬೇರೆ ಇನ್ನೇನೇನು ಬಳಸಲ್ವಾ? ಬೇರೆದೆಲ್ಲ ಇರುತ್ತೆ ನೋಡಿ, ಸೈಡ್ ಡಿಶ್ ಅಲ್ವಾ? ಅದನ್ನು ಯೋಚನೆ ಮಾಡಿ ಉತ್ತರ ಕಳಿಸಿ. ನಿಮ್ಮ ಉತ್ತರಗಳು ಬಂದು ಸೇರೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಸಮಯ ಆಗಿದೆ 10:13:50. ಹಾಡು ಮಾತಾಡು ಕಾರ್ಯಕ್ರಮ ಮುಂದುವರಿತಾ ಇದೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4.

ಮೆಗಾಡ್ಸ್ನಲ್ಲಿ ಉತ್ತರಗಳು ಯೋಚನೆ ಮಾಡಿ ಉತ್ತರ ಕಳಿಸಿ ಉಪ್ಪಿನಕಾಯಿ ಜೊತೆಗೆ ಮತ್ತೇನಿರುತ್ತೆ ಅಲ್ವಾ, ಅದ್ರ ಜೊತೆಗೆ 5 ಅಕ್ಷರದ ಪದ ಯಾವ್ದು ಬರ್ಬೋದು ಯೋಚನೆ ಮಾಡಿ ಉತ್ತರ ಕಳಿಸಿ. ಮತ್ತೊಂದು ಸಾಂಗ್ ಪ್ಲೇ ಮಾಡ್ತೀನಿ, ಹಾಡಿನ ನಂತರ ನಿಮ್ಮ ಸಂದೇಶ ಹಾಗೂ ಉತ್ತರಗಳನ್ನ ನೋಡ್ತಾ ಹೋಗೋಣ.

0: 101.4 ಮೆಗಾಹರ್ಟ್ಸ್ ನಲ್ಲಿ ಹಾಡು ಮಾತಾಡು ಕಾರ್ಯಕ್ರಮ ಸಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪದಬಂಧದ ಪ್ರಶ್ನೆ ಕೊಟ್ಟಿದ್ದೆ ಅಲ್ವಾ, ಮಾತನಾಡದೇ ಇರುವ ಒಂದು ಭಾವ, ತಿನಿಸು ಊಟ ಉಪಹಾರದ ಜೊತೆ ನಾವು ಇದನ್ನ ಬಳಸ್ತೀವಿ ಅಂತ ಹೇಳಿ. ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ತುಂಬಾ ಜನ ಕೊಟ್ಬಿಟ್ಟಿದ್ದೀರಾ, ಯಾಕೆ ಮಳೆ ಬರ್ತಿದೆ ಅಂತ. ಉಪ್ಪಿನಕಾಯಿ ಇಷ್ಟ ಆಗ್ತಿದ್ಯಾ? ಹಾ, ಇಲ್ಲ ಅಲ್ವಾ. ಹಾಗಾದ್ರೆ ಉಪ್ಪಿನಕಾಯಿ ಜೊತೆ ಮತ್ತೇನಿರುತ್ತೆ ಊಟದಲ್ಲಿ, ಯೋಚನೆ ಮಾಡಿ. ಅಷ್ಟೊತ್ತಿಗೆ ಒಂದು ಕಮರ್ಷಿಯಲ್ ಸ್ಪಾಟ್ ಇದೆ, ಜಾಹೀರಾತು, ಜಾಹೀರಾತು ನಂತರ ತಮ್ಮ ಸಂದೇಶಗಳನ್ನ ನಾನು ಕೂಡ ಓದ್ತಾ ಹೋಗ್ತೇನೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆಳಗಡೆ ಉತ್ತರ ಗೊತ್ತಾಗ್ಲಿಲ್ವಾ ಏನಂತ? ಅಳತೆ ಮಾಡೋದಕ್ಕೆ ಬಳಸುವಂತದ್ದೇನು ಅಂತ ಕೇಳಿದೆ ಅಲ್ವಾ? ಮಾತನಾಡದೆ ಇರೋದು ಅಂತಂದ್ರೆ ಉಪ್ಪಿನಕಾಯಿ ಜೊತೆಗೆ ಮತ್ತೇನಿರುತ್ತೆ, ಹಪ್ಪಳ ಸಂಡಿಗೆ ಅಂತಾನು ಕೂಡ ಕಳಿಸಿದೀರಾ. ಇರ್ಲಿ, ಉಪ್ಪು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಎಲ್ಲ ಆಯ್ತು, ಇನ್ನೊಂದನ್ನು ಬಿಟ್ಬಿಟ್ಟಲ್ಲ ಸೈಡ್ ಡಿಶ್ ಅಲ್ವಾ, ಅದು ಇರುತ್ತೆ ಇದರಲ್ಲಿ. ಹಾಗಾದ್ರೆ ನಿಮ್ಮ ಸಂದೇಶಗಳನ್ನ ನೋಡ್ತಾ ಹೋಗ್ತೀನಿ. ಸಂದೇಶ ಬಂದಿದೆ. ಆಕಾಶವಾಣಿ ಭದ್ರಾವತಿ, ಸೋಮವಾರದ ಬೆಳಗಿನ ಶುಭೋದಯ, ಒಂದೇ ಮಾತರಂ ಎನ್ನೋಣ ಅಂತ ಹೇಳಿ, ಕಾರ್ಯಕ್ರಮಗಳೆಲ್ಲ ಸುಗಮವಾಗಿ ಸಾಗ್ಲಿ ಅಂತ ಹೇಳಿ ಕೆರೆ ಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾ ಚಂದ್ರಹಾಸ್ ಗಡದೇ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಪ್ರೀತಿಯ ನೆಚ್ಚಿನ ನಿರೂಪಕಿಯರಾದ ಮೀನಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರ. ನಿಮಗೂ ಕೂಡ ಶುಭ ಮುಂಜಾನೆ. ಆಂಜನೇಯ ಓಲ್ಡ್ ಟೌನ್ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಹಾಗೂ ಮನೆಯವರು ಶುಭೋದಯ ಅಂತ ಹೇಳಿದ್ರೆ, ಗೌರಮ್ಮ ಅವರು ಹಾವೇರಿಯಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಯಾರಿದು ರಾಜು ಶಂಕರಘಟ್ಟದಿಂದ ಸಂದೇಶವನ್ನ ಕಳಿಸಿದ್ದಾರೆ. ವಿಶ್ವವನ್ನೇ ಸೂರ್ಯಚಂದ್ರರು ವಿಶ್ವವನ್ನೇ ಬೆಳಗುವಂತೆ ನಮಗೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡುತ್ತಾ, ಜ್ಞಾನವನ್ನ ಬೆಳಗುತ್ತಾ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸಿಕೊಡುತ್ತಾ, ನಮ್ಮೆಲ್ಲರೊಂದಿಗೆ ಪ್ರೀತಿಯ ಮತಗಳನ್ನ ಆಡುತ್ತಾ, ಕಾರ್ಯಕ್ರಮವನ್ನ ನಮಗೆ ಕೇಳಿಸುತ್ತಿರುವ ಪ್ರೀತಿಯ ಸಹೋದರಿಗೆ ಸೋಮವಾರದ ವಂದನೆಗಳು ಅಂತ ಅಂದ್ರೆ, ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ 7:15 ಒಳ್ಳೆಯ ಸುಮಧುರ ಭಾವಗೀತೆಗಳು ಮೂಡಿ ಬಂದವು. ಹಾಗೆಯೇ 8:30 ಮೂಡಿ ಬಂದ ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಮಾಹಿತಿ ತುಂಬಾ ಚೆನ್ನಾಗಿ ಒದಗಿಸಿಕೊಟ್ರು. ನಂತರ ಮೂಡಿ ಬರುತ್ತಿರುವ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೂಡ ಚೆನ್ನಾಗಿದೆ. 9:00 ಮೂಡಿ ಬರ್ತಾ ಇದ್ದ ಮಿಕ್ಸ್ ಮೆಲೋಡಿ ದಿನದ ಮಾಹಿತಿ ಯಾವ ಸಮಯಕ್ಕೆ ಬರುತ್ತೆ, ಇವತ್ತು ಸ್ವಲ್ಪ ಸಮಯ ಬದಲಾವಣೆ ಆಗಿದೆ, ಹಾಗಾಗಿ ಆ ಕಾರ್ಯಕ್ರಮಗಳು ಇವತ್ತು ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ. ಹಾಗೇನೆ ಮುಂದಿನ ಸಂದೇಶ, ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ. ಕಿಷ್ಕಿಂಧನಗರ ಗಂಗಾವತಿ ಈರಣ್ಣ ಅವರು, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ದಿನದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗೇನೆ ಶ್ರೀಶೈಲ ಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ ಉತ್ತರ ಕಳಿಸಿದ್ದಾರೆ, ಆದ್ರೆ ಉತ್ತರ ತಪ್ಪಾಗ್ಬಿಟ್ಟಿದೆ. ಹಂಪಣ್ಣ ನ್ಯಾಮ್ತಿಯಿಂದ ಒಳ್ಳೆಯ ಮಾಹಿತಿ ನೀಡಿದ್ರು ಶ್ರೀನಿಧಿ ಹೆಬ್ಬಾರ್ ಅವರು. ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಅದರ ಜೀವನ ಕ್ರಮ, ಆಹಾರ ಪದ್ಧತಿ, ಗೂಡು ಕಟ್ಟುವ ರೀತಿ, ಮೊಟ್ಟೆ ಇಟ್ಟು ಮರಿಯನ್ನ ಸಾಕುವ ವಿಧಾನ ಎಲ್ಲದನ್ನ ವಿವರವಾಗಿ ತಿಳಿಸಿದ್ರು ಅಂತ ಹೇಳ್ತಿದ್ದಾರೆ. ಹಾಗೇನೆ ಡಾಕ್ಟರ್ ಸಹನಾ ಅವರು ಚರ್ಮ ರೋಗದ ಯಾವ ಕಾರಣಕ್ಕೆ ಚರ್ಮ ರೋಗ ಬರುತ್ತೆ ಅದರ ಲಕ್ಷಣಗಳ ಬಗ್ಗೆ ವಿವರವಾಗಿ ತಿಳಿಸಿದ್ರು, ಚಿಕಿತ್ಸೆಯ ಬಗ್ಗೆನೂ ಕೂಡ ತಿಳಿಸಿದ್ರು ಅಂತ ಹೇಳಿ ಹಾಗೇನೆ ಉತ್ತರವನ್ನ ಕಳಿಸಿದ್ದಾರೆ. ಅರ್ಧ ಉತ್ತರ ಮಾತ್ರ ಸರಿಯಾಗಿದೆ ಹಂಪಣ್ಣ ಅವರೇ. ತನುಜ ಮಾಧವನಗರ ಭದ್ರಾವತಿಯಿಂದ ಇವ್ರದ್ದು ಕೂಡ ಅರ್ಧ ಉತ್ತರ ಸರಿಯಾಗಿದೆ. ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರಿನಿಂದ, ಮತ್ತೆ ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರ್ಗದಿಂದ ಕೀರಲಿಂಗ ಮುತ್ತಣ್ಣ ಇಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ ಇವರ ಉತ್ತರ ತಪ್ಪಾಗಿದೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಬಿಆರ್ ಪ್ರಾಜೆಕ್ಟ್ನಿಂದ, ಹಾಗೇನೆ ಬಾಳೆದೆಲೆ ಉಪ್ಪಿನಕಾಯಿ ಬಾಳೆದೆಲೆ ನಾನು ಕೇಳಿಲ್ಲ, 5 ಅಕ್ಷರದ ಪದ ಅಂದೆ. ಬಿ ಸತ್ಯನಾರಾಯಣ್ ಜಿ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಎಲ್ಲರಿಗೂ ಉಪ್ಪಿನಕಾಯಿ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅನ್ಸುತ್ತೆ. ರೋಟರಿ ಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್ ಶಿವಮೊಗ್ಗದಿಂದ, ಚರ್ಮ ರೋಗದ ಬಗ್ಗೆ ಸೂಪರ್ ಮಾಹಿತಿ, ವಾರ್ತೆಗಳು, ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಪಕ್ಷಿ ಪ್ರಪಂಚ ಒಳ್ಳೆಯ ಮಾಹಿತಿ, ಬಹಳ ಕುತೂಹಲಕಾರಿಯಾಗಿತ್ತು ಅಂತ ಹೇಳಿ ಸಂದೇಶ ಕಳಿಸಿದ್ರೆ, ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ, ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್ ಇವರು ಕೂಡ ಉಪ್ಪಿನಕಾಯಿ ಅಂತ ಹಾಕ್ಬಿಟ್ಟಿದ್ದಾರೆ. ಉಪ್ಪಿನಕಾಯಿನ ತಿನ್ನಿಸ್ಬಿಡ್ತಿದ್ದೀರಾ ಇವತ್ತು ನನಗೆ. ಓಕೆ, ಕಾರ್ಯಕ್ರಮಗಳು ಆಲಿಸ್ತಾ ಇದ್ದೇವೆ. ಕಾರ್ಯಕ್ರಮ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಭಕ್ತಿಗೀತೆಗಳು, ಭಾವಗೀತೆಗಳು, ಕರ್ಜಗೆಯವರ ಕಥನಕ, ಸಾಕಷ್ಟು ಜನರಿಗೆ ಕಣ್ಣು ತೆರೆಸುವಂತ ಕತೆ ಕೇಳಿ ಸಂತೋಷ ಆಯ್ತು. ಪಕ್ಷಿ ಪ್ರಪಂಚದ ಬಗ್ಗೆ ಸವಿವರವಾಗಿ ಶ್ರೀನಿಧಿ ಹೆಬ್ಬಾರ್ ಅವರು ತಿಳಿಸಿಕೊಟ್ರು, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಅರ್ಧ ಉತ್ತರ ಸರಿಯಾಗಿದೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್,
ಚಿತ್ರಗೀತೆಗಳು ಭಾವಗೀತೆಗಳು ಶ್ರೀನಿಧಿ ಹೆಬ್ಬಾರ್ ಅವರು ನಡೆಸಿಕೊಟ್ಟ ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಮಾಹಿತಿ ಬಹಳ ಚೆನ್ನಾಗಿ ಮೂಡಿಬಂತು. ಆರೋಗ್ಯ ಮಾಹಿತಿ ಕಾರ್ಯಕ್ರಮದಲ್ಲಿ ಫಂಗಲ್ ಇನ್ಫೆಕ್ಷನ್ ಬಹಳ ಅಗತ್ಯವಾದ ಮಾಹಿತಿ ತಿಳಿಸಿದ್ರು ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ ಶುಭೋದಯ ಮೇಡಮ್, ಬೆಳಗಿನ ಭಕ್ತಿಗೀತೆಗಳು ಆರೋಗ್ಯ ಸೂತ್ರ ಬಹಳ ಚೆನ್ನಾಗಿ ಮೂಡಿಬಂತು. ಪಕ್ಷಿ ಪ್ರಪಂಚ ಕಾರ್ಯಕ್ರಮ ನನಗಂತೂ ತುಂಬಾ ಇಷ್ಟವಾದ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ. ಯೋಚನೆ ಮಾಡಿದೆ ಮೇಡಮ್, ಹೊಡಿಲೇ ಇಲ್ಲ, ತಲೆ ಕೆಟ್ಟು ಹೋಯ್ತು ಅಂತ ಹೇಳ್ತಿದ್ದಾರೆ. ಪಾಪ ಇರ್ಲಿ, ತಲೆ ಕೆಡಿಸ್ಕೋಬೇಡಿ, ಉತ್ತರ ಕೊಡ್ತೀನಿ. ರಮೇಶ್ ಟೈಲರ್ಸ್ ಹೊಸ್ಮನೆ ಭದ್ರಾವತಿಯಿಂದ ಆರೋಗ್ಯ ಹಾಡು ಮಾತಾಡು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಹಪ್ಪಳ ಸೆಂಡ್ಗೆ ಚಳಿಗೆ ಮಳೆಗೆ ಇಷ್ಟ ಅಲ್ವಾ. ಕರುನಾಳುವ ಬೆಳಕ್ಕೆ ಕಾರ್ಯಕ್ರಮ ಚೆನ್ನಾಗಿತ್ತು, ನಂತರ ಪ್ರಸಾರವಾದ ಚಿತ್ರಗೀತೆಗಳು ಚೆನ್ನಾಗಿತ್ತು, ತಂಪಾದ ಮಳೆಯ ಜೊತೆಯಲ್ಲಿ ಇಂಪಾದ ರೇಡಿಯೋ ಕೇಳ್ತಾ ಇದ್ದೀವಿ ಅಂತ ಸಂದೇಶ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಕುಕನೂರು ಹರಿಹರದಿಂದ ಉತ್ತರ ಬಂದಿದೆ, ಉತ್ತರ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಇರ್ಲಿ, ಅದಷ್ಟು ಸೇರಿಸಿ ನೀವು ಕೊಟ್ಟಿರೋ ಉತ್ತರ ಸರಿ ಇದೆ, ಅದನ್ನೆಲ್ಲ ಸೇರಿಸಿ 5 ಅಕ್ಷರದ ಪದ ಮಾಡಿ ಕಳಿಸ್ಬೇಕು. ನೀವು ನೋಡಿ ಪ್ರಯತ್ನ ಮಾಡ್ತೀರಾ. ಮಮತಾ ಭದ್ರಾವತಿಯಿಂದ ಉತ್ತರ ಅಂತೇಳಿ, ಚೇತನ್ ನಾಗಮಂಗಲದಿಂದ, ಹಾಗೇನೆ ಮಾಳೂರು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್, ಯಾಕೆ ಎಲ್ಲ ಸೌತೆಕಾಯಿ ಈರುಳ್ಳಿ ಎಲ್ಲ ತಗೊಂಡ್ಬಿಟ್ಟಿದಿರಲ್ಲ, ಆಲೂಗಡ್ಡೆ ಬೋಂಡ ಅಂತೆ. ಓಕೆ, ಶ್ರೀನಿಧಿ ಹೆಬ್ಬಾರ್ ಅವರ ಸುಮಧುರ ಧ್ವನಿಯಲ್ಲಿ ಪಕ್ಷಿಗಳ ಒಂದು ಸುಮಧುರ ಧ್ವನಿ ಗುರುತಿಸಿ ಅವುಗಳ ಪರಿಚಯ ಮಾಡಿಕೊಡುತ್ತಿರುವ ಶ್ರೀನಿಧಿ ಹೆಬ್ಬಾರ್ ಸರ್ಗೂ, ಆಕಾಶವಾಣಿ ಭದ್ರಾವತಿ ಎಸ್ ಆರ್ ಭಟ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತೇಳಿ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನಿಂದ ಶ್ರೀಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್, ಕೊಬ್ಬರಿ ಚಟ್ನಿ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ, ಪಾರ್ಸೆಲ್ ಕಳಿಸ್ತೀವಿ ಅಂತಾರೆ ಮುರಳೀಧರ್ ಶಿವಮೊಗ್ಗದಿಂದ. ಸ್ವಾತಿ ದೀಪಕ್ ನಾಯಕನಹಟ್ಟಿ, ಓಕೆ, ಮುಂದಿನ ಹಾಗಾದ್ರೆ ಎಲ್ಲ ಊಟದಲ್ಲಿರುವಂತ ಎಲ್ಲ ಅಡುಗೆಗಳ ಹೆಸರನ್ನ ಹಾಕ್ಬಿಡ್ತೀರಾ ಅಂತ ಅನ್ಕೊಳ್ತಿದ್ದೀನಿ. ಪದ್ಮಶ್ರೀಧರ್ ಪನ್ನಗ, ಟಿ ಅನಂತ್ ಕುಮಾರ್ ಮೂಡಲ ವಿಟ್ಲಪರ ಶಿವಮೊಗ್ಗದಿಂದ, ಹಾಗೇನೆ ಕೃಷ್ಣಮೂರ್ತಿ ಹರಿಗೆ ಶಿವಮೊಗ್ಗದಿಂದ, ಇದಿರ್ಬಹುದ ಮೇಡಮ್ ಅಂತಿದ್ದಾರೆ. ಇದು ಉಮೇಶ್ ಸಿರಿಗೆರೆಯಿಂದ, ಹೆಚ್ಚಿನ ಭಾಗ ನುಗ್ಗೆಕಾಯಿ ಅಂತೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸುಮಿತ್ರ ಮಾಂಡ್ರೆ ನಾಗರ ಶಿವಮೊಗ್ಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಹಾಗೇನೆ ಲೀಲಾ ವಿ ವಿದ್ಯಾನಗರ ಶಿವಮೊಗ್ಗದಿಂದ, ಕಳ್ಸಕ್ ಆಗ್ತಾ ಇಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ, ವ್ಯಂಜನಗಳು ಅಂದ್ರೆ, ಓಕೆ ಅರ್ಧ ಉತ್ತರ ಸರಿ ಬಂತು. ನಳಿನಿ ಸತೀಶ್ ಚಿತ್ರದುರ್ಗದಿಂದ ಎಲ್ಲ ಅರ್ಧರ್ಧ ಉತ್ತರ ಕೊಡ್ತಾ ಇದ್ದಾರೆ ಇವತ್ತು. ಕೆರೆಬೀರನಹಳ್ಳಿಯಿಂದ ಮಂಜುಳಬಾಯಿ ಚಂದ್ರಹಾಸ್ ಗಡದೆ, ಮೊದಲನೇ ಪ್ರಶ್ನೆಗೆ ಉತ್ತರ, ಎರಡೇ ಪ್ರಶ್ನೆಗೆ ಇರ್ಲಿ ನೋಡೋಣ. ರಾಜು ಶಂಕರಘಟ್ಟದಿಂದ ಇರ್ಬೋದ ಮೇಡಮ್ ಅಂತಿದ್ದಾರೆ, ಇಲ್ಲ ಅದು ಸರೋಜ ಜಯಶಂಕರ್. ಹೊಸಕೆರೆಯಿಂದ ಸಂಗೀತ ಕೇಳ್ತಾ ಇದ್ರೆ ಮನಸ್ಸಿಗೆ ಶಾಂತಿ ಸಂತೋಷ, ರೇಡಿಯೋ ನನ್ನ ಜೀವನದ ಅವಿಭಾಜ್ಯ ಅಂಗ, ಏಕಾಂತ ಸಮಯದಲ್ಲಿ ರೇಡಿಯೋ ನನ್ನ ಜೀವನ ಸಂಗಾತಿ ಅಂತ ಹೇಳ್ತಿದ್ದಾರೆ. ಓಕೆ, ಶಾಂತಿನಿ ಹಾಸನದಿಂದ ಅರ್ಧ ಉತ್ತರ ಕೊಟ್ಟಿದ್ದಾರೆ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಸುಂದರೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು ಅಂತೇಳಿ, ಇವರು ಕೂಡ ಉತ್ತರ ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದೀರಾ ಶಶಿಧರ್ ಅಣ್ಣಪ್ಪ, ಎಲ್ಲಿಂದ ಅಂತ ಗೊತ್ತಾಗ್ಲಿಲ್ಲ. ಸುಮಾ ವಿರೂಪಾಕ್ಷ ನ್ಯಾಮ್ತಿಯಿಂದ ಉತ್ತರ ಕೊಟ್ರೆ. ಶಿವಮೊಗ್ಗದಿಂದ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ್ ನಿಮ್ಮ ಪ್ರಶ್ನೆಗೆ ಉತ್ತರ. ವಿಜಯನಗರ ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್. ಓಕೆ, ಇನ್ನು ಉತ್ತರಗಳು ಟೈಪ್ ಆಗ್ತಿದೆ ಸ್ನೇಹಿತರೆ, ಉತ್ತರ ಹೇಳ್ಬಿಡ್ಲ ಅಥವಾ ನಿಮ್ ಟೈಪ್ ಮಾಡಿದ ಉತ್ತರ ಬರೋ ತನಕ ವೇಟ್ ಮಾಡೋಣ. ಶಿಕಾರಿಪುರದಿಂದ ಅಂತೇಳಿ ಶಶಿಧರ್ ಅಣ್ಣಪ್ಪ ಅವರು ಉತ್ತರ ಕಳಿಸಿದ್ದಾರೆ. ಓಕೆ, ಯಾರ ಉತ್ತರ, ಎಲ್ಲ ಉತ್ತರಗಳು ಅರ್ಧರ್ಧ ಸರಿಯಾಗಿದೆ. ಹೇಳೇ ಬಿಡ್ಲಾ, ಬೇಗ ಉತ್ತರ ಹೇಳಿ ಮೇಡಮ್, ನನಗೆ ತಿಂಡಿ ತಿನ್ನಲು ಆಗ್ತಾ ಇಲ್ಲ, ತಲೆ ಕೆಟ್ಟು ಹೋಗ್ತಿದೆ ಅಂತಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ. ಬೇಡ, ತಲೆ ಕೆಡಿಸ್ಕೋಬೇಡಿ, ತಿಂಡಿ ಹೊಟ್ಟೆ ತುಂಬ ತಿನ್ನಿ, ಅವಾಗ ತಿಂಡಿ ತಿಂದ್ರೆ ನಿಮ್ಗೆ ಯೋಚನೆ ಮಾಡೋದಕ್ಕೆ ಶಕ್ತಿ ಸಿಗುತ್ತೆ, ಅವಾಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಅನುಕೂಲ ಆಗತ್ತೆ. ವರ್ಣಿಕಾ ಜೀವನ್ ಅರಳೆಹಳ್ಳಿಯಿಂದ, ಮಾತು ಇಲ್ಲದೆ ಇರುವಂತ ಒಂದು ಭಾವ ಅಂದ್ರೆ ಏನದು,
ಮೌನ ಅಲ್ವಾ ಸ್ನೇಹಿತರೆ? ಮಾತೆ ಆಡದಲ್ಲ ಇರುವಂತ ಒಂದು ಸಂದರ್ಭ ಅಂತಂದ್ರೆ ಅದು ಮೌನ ಅಲ್ವಾ? ಮೌನ ಅನ್ನೋ ಒಂದು ಪದ ಕೂಡ ನಾನು ಕೊಟ್ಟಂತ ಐದು ಅಕ್ಷರದ ಪದದಲ್ಲಿದೆ. ಹಾಗೇನೆ ಉಪಹಾರ ಭೋಜನ ಊಟದಲ್ಲಿ ನಾವು ತಿನ್ನಿಸುವಂತ ತಿನಿಸು ಎಲ್ಲ ಉಪ್ಪಿನಕಾಯಿ ಎಲ್ಲ ಕೊಟ್ಬಿಟ್ರಿ, ಆದ್ರೆ ಪಲ್ಯ ಯಾರು ಕೊಡೋದು? ಪಲ್ಯ ಅಂತನೂ ಕೂಡ ಅದರಲ್ಲಿದೆ. ಅಳತೆ ಮಾಡೋದಕ್ಕೆ ಇದು ಪದನ ಉಪಯೋಗಿಸ್ತೀವಿ ಅಂತ ಹೇಳಿದೆ. ಅಳತೆ ಮಾಡೋದಕ್ಕೆ ಏನಂತಾರೆ? ಮಾಪನ ಅಂತ ಹೇಳ್ತೀವಲ್ವಾ, ಮೌಲ್ಯ ಮಾಪನ. ನನಗೆ ಬೇಕಾಗಿದ್ದಂತ ಪದ ಮೌಲ್ಯ ಮಾಪನ. ಉತ್ತರ ಗೊತ್ತಾಯ್ತಲ್ವಾ? ಮೌನ ಇದೆ, ಪಲ್ಯ ಇದೆ, ಮಾಪನ ಇದೆ. ಯೋಚನೆ ಮಾಡಿದ್ರಲ್ವಾ, ಮೌಲ್ಯ ಮಾಪನ ಇದು ಬೇಕಾಗಿದ್ದಂತ ಪದ. ತಲೆ ಕೆಡಿಸ್ಕೋಬೇಡಿ, ಎಲ್ಲರೂ ಚೆನ್ನಾಗಿ ಊಟ ತಿಂಡಿ ಮಾಡಿ ಸ್ಟ್ರೆಂತ್ ಆಗಿದ್ದು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ತಾ ಹಾಡನ್ನ ಮುಂದುವರಿಸ್ತೇನೆ. ಹಾಡು ಕೇಳ್ತಾ ರೀ, ಮತ್ತೊಂದು ಪ್ರಶ್ನೆ ತಮಗಾಗಿ ಮೂಡಿ ಬರುತ್ತೆ. ಉತ್ತರ ಗೊತ್ತಾಯ್ತಲ್ವಾ? ಮೌಲ್ಯಮಾಪನ ಅನ್ನೋದು ನನಗೆ ಬೇಕಾದಂತ ಪದ ಆಗಿತ್ತು. ಹಾಗಾದ್ರೆ ಹಾಡನ್ನ ಮುಂದುವರಿಸೋಣ, ಮತ್ತೊಂದು ಹಾಡನ್ನ ಕೇಳಿಸ್ತೀನಿ. ಎರಡು ಹಾಡಿನ ನಂತರ ಮತ್ತೊಂದು ಪ್ರಶ್ನೆ ತಮಗಾಗಿ ಮೂಡಿ ಬರುತ್ತೆ ಸ್ನೇಹಿತರೆ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳಿದ್ರೆ ಸಮಯ ಆಗಿದೆ 10:36. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆ ಕೇಳ್ಬೇಕಲ್ವಾ? ಎರಡನೇ ಪ್ರಶ್ನೆ ಕೇಳೇ ಬಿಡ್ತೀನಿ, ನಿಮ್ಗೆ ಯಾಕೆ ತುಂಬಾ ಕಾಯಿಸೋದು ಅಂತ ಹೇಳಿ ನಾನು ಇನ್ನೊಂದು ಹಾಡು ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ. ಅಂದ್ರೆ ಹಾಡು ನಂತರ ಪ್ಲೇ ಮಾಡ್ತೀನಿ, ಪ್ರಶ್ನೆ ಕೇಳ್ಬಿಡ್ತೀನಿ. ಮೊದಲ ಒಂದು ಸುಳಿವು ಹೀಗಿದೆ. ಶಿವನ ಹೆಸರುಗಳಲ್ಲಿ ಇದು ಒಂದು. ಶಿವನ್ಗೆ ಸಾವಿರಾರು ಹೆಸರುಗಳಿದೆ, ಅದರಲ್ಲಿ ಇದು ಕೂಡ ಒಂದು. ಕಾಶಿಗೆ ಹೋದಂತವರು ಬಯಸುವಂತದ್ದು ಏನು? ಕಾಶಿಗೆ ಹೋದಂತವರು ಬಯಸುವಂತದ್ದೇನು? ಶಿವನ ಹೆಸರಿದೆ, ಹಾಗೇನೆ ವೀರರು ಯುದ್ಧದಲ್ಲಿ ಬಯಸುವಂತದ್ದು. ಯುದ್ಧ ಮಾಡ್ತಾರೆ, ಅದರಲ್ಲಿ ವೀರರು ಏನನ್ನ ಬಯಸ್ತಾರೆ ನೋಡಿ. ಮೂರು ಸುಳಿವು ಕೊಟ್ಟಿದ್ದೀನಿ, ನಾಲ್ಕು ಅಕ್ಷರದ ಪದ. ಮೂರು ಸುಳಿವಿದೆ, ನಾಲ್ಕು ಅಕ್ಷರದ ಪದ ಇದೆ. ಶಿವನ ಹೆಸರುಗಳಲ್ಲಿ ಇದು ಒಂದು, ವೀರರು ಯುದ್ಧದಲ್ಲಿ ಬಯಸೋದು, ಹಾಗೇನೆ ಕಾಶಿಗೆ ಹೋದವರು ಏನನ್ನ ಬಯಸ್ತಾರೆ ಅದು ಕೂಡ ಇದೆ ಇದರಲ್ಲಿ. ಅದನ್ನಷ್ಟು ಸೇರಿಸಿ, ಮೂರು ಸುಳಿವನ್ನ ಸೇರಿಸಿ, ನಾಲ್ಕು ಅಕ್ಷರದ ಪದ ಮಾಡಿ ನನಗೆ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಸಂದೇಶದಲ್ಲಿ ನಿಮ್ಮ ಹೆಸರು, ಊರಿನ ಹೆಸರು, ಹಾಗೇನೆ ನಾನು ಕೇಳಿದಂತ ಪದ, ಇದು ಮೂರು ಇರಬೇಕು. ಮೂರು ಸುಳಿವನ್ನ ಉಪಯೋಗಿಸ್ಕೊಳ್ಳಿ, ನಾಲ್ಕು ಅಕ್ಷರದ ಪದ ಮಾಡಿ ಕಳಿಸಿ. ಹಾಡನ್ನ ಪ್ಲೇ ಮಾಡ್ತೀನಿ. ಹಾಡನ್ನ ಕೇಳ್ತಾ ಕೇಳ್ತಾ ತಲೆ ಕೆಡಿಸ್ಕೋಬೇಡಿ, ಹಾಡನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಉತ್ತರವನ್ನ ಯೋಚನೆ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ಟೈಪ್ ಮಾಡಿದ ಸಂದೇಶ ಮಾತ್ರ ಕಳಿಸಿ. ಓಕೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ನಲ್ಲಿ ಸಮಯ ಆಗಿದೆ 10:48 ಸ್ನೇಹಿತರೆ. ಎರಡನೇ ಪ್ರಶ್ನೆ ಕೇಳಿದ್ದಿಲ್ವಾ? ಎರಡನೇ ಪದನ ಹುಡುಕಿ ಕಳಿಸಿ ಅಂತೇಳಿ. ವೀರರು ಯುದ್ಧದಲ್ಲಿ ಬಯಸುವಂತದ್ದು, ಶಿವನಿಗಿರುವಂತಹ ಒಂದು ಹೆಸರು, ಹಾಗೆಯೇ ಕಾಶಿಗೆ ಹೋದವರು ಏನನ್ನ ಬಯಸ್ತಾರೆ ಅದಷ್ಟು ಸೇರಿಸಿ ಒಂದು ಪದವನ್ನು ಮಾಡಿ ಕಳಿಸಿ. 4 ಅಕ್ಷರದ ಪದ ಅಂತ ಹೇಳಿದೆ. ಉತ್ತರಗಳು ಈಗಾಗಲೇ ಬಂದಿದೆ. ಸಾಕಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಮೊದಲನೇ ಪ್ರಶ್ನೆ ಸ್ವಲ್ಪ ಕಷ್ಟ ಆಗಿತ್ತಲ್ವಾ, ಹಾಗಾಗಿ ಎರಡನೇ ಪ್ರಶ್ನೆ ಸ್ವಲ್ಪ ಈಸಿ ಆಗಿರ್ಲಿ ಅಂತ ಸುಲಭವಾಗಿರೋದನ್ನ ಕೊಟ್ಟಿದ್ದೀನಿ. ನೋಡ್ತಾ ಹೋಗೋಣ ಯಾರೆಲ್ಲ ಕಳಿಸಿದ್ದಾರೆ ಅಂತೇಳಿ. ಗುಡ್ ಮಾರ್ನಿಂಗ್, ಎಲ್ಲ ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳಿ ದಾಕ್ಷಾಯಿಣಿ ಭೀಮನೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಗುಡ್ ಮಾರ್ನಿಂಗ್. ಕಾಯಿಲೆಗಳ ಬಗ್ಗೆ ಹಾಗೂ ನಿವಾರಣೆ ಬಗ್ಗೆ ನಿಮ್ಮ ನಿಲಯದಿಂದ ವೈದ್ಯರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಶಂಸನೀಯವಾದದ್ದು. ಸಾಧ್ಯವಾದರೆ ಮಾತನಾಡುವ ವೈದ್ಯರು ಎಲ್ಲಿ ದೊರಕ್ತಾರೆ? ಇನ್ನು ಸಾಧ್ಯವಾದಲ್ಲಿ ಅವರ ಸಂಪರ್ಕ ಸಂಖ್ಯೆ ಪ್ರಸಾರ ಮಾಡಿದಲ್ಲಿ ಎಷ್ಟು ಜನರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಕೇಶವಮೂರ್ತಿ ಬಿಟಿಎಂ ಲೇಔಟ್ ಬೆಂಗಳೂರಿನಿಂದ ಕಳಿಸಿದ್ದಾರೆ. ಓಕೆ, ಇದನ್ನು ನಮ್ಮ ಅಧಿಕಾರಿಗಳಿಗೆ ನಾವು ಕೂಡ ತಿಳಿಸ್ತೇವೆ. ತನುಜಾ ಮಾಧವನಗರ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಸ್ವಲ್ಪ ಆಚೆ ಈಚೆ ಆಗಿದೆ ಉತ್ತರ ತನುಜಾ ಅವರೇ. ಹಂಪಣ್ಣ ನ್ಯಾಮತಿಯಿಂದ ಹಾಗೇನೆ ಸರಿಯಾಗಿದೆ. ಸುಮಾ ನಿರಂಜನ್ ಬೆನಕನಹಳ್ಳಿಯಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ, ಹಾಗೇನೆ ಕೃಷ್ಣಮೂರ್ತಿ ಹರಿಗೆ ಶಿವಮೊಗ್ಗದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇದಿರ್ಬೇಕಲ್ವಾ ಮೇಡಮ್ ಅಂತಿದ್ದಾರೆ. ಶ್ರೀಧರ್ ಪದ್ಮ ಪನ್ನಗ ಅನಂತ್ ಕುಮಾರ್ ಮೂಡಲ ವಿಟ್ಲಾಪುರದಿಂದ, ಹಾಗೇನೆ ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ನೇವಿ ಡಿಸೋಜಾ ರಾಜೇಂದ್ರನಗರ ಶಿವಮೊಗ್ಗದಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಕೋಟ್ನಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ ಅವರ ಉತ್ತರ, ಜಯ ಮೋಕ್ಷ ಗಜೇಂದ್ರ ಬೆನಕನಹಳ್ಳಿ ಉಷಾ, ಇದರಲ್ಲಿ ಉತ್ತರ ಯಾವುದು, ನಿಮ್ಮ ಹೆಸರು ಯಾವುದು ಅಂತ ಗೊತ್ತಾಗಲಿಲ್ಲ ನನಗೆ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಭಾಗ್ಯ ಸದಸ್ಯನ್ ಕೇಶವಪುರ ಭದ್ರಾವತಿಯಿಂದ, ತಪ್ಪೋ ಸರಿನೋ ದೇವರಿಗೆ ಅಲ್ವಾ ಗೊತ್ತು, ನಿಮಗೂ ಗೊತ್ತು, ದೇವರಿಗೆಲ್ಲ ಗೊತ್ತು ಅಂತ ಹಾಕಿದ್ದಾರೆ. ಓಕೆ, ಹತ್ತತ್ರ ಇದ್ದೀರಾ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ರಂಗರಾಮೇಗೌಡ ಮಲವಗೊಪ್ಪದಿಂದ, ಮೇಡಮ್ ನಿಮ್ ಪ್ರಶ್ನೆಗೆ ಇದೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ಪ್ರಸಾರವಾಗುತ್ತಿರುವ ಹೊಸ ಹಾಡು ಚೆನ್ನಾಗಿದೆ, ಹೆಸರು ಚಿನ್ನದ ಗೊಂಬೆ ಚಿತ್ರದ ಹಾಡಾಗಿತ್ತದು. ಲಕ್ಷ್ಮೀ ಸೈಕಶಾಪ್ನಿಂದ ಮಂಜುನಾಥ್ ಅವರು, ಜನಪುರದಿಂದ ಹಾಗೇನೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ವಿಜಯಲಕ್ಷ್ಮಿ ಕುಬೇರ ಚಾರ್ ರಾಜಪಾಲ್ ಜನಪುರದಿಂದ, ಹಾಗೇನೆ ಜನಪುರದಿಂದ ಮಂಜುಳಾ ಅವರು, ಸುರೇಶ್ ಶಿವಮೊಗ್ಗದಿಂದ, ಸುಬಾನ್ ಕೋರಿ ಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ರೋಟ್ರಿಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್ ಶಿವಮೊಗ್ಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್, ಶಾಂತಿನಿ ಹಾಸನದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ಮಮತಾ ಭದ್ರಾವತಿಯಿಂದ, ಈಶಣ್ಣ ಎಂ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರಿನಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಶಾಂತಾಚಾರ್ ಮಡಿಗೇರ್ ಕುಕನೂರು ಹರಿಹರ ತಾಲೂಕಿನಿಂದ, ಪಕ್ಷಿ ಪ್ರಪಂಚವನ್ನು ಪರಿಚಯಿಸಿದ ಶ್ರೀನಿಧಿ ಹೆಬ್ಬಾರ್ ಅವರಿಗೂ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು, ಪಕ್ಷಿಗಳ ಬಗ್ಗೆ ನೀಡಿದ ಮಾಹಿತಿ ಆಸಕ್ತಿದಾಯಕವಾಗಿತ್ತು, ಕೇಳುಗರಿಗೆ ಹೊಸ ಜ್ಞಾನವನ್ನ ನೀಡಿತು, ಇಂದಿನ ಹಾಡು ಮಾತಾಡು ಪದ ಬಂಧದ ಸುಳಿವು ಕಾರ್ಯಕ್ರಮ ಅತ್ಯಂತ ಮನೋರಂಜನಾತ್ಮಕವಾಗಿ ಕುತೂಹಲಕಾರಿಯಾಗಿ ಮೂಡಿ ಬಂತು, ಉತ್ತಮ ಕಾರ್ಯಕ್ರಮ ನೀಡುತ್ತಿರುವ ಆಕಾಶವಾಣಿ ಭದ್ರಾವತಿ ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾರೆ. ಓಕೆ, ತಮಗೂ ಕೂಡ ಧನ್ಯವಾದ. ಸರೋಜಾ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ ಹೊಸಕೆರೆಯಿಂದ, ಹಾಗೆಯೇ ಮುರಳೀಧರ್ ಶಿವಮೊಗ್ಗದಿಂದ, ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಜೀವನ ಶೈಲಿಯ ಬಗ್ಗೆ ವಿವರವಾಗಿ ತಿಳಿಸಿದ್ರು ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಉತ್ತರ ಕಳಿಸಿದ್ದಾರೆ. ಹಾಗೆಯೇ ಇನ್ನು ಸಾಕಷ್ಟು ಜನ ಉತ್ತರ ಟೈಪ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಭದ್ರಾವತಿಯಿಂದ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ. ಗಾದೆಗಳ ಕಡಲಿನಲ್ಲಿ ಕಲ್ಲಿನ ಕಡಲೆ ಆಗಿದೆ. ಗಾದೆಗಳ ಕಾರ್ಯಕ್ರಮ ಅಲ್ಲ ಇದು, ಪದಬಂಧದ ಕಾರ್ಯಕ್ರಮ. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಉತ್ತರ ಬಂತು. ಶಾಂತಿನಿ ಹಾಸನದಿಂದ ಮತ್ತೊಂದು ಉತ್ತರ ಕಳಿಸಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಾಗೇನೆ ತಿಂಡಿ ಆಯ್ತಾ ಮೇಡಮ್ ಅಂತಿದ್ದಾರೆ. ತಿಂಡಿ ಆಯ್ತು ಅಂತ ಹೇಳಿ ಹೇಳೋಣ. ವಿನೋಬನಗರ ಶಿವಮೊಗ್ಗದಿಂದ ಪಣೀಂದ್ರ ಅವರು, ಹಾಗೇನೆ ರಾಯಭಾಗ ತಾಲೂಕು ಮುಗಳ್ಕೋಡ್ನಿಂದ ಉತ್ತರ ಮತ್ತೆ ಕಳಿಸಿದ್ದೀರಾ. ಪದೇ ಪದೇ ಕಳಿಸೋ ಅವಶ್ಯಕತೆ ಇಲ್ಲ, ಒಂದ್ಸರಿ ತಗೊಂಡ್ರೆ ಕಳಿಸಿದ್ರೆ ಸಾಕಾಗತ್ತೆ. ಜಯಪ ಬಣಕಾರ್, ಕಿಶೋರ್ ಕುಮಾರ್ ಬಣಕಾರ್, ನ್ಯಾಮತಿ ಗೋಪಾಳ ಶಿವಮೊಗ್ಗದಿಂದ, ರೇಖಾ ಬೆಂಗಳೂರಿನಿಂದ ಉತ್ತರ ಬಂದಿದೆ, ಇರ್ಬೋದಾ ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ನೋಡೋಣ, ಮತ್ತೊಂದು ಹಾಡನ್ನ ಪ್ಲೇ ಮಾಡ್ಲಿ ಸ್ನೇಹಿತರೆ. ಬೇಡ, ಯಾಕೆ ನಿಮ್ಗೆ ತೊಂದರೆ ಕೊಡೋದು ಅಲ್ವಾ. ಉತ್ತರ ಹೇಳೇ ಬಿಡ್ತೀನಿ. ವೀರರು ಯುದ್ಧದಲ್ಲಿ ಬಯಸುವಂತದ್ದೇನು? ಜಯ ಬಯಸ್ತಾರೋ ಅಪಜಯ ಬಯಸ್ತಾರೋ? ಜಯ ಅಲ್ವಾ. ಹಾಗೇನೆ ಶಿವನಿಗಿರುವ ಮತ್ತೊಂದು ಹೆಸರು, ಕಾಶಿಗೆ ಹೋದವರು ಬಯಸೋದು ಕಾಶಿಗೆ ಹೋದವರು ನಮ್ಗೆ ಮೋಕ್ಷ ಸಿಗ್ಲಿ ಅಂತ ಕೇಳ್ಕೊಳ್ತಾರೆ. ಆದ್ರೆ ಮೋಕ್ಷ ಸಿಗೋದು

0: ಅನ್ನೋದಕ್ಕೆ ಏನಾಗಬೇಕು, ಹಾಗೇನೆ ಈಶ್ವರನಿಗಿರುವಂತ ಶಿವನಿಗಿರುವಂತ ಮತ್ತೊಂದು ಹೆಸರು ಅಂದೇ ಮೃತ್ಯುಂಜಯ. ಮೃತ್ಯು ಆದ್ರೆ ಮೋಕ್ಷ ಸಿಗತ್ತೆ, ಹಾಗಾಗಿ ಇದನ್ನ ಬೇರೆ ತರ ತಿಳ್ಕೊಬೇಡಿ. ಮೃತ್ಯುಂಜಯ ಅನ್ನೋದು ಈ ಒಂದು ನಾನು ಕೇಳಿದಂತ ಪದಕ್ಕೆ ಉತ್ತರ ಆಗಿತ್ತು. ಸಾಕಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಗೇನೆ ಮುಂದಿನ ಇನ್ನ 5 ನಿಮಿಷ ಇದೆ ಸ್ನೇಹಿತರೆ, 5 ನಿಮಿಷದಲ್ಲಿ ಮತ್ತೊಂದು ಪದಬಂಧದ ಪ್ರಶ್ನೆ ಕೊಟ್ಬಿಡ್ತೀನಿ ಬೇಗ. ವಿಷ್ಣುವಿಗಿರುವ ಹೆಸರು, ಇದನ್ನ ಕ್ಷೇತ್ರ ಅಥವಾ ಪ್ರದೇಶ ಅಂತ ಕೂಡ ಇದರಲ್ಲಿ ಬರುವಂತ ಒಂದು ಪದದಿಂದ ತಿಳ್ಕೊಬಹುದು. ಹಾಗೇನೆ ಹೊರಗೆ ಹೊರ ಹಾಕು ಅನ್ನೋ ಅಂತ ಒಂದು ಅರ್ಥ ಕೊಡುವಂತ ಪದ ಕೂಡ ಇದೆ. 4 ಅಕ್ಷರದ ಪದ. ಉತ್ತರಗಳು ಬೇಗ ಬೇಗ ಬರ್ತಾ ಹೋಗ್ಲಿ, ಸಮಯ ಆಗ್ತಾ ಇದೆ, ಇನ್ನ 4 ನಿಮಿಷಗಳ ಸಮಯ ಮಾತ್ರ ಇದೆ. ಹಾಡನ್ನ ಕೇಳ್ಕೊಂಡ್ ಬನ್ನಿ, ಅಷ್ಟೊತ್ತಿಗೆ ನಿಮ್ಗೆ ಮತ್ತೊಂದು ಉತ್ತರ ಕೂಡ ನಾನು ಕೊಡ್ತೀನಿ. ನೀವು ಕೂಡ ಟೈಪ್ ಮಾಡಿ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481 5726 00.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಹೇಳಿದ್ರೆ ಮತ್ತೊಮ್ಮೆ ಸುಳಿವನ್ನ ಕೊಡ್ತೀನಿ. ವಿಷ್ಣುವಿಗಿರುವ ಒಂದು ಹೆಸರು, ಎರಡು ಅಕ್ಷರದ ಪದ, ವಿಷ್ಣುವಿನ ಎರಡು ಅಕ್ಷರದ ಪದ. ಕ್ಷೇತ್ರ ಅಥವಾ ಪ್ರದೇಶ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಹೊರಗೆ ಅಥವಾ ಹೊರಹಾಕು ಅನ್ನೋ ಒಂದು ಅರ್ಥ ಕೊಡುವಂತ ಒಂದು ಪದ ಕೂಡ ಇದೆ, ನಾಲ್ಕು ಅಕ್ಷರದ ಪದ. ಉತ್ತರಗಳು ಬರಲಿ 9481851206 00 ಹಾಡನ್ನ ಎಂಜಾಯ್ ಮಾಡಿ.

ಕೇಳಿದ್ರೆ ಹಾಡು ಮಾತಾಡೋ ಕಾರ್ಯಕ್ರಮದ ಕೊನೆಯ ಪದ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ವಿಷ್ಣುವಿಗಿರುವ ಹೆಸರು ಕ್ಷೇತ್ರ ಅಥವಾ ಪ್ರದೇಶ ಅಂತ ಕರೀತಾರೆ. ಹೊರಗೆ ಅಥವಾ ಹೊರ ಹಾಕು ಅನ್ನುವಂತ ಅರ್ಥ ಕೂಡ ಇದೆ. ನಾಲ್ಕು ಅಕ್ಷರದ ಪದ ಅಂತ ಹೇಳಿದೆ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಂಪಣ್ಣ ನ್ಯಾಮತಿಯಿಂದ, ಚಂದ್ರಶೇಖರ್ ನಾಯಕ್ ಬಿ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ, ಮೇಡಮ್ ವರ್ಣಿಕಾ ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಪ್ರಶ್ನೆಗಳು ಜೊತೆಗೆ ಹಾಡುಗಳು ಸೊಗಸಾಗಿದ್ವು, ಧನ್ಯವಾದ ಅಂತೇಳಿ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರದಿಂದ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ರೋಟ್ವಿಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್. ಇನ್ನು ಉತ್ತರಗಳು ಟೈಪ್ ಆಗ್ತಾ ಇದೆ ಸ್ನೇಹಿತರೆ. ದೊಡ್ಡಮನೆ ಕೃಷಿನಗರದಿಂದ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್ ಹಾಗೂ ಡಾಕ್ಟರ್ ಪ್ರವೀಣ್. ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ, ತಲೆ ಕೆಟ್ಟು ಹೋಯ್ತು. ಈ ವಾರವೇ ಪ್ರಶ್ನೆಗಳನ್ನ ಕೇಳಿದ್ದು ಜೊತೆಗೆ ಒಳ್ಳೆಯ ಕನ್ನಡ ಗೀತೆಗಳು ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಮೋನಿಷಾ ಚೈತನ್ಯ ತರೀಕೆರೆಯಿಂದ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಹೊಳಿಲೇ ಇಲ್ಲ ಮೇಡಮ್ ಕೆಲಸ ಮಾಡ್ತಾ ಇಲ್ಲ, ಮೊದಲ ವಾರದ ಮೊದಲ ದಿನನೇ ಫೇಲ್ ಆದಿಲ್ಲ ಅಂತೇಳಿ ಬೇಸರ ಮಾಡ್ಕೋಬೇಡಿ. ಕರುಡೇರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ಶಾಂತಚರ್ಮಡಿಗೇರ್ ಕುಕನೂರು ಹರಿಹರ ತಾಲೂಕಿನಿಂದ, ಹಾಗೆಯೇ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಭದ್ರಾವತಿಯಿಂದ ಮಮತಾ, ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಸ್, ಮಂಜುಳಾ ಜನಾಪುರದಿಂದ, ರಾಯಭಾಗ ತಾಲೂಕ್ ಮುಗಳ್ಕೋಡ್ನಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ್, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ತನುಜ ರವಿ ಬೊಮ್ಮನಕಟ್ಟೆ ಶಿವಮೊಗ್ಗದಿಂದ, ಸರೋಜ ಜಯಶಂಕರ್ ಹೊಸಕೆರೆಯಿಂದ, ಹಾಗೆ ಉತ್ತರ ಬಂದಿದೆ ಶಾಂತಿನಿ ಹಾಸನದಿಂದ, ನಾಗಪ್ರಕಾಶ್ ಅಂತ ಹಾಕಿದರೆ ಉತ್ತರ ಬಂದಿಲ್ಲ, ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಹರಿಹರ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಹಾಗೇನೆ ಇನ್ನು ಸಾಕಷ್ಟು ಜನ ಟೈಪ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ, ಉತ್ತರ ಹೇಳೇ ಬಿಡ್ತೀನಿ, ಸಮಯ ಆಗ್ಬಿಡ್ತು. ಹಾಗಾಗಿ ಉತ್ತರ ಏನಾಗಿತ್ತು ಅಂತ ಅಂದ್ರೆ, ಕ್ಷೇತ್ರ ಅಥವಾ ಪ್ರದೇಶ ಅನ್ನೋದಕ್ಕೆ ರಂಗ ಅಂತ ಕೂಡ ಕರಿತೀವಿ, ಸಾಹಿತ್ಯ ರಂಗ ನಾಟಕ ರಂಗ ಅಂತ ಹೇಳಿ ರಂಗ ಅಂತ ಹೇಳಿ, ಹಾಗೇನೆ ವಿಷ್ಣುವಿಗೆ ರಂಗ ಅಂತ ಕೂಡ ಕರಿತೀವಲ್ವಾ. ಹಾಗೇನೆ ಹೊರ ಹಾಕು ಅಥವಾ ಹೊರಗೆ ಹಾಕು, ಹೊರಗೆ ಅನ್ನುವಂತ ಪದ ಯಾವುದ್ರಲ್ಲಿ ಅದಕ್ಕೆ ಅರ್ಥ ಕೊಡುವಂತ ಪದ ಅಂತಂದ್ರೆ ಬಹಿ, ಅಂತಹ ಅಂತರ ಅಂತ ಹೇಳಿ, ಅಥವಾ ಅಂತಹ ಬಹಿ, ಬಹಿರಂಗ ಅಂದ್ರೆ ಹೊರಗೆ ಹಾಕು, ಬಹಿರಂಗ ಪಡಿಸು ಅಂತ ಎಲ್ಲ ಹೇಳ್ತೀವಲ್ಲ ನಾವು ಉಪಯೋಗಿಸ್ಕೊಳ್ತೀವಿ, ಆ ರೀತಿ ಬಹಿರಂಗ ಅನ್ನೋದು ನಾನು ನಿರೀಕ್ಷೆ ಮಾಡಿದಂತ ಪದ ಆಗಿತ್ತು. ಉತ್ತರ ಗೊತ್ತಾಯ್ತಲ್ವಾ, ಬಹಿರಂಗ. ಮೊದಲ ಪದ ಮೌಲ್ಯಮಾಪನ, ಎರಡನೇ ಪದ ಮೃತ್ಯುಂಜಯ, ಮೂರನೇ ಪದ ಬಹಿರಂಗ ಅಂತ ಆಗಿತ್ತು. ಹಾಗೇನೆ ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು ಕಾರ್ಯಕ್ರಮ ಕೇಳಿದ್ವಿ ಸೊಗಸಾಗಿತ್ತು ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಇನ್ನು ಸಾಕಷ್ಟು ಜನ ಟೈಪ್ ಮಾಡ್ತಾ ಇದ್ದಾರೆ, ಇಲ್ಲಿ ಟೈಪ್ ಮಾಡಿ ನೋಡೋಣ, ಸಾಧ್ಯವಾದ್ರೆ ಆಮೇಲೆ ಕೂಡ ನಿಮ್ಮ ಸಂದೇಶಗಳನ್ನ ನಾನು ಕೂಡ ನೋಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ಮೀನಾ ಮೇಡಮ್ ಚೆನ್ನಾಗಿ ಮೌಲ್ಯಮಾಪನ ಮಾಡಿದ್ದೀರಿ, ಮೀನನ್ನ ನೀರಿನಿಂದ ಹೊರ ತೆಗೆದ್ರೆ ಉಸಿರಾಟಕ್ಕೆ ತೊಂದರೆಯಾಗಿ ಹೇಗೆ ಒದ್ದಾಡುತ್ತೋ ಹಾಗೆ ನಾನು ಉತ್ತರ ಕೊಡೋದು ಹುಡುಕಲು ಒದ್ದಾಡಿದ್ದೇನೆ, ಹೊಸ ಹೊಸ ರೀತಿಯ ಪದಬಂಧ, ಇದೇ ರೀತಿ ಪದಬಂಧ ಮುಂದಿನ ವಾರ ಮಾಡಬೇಕಾಗಿ ವಿನಂತಿ ಅಂತ ಹೇಳಿ ಸರೋಜ ಜಯಶಂಕರ್ ಹೊಸಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ನಿಮ್ಮ ನಿರೀಕ್ಷೆಗಳನ್ನ ತಲುಪೋದಕ್ಕೆ ನಮ್ಮ ಒಂದು ಪ್ರಯತ್ನ ಆಗಿರುತ್ತೆ, ನಮ್ಮ ಪ್ರಯತ್ನ ಸಫಲ ಆಯ್ತು ಅಂತ ನಾನು ಕೂಡ ಅನ್ಕೊಳ್ತೀನಿ ಸ್ನೇಹಿತರೆ. ಚಿಕ್ಕಟೋಲ್ ಏನಿದು ಗೊತ್ತಾಗ್ತಿಲ್ಲ ಹೆಸರು, ದಾವಣಗೆರೆಯಿಂದ ನಾಗಪ್ರಕಾಶ್ ಅವರು ಉತ್ತರ ಕಳಿಸಿದ್ದಾರೆ. ಓಕೆ, ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಹಾಗೇನೆ ಸಂಜೀವ್ ರೆಡ್ಡಿ ಬಿಸಿ ಭೀಮನೇರಿಯಿಂದ ಪ್ರೋಗ್ರಾಮ್ ಸೋ ಮೆಲೋಡಿ, ಓಕೆ ಪ್ರೋಗ್ರಾಮ್ ಚೆನ್ನಾಗಿತ್ತು ಅಂತ ಹಾಕಿದ್ದಾರೆ. ಓಕೆ ಸ್ನೇಹಿತರೆ, ಸಮಯ ಆಗ್ತಾ ಬಂದಿದೆ, ಹಾಡು ಮಾತಾಡೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತ ಸಮಯ. ಈ ಒಂದು ಹಾಡಿನ ತುಣುಕಿನೊಂದಿಗೆ ಇಂದಿನ ಹಾಡು ಮಾತಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಮತ್ತೊಂದು ಪದಬಂಧದ ಪದಗಳೊಟ್ಟಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ ಮುಂದಿನ ವಾರ ಅಂತ ಹೇಳಿ, ಇದುವರೆಗೂ ನಿಮ್ಮೊಂದಿಗೆ ಇದ್ದಿದ್ದು ನಾನು ನಿಮ್ಮ FM ಸಖಿ ಮೀನಾ ಎನ್.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

ಭಾವಗೀತೆಗಳ ಕಾರ್ಯಕ್ರಮ ಕೆಳಗರೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಾವಿಂದು ಆಕಾಶವಾಣಿಗೆ 90ರ ಒಂದು 90ನೇ ವರ್ಷವನ್ನು ಆಚರಿಸಿಕೊಳ್ತಾ ಇರುವಂತ ಈ ದಿನ ಇವತ್ತು ಜೂನ್ 8 ಇವತ್ತು ಆಕಾಶವಾಣಿ ಅಂಥೇಳಿ ನಾಮಕರಣಗೊಂಡಂತ ಒಂದು ದಿನ ಕೂಡ ಹೌದು. ಹಾಗಾದ್ರೆ ಅದರ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಈಗ ಕೇಳೋಣ ಸಿ ಅಶ್ವಥ್ ಅವರ ಸ್ವರದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ರಚನೆ, ನಿನ್ನೊಲುಮೆಯಿಂದಲೇ.

ಹತ್ತಿರದಲ್ಲಿ ಆಕಾಶವಾಣಿಗೆ 90ನೇ ವರ್ಷ ತುಂಬುತ್ತಿರುವ ಈ ಸಂದರ್ಭದಲ್ಲಿ ಆ ಕುರಿತು ಒಂದಷ್ಟು ಮಾಹಿತಿ ನಿಮಗಾಗಿ. ಇವತ್ತು ಜೂನ್ 8 1927ರಲ್ಲಿ ಈ ಆಕಾಶವಾಣಿ ಅನ್ನೋದು ಹುಟ್ಟಾಕೊಳ್ಳುತ್ತೆ. ಮೊದಲಿಗೆ ಸಮೂಹ ಮಾಧ್ಯಮ ಅಂತಂದ್ರೆ ಅದು ಪತ್ರಿಕಾ ಮಾಧ್ಯಮ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಪತ್ರಿಕಾ ಮಾಧ್ಯಮ ಮೊದಲ ಒಂದು ಸಮೂಹ ಮಾಧ್ಯಮ ಅಂತಾನೆ ಹೇಳ್ಬೋದು. ಹಾಗೇನೆ ರೇಡಿಯೋ ಕೂಡ ಒಂದು ಸಮೂಹ ಮಾಧ್ಯಮ, ಇದು ಎಲೆಕ್ಟ್ರಾನಿಕ್ಸ್ ಮಾಧ್ಯಮವಾಗಿ ನಮ್ಮ ಜೊತೆಗೆ ಇದೆ. ಭಾರತೀಯ ಒಂದು ಪ್ರಸಾರ ಇತಿಹಾಸದಲ್ಲಿ ಇದೊಂದು ಮಹತ್ವದ ದಿನ ಅಂತ ಕೂಡ ಹೇಳ್ಬೋದು. 1936ರಲ್ಲಿ ಭಾರತೀಯ ರಾಜ್ಯ ಪ್ರಸಾರ ಸೇವೆ ಅಂದರೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟ್ ಸರ್ವಿಸ್ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಿ ಮರು ನಾಮಕರಣಗೊಳ್ಳುತ್ತೆ. ಆದಂಥ ವರ್ಷ ಅದೇ ದಿನ ಜೂನ್ 8. ಈ ಕುರಿತು ಒಂದಷ್ಟು ಮಾಹಿತಿ ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿ ಮಾಡಿಕೊಳ್ತಾ ಹೋಗೋಣ. ಮುಂದೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ದೊಡ್ಡರಂಗೇಗೌಡ ಅವರ ರಚನೆಯನ್ನ ಹಾಡಿದ್ದಾರೆ ಅರ್ಪಿತ್ ಶೇಷಾದ್ರಿ. ನಿನ್ನ ನಗೆ ಮಲ್ಲಿಗೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಆಕಾಶವಾಣಿಯ ಕುರಿತು ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೆ. ವಿಶ್ವದ ಅತಿ ದೊಡ್ಡ ಸಾರ್ವಜನಿಕ ರೇಡಿಯೋ ಜಾಲಗಳ ಒಂದು ಸಂಸ್ಥೆ ಒಂದು ಅಡಿಪಾಯ ಕೂಡ ಹಾಕಿದಂತಾಗಿದೆ. 1936 ಜೂನ್ 8 ಸರ್ಕಾರವು ರಾಷ್ಟ್ರೀಯ ಪ್ರಸಾರ ಸಂಸ್ಥೆಯನ್ನ ಸ್ಥಾಪನೆ ಸ್ವಾಧೀನಪಡಿಸಿಕೊಳ್ಳುತ್ತೆ. ಮೊದಲು ಅದಕ್ಕಿಂತ ಮೊದಲು ಅಂದ್ರೆ 1936 ಮೊದಲು ಮೈಸೂರಿನಲ್ಲಿ ಎನ್ ವಿ ಗೋಪಾಲಸ್ವಾಮಿ ಅವರು AIR ಕೇಂದ್ರ ಅಂದ್ರೆ ಇವಾಗಿರುವಂತ ಆಕಾಶವಾಣಿ ಕೇಂದ್ರಕ್ಕಿಂತ ಸ್ವಲ್ಪ ದೂರದಲ್ಲಿ ತಮ್ಮ ಒಂದು ಮನೆಯಲ್ಲಿಯೇ ಖಾಸಗಿ ರೇಡಿಯೋ ಕೇಂದ್ರವನ್ನ ಸ್ಥಾಪನೆ ಮಾಡಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಆಕಾಶವಾಣಿ ಅಂತ ಹೇಳಿ ಪದವನ್ನ ಅವರು ಬಳಸಿದ್ರು ಅಂತ ಕೂಡ ನಮಗೆ ತಿಳಿದು ಬರುತ್ತೆ. ಈ ಪದವನ್ನ ಸೂಚನೆ ಮಾಡಿದ್ದು ಯಾರು ಅಂತ ತಿಳಿಸ್ಕೊಡ್ತೀನಿ. ಮತ್ತೊಂದು ಭಾವಗೀತೆಯನ್ನ ಕೇಳ್ಕೊಂಡು ಬರೋಣ. ಎಂದೆಂದು ನಾ ಬಂದೆ, ದೊಡ್ಡರಂಗೇಗೌಡ ಅವರ ಮತ್ತೊಂದು ಕವನ ವೃಂದಗಾನದಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ನಲ್ಲಿ ಕೇಳಿದ್ರೆ ಆಕಾಶವಾಣಿ ಅಂತ ಹೇಳಿ ಯಾರು ಹೆಸರನ್ನ ಸೂಚಿಸಿದ್ರು ಅಂತೇಳಿ ಕೇಳಿದೆ ಅಲ್ವಾ. ಹೌದು, ಈ ಹೆಸರನ್ನ ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತ ಕವಿ ರವೀಂದ್ರನಾಥ ಟ್ಯಾಗೂರ್ ಅವರು ಈ ಒಂದು ಹೆಸರನ್ನ ಸೂಚಿಸ್ತಾರಂತೆ. ಸ್ವಾತಂತ್ರ್ಯ ನಂತರ ಈ ಜಾಲವು 1956 ಭಾರತೀಯ ಹೆಸರಾದ ಆಕಾಶವಾಣಿಯನ್ನ ಅಳವಡಿಸಿಕೊಳ್ಳುತ್ತೆ. ಆಕಾಶವಾಣಿ ಅಂತ ಹೇಳಿ ಹೆಸರನ್ನ ಅಳವಡಿಸಿಕೊಳ್ಳುತ್ತೆ. 1956 ಈ ಹೆಸರನ್ನ ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತ ಕವಿ ರವೀಂದ್ರನಾಥ ಟ್ಯಾಗೂರ್ ಅವರು ಈ ಹೆಸರನ್ನ ಸೂಚಿಸ್ತಾರೆ. ಆಕಾಶವಾಣಿ ಅಂತೇಳಿ ಆಕಾಶದಿಂದ ಬರುವಂತ ಒಂದು ಧ್ವನಿ ಅಂತೇಳಿ ಅದರ ಅರ್ಥವನ್ನು ಕೂಡ ಅವರು ಹೇಳ್ತಾರೆ. ಹಾಗೆಯೇ ಇದೊಂದು ಅತಿ ದೊಡ್ಡ ರೇಡಿಯೋ ಜಾಲವಾಗಿದ್ದು 23 ಭಾಷೆಗಳಲ್ಲಿ ತನ್ನ ಪ್ರಸಾರ ಸೇವೆಯನ್ನ ನೀಡ್ತಾ ಇದೆ ನಮ್ಮ ಆಕಾಶವಾಣಿ. ಮತ್ತಷ್ಟು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮತ್ತೊಂದು ಭಾವಗೀತೆಯ ನಂತರ ನೀ ಬಳಿ ಬಂದಾಗ HS ವೆಂಕಟೇಶಮೂರ್ತಿಯವರ ಕವನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಸ್ನೇಹಿತರೆ. ಆಕಾಶವಾಣಿ ಎನ್ನುವಂತಹ ಹೆಸರನ್ನ ಸೂಚನೆ ಮಾಡಿದ್ದು ರವೀಂದ್ರನಾಥ ಟ್ಯಾಗೂರ್ ಅವರು. ಹಾಗೆಯೇ 1961 ಜೂನ್ 8 ಆಕಾಶವಾಣಿ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ. ಹಾಗೆಯೇ ಸುಮಾರು 23 ಭಾಷೆಗಳಲ್ಲಿ ತನ್ನ ಪ್ರಸಾರ ಸೇವೆಯನ್ನ ನೀಡ್ತಾ ಇದೊಂದು ಅತಿ ದೊಡ್ಡ ಪ್ರಸಾರ ಜಾಲವಾಗಿಯೇ ತನ್ನ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಆಕಾಶವಾಣಿ. ಇದಿಷ್ಟು ಮಾಹಿತಿಯೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇರೋದು ನಾನು ನಿಮ್ಮ FM ಸಖಿ ಮೀನಾ ಎನ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮೆಗಾಹರ್ಟ್ಸ್.
1: ಸ್ಕೂಲ್
2: ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
0: ಸೇವಾ ಮಾಹಿತಿ. ಕುಂಸೆ ಮೆಸ್ಕಾಂ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ, ಪಾಲನೆ ಮತ್ತು ನಿರ್ವಹಣೆ ಉಪವಿಭಾಗ ಮೆಸ್ಕಾಂ ಕಚೇರಿಯಲ್ಲಿ ಜೂನ್ 9 ಅಂದರೆ ನಾಳೆ ಬೆಳಿಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿದ್ದು, ಈ ಉಪವಿಭಾಗ ವ್ಯಾಪ್ತಿಯ ಗ್ರಾಹಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಆಸಕ್ತರು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶ https://shp.karnataka.gov.in ನಲ್ಲಿ ಜೂನ್ 30 ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಶಿವಮೊಗ್ಗ. ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 0818-22-220-206 ಸಂಪರ್ಕಿಸಬಹುದು. ಶಿವಮೊಗ್ಗ ಜಿಲ್ಲಾ ವಿಸ್ತರಣಾಧಿಕಾರಿಗಳ ದೂರವಾಣಿ ಸಂಖ್ಯೆ 9331971 ಸಂಪರ್ಕಿಸಬಹುದಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ನಿವೇಶನ ಹೊಂದಿದ ವಸತಿ ರಹಿತರಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಸಹಯೋಗದೊಂದಿಗೆ ವಸತಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಿದ್ದು, ಆಸಕ್ತರು ನಿಗದಿತ ಅರ್ಜಿಯನ್ನು ಶಿವಮೊಗ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಿಂದ ಹಾಗೂ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿ ಹಾಗೂ ದೃಢೀಕೃತ ದಾಖಲಾತಿಗಳನ್ನು ಜೂನ್ 20 ಒಳಗಾಗಿ ಸಲ್ಲಿಸುವಂತೆ ಇಲಾಖೆಯ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕಾಣೆಯಾದರ ಬಗ್ಗೆ ಪ್ರಕಟಣೆ. ಸುಚಿತ್ರ ಎಂಬ 25 ವರ್ಷದ ಮಹಿಳೆ ಕಾಣೆಯಾಗಿದ್ದು ಮೂಡಿಗೆರೆ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದು ಚೆಹರೆ ಹೀಗಿದೆ. ದುಂಡುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ, ಗುಂಗುರು ಕೂದಲು ಹೊಂದಿದ್ದು ಎತ್ತರ 5 ಅಡಿ. ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಕಾಣೆಯಾದಾಗ ನೀಲಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಎಡಗೈನಲ್ಲಿ ಎಸ್ ಹಾಗೂ ಅಮ್ಮ ಎಂದು ಹಚ್ಚೆಯನ್ನು ಹಾಕಿಸಿಕೊಂಡಿರುತ್ತಾರೆ. ಸುಚಿತ್ರ ಎಂಬ 25 ವರ್ಷದ ಈ ಯುವತಿಯ ಸುಳಿವು ಕಂಡವರು ಠಾಣಾಧಿಕಾರಿಗಳು, ಮೂಡಿಗೆರೆ ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ ಇವರನ್ನು ಸಂಪರ್ಕಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ.

ಮಂಜುನಾಥ್ ಎಂಬ 40 ವರ್ಷದ ವ್ಯಕ್ತಿ. ಭದ್ರಾವತಿ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದು ಚೆಹರೆ ಹೀಗಿದೆ. ಎತ್ತರ 5.8 ಅಡಿ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಕಾಣೆಯಾದಾಗ ಬಿಳಿ

ವ್ಯಕ್ತಿಯ ಸುಳಿವು ಕಂಡವರು ನ್ಯೂಟನ್ ಪೊಲೀಸ್ ಠಾಣೆ ಭದ್ರಾವತಿ. ಇವರನ್ನು ಸಂಪರ್ಕಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಕಾಣೆಯಾದರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಸೇವಾ ಮಾಹಿತಿ ಪ್ರಸಾರವಾಯಿತು. ಇನ್ನೀಗ ಕೆಲವು ಭಾವಗೀತೆಗಳು.

0: ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 11:45.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಜನಪದ ಸಂಗೀತ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಹೊಸೂರಿನ ಶ್ರೀ ಕೆ ಗುಡ್ಡಪ್ಪ ಜೋಗಿ ಮತ್ತು ತಂಡದವರಿಂದ ಜೋಗಿ ಪದಗಳನ್ನು ಕೇಳೋಣ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾಗರ ತಾಲೂಕು ಹೊಸೂರಿನ ಶ್ರೀ ಕೆ ಗುಡ್ಡಪ್ಪ ಜೋಗಿ ಮತ್ತು ತಂಡದವರಿಂದ ಜೋಗಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ
1: ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವತ್.
2: ಸಗ್ಗದಲ್ಲಿ ರುಚಿಯೊಂದೇ ಅಮೃತ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಹೀರೆಕಾಯಿಯಿಂದ ಮಾಡುವಂತಹ ಸ್ಟಫ್, ಹೀರೆಕಾಯಿ ಸ್ಟಫ್ ಅಥವಾ ಹೀರೆಕಾಯಿಯ ಒಂದು ರೀತಿಯ ಗೊಜ್ಜು ಅಂತ ಹೇಳಬಹುದು, ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹೀರೆಕಾಯಿ ತುಂಬಾನೇ ಆರೋಗ್ಯಯುತ ತರಕಾರಿ ಅಂತ ಹೇಳಬಹುದು. ಇದರಲ್ಲಿ ಇನ್ಸುಲಿನ್ ತರಹದ ಪೆಪ್ಟೈಡ್ಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತೆ ವಿಟಮಿನ್ ಎ ಎನ್ನುವಂತಹ ಅಂಶ ಹೇರಳವಾಗಿದ್ದು ಮಧುಮೇಹವನ್ನು ತಡೆಗಟ್ಟಿ ಕಣ್ಣಿನ ದೃಷ್ಟಿ

0: ದೃಷ್ಟಿಯನ್ನು ಸುಧಾರಿಸಲಿಕ್ಕೆ ಮತ್ತೆ ಕಣ್ಣಿಗೆ ಪೊರೆ ಬರುವುದನ್ನು ತಡೆಯುವಲ್ಲಿ ಸಹಾಯಕಾರಿಯಾಗಿರುತ್ತೆ. ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿದ್ದು ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸುವಲ್ಲಿ ಅತ್ಯಂತ ಸಹಾಯಕಾರಿ. ಹಾಗೆ ಸೆಲ್ಯುಲೋಸ್ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆ ಕೂಡ ದೂರವಾಗುತ್ತೆ. ಮತ್ತೆ ಈ ಹೀರೆಕಾಯನ್ನ ಹೆಚ್ಚಾಗಿ ಸೇವಿಸುವುದರಿಂದ ರಕ್ತ ಮತ್ತೆ ಲಿವರ್ನಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಪಿತ್ತಕೋಶವನ್ನ ಶುದ್ಧವಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಜಗತ್ತಿನ ಅನೇಕ ಪೌಷ್ಟಿಕ ತಜ್ಞರು ಇದರ ಬಗ್ಗೆ ಸಂಶೋಧನೆಯನ್ನ ನಡೆಸಿ ನಮಗೆ ಕೊಟ್ಟಿರುವಂತಹ ಸಲಹೆ ಏನು ಅಂದ್ರೆ, ಇದರಲ್ಲಿರುವ ಅನೇಕ ಪೌಷ್ಟಿಕ ಗುಣಗಳು ಮಳೆಗಾಲದಲ್ಲಿ ಬರುವಂತಹ ಅನೇಕ ಸೋಂಕುಗಳನ್ನ ತಡೆಗಟ್ಟುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಕಡ್ಡಾಯವಾಗಿ ನಿಯಮಿತವಾಗಿ ಈ ಹೀರೆಕಾಯಿಯನ್ನ ಸೇವಿಸಿ ಅಂತ ತಿಳಿಸಿದ್ದಾರೆ. ಎಳೆ ಹೀರೆಕಾಯಿ ಸುಮಾರು ಜನ ತಿಂತಿರ್ತೀರಾ ಅನ್ಕೊಂತೀನಿ. ಎಳೆ ಹೀರೆಕಾಯಿನ ಹಾಗೆ ಹೋಳುಗಳು ಮಾಡ್ಕೊಳ್ತೀನಿ. ಬಹಳ ಅಂದ್ರೆ ಬಹಳ ಸಿಹಿಯಾಗಿರುತ್ತೆ, ರುಚಿಕರವಾಗಿರುತ್ತೆ. ಹಾಗೆ ಈ ಹೀರೆಕಾಯಿ ಬಲ್ತಿದ್ರೆ ಅದರ ಬೀಜದಿಂದ ಸೂಪ್ ಅನ್ನ ಸಹ ಮಾಡಿ ಕುಡಿಬಹುದು. ಮುಂದಿನ ದಿನಗಳಲ್ಲಿ ನಾನು ಈ ಸೂಪ್ ಮಾಡೋ ಬಗ್ಗೆ ಹೇಗೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ಹೀರೆಕಾಯಿ ಸ್ಟಫ್ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ. ಬನ್ನಿ, ಬೇಕಾಗಿರುವಂತಹ ಸಾಮಗ್ರಿಗಳು: ಎಳೆ ಹೀರೆಕಾಯಿ 2-3, 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳಿ, 2 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ, ಹಸಿ ಮೆಣಸಿನಕಾಯಿ 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚೆಯಷ್ಟು ಕಡಲೆ ಬೀಜ, 2 ಚಮಚೆ ಅಥವಾ 1/4 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, 1-2 ಚಮಚ ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ 1-2 ಟೇಬಲ್ ಸ್ಪೂನು, ಒಗ್ಗರಣೆಗೆ ಜೀರಿಗೆ. ಒಂದು ಪ್ಯಾನ್ ಅನ್ನ ಬಿಸಿ ಮಾಡಿ ಅದಕ್ಕೆ 1 ಚಮಚ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಬಿಡಿಸಿಟ್ಟಿರುವಂತಹ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯನ್ನ ಚೆನ್ನಾಗಿ ಬಾಡಿಸ್ಬಿಟ್ಟು ತೆಗೆದಿಟ್ಕೊಳ್ಳಿ. ನಂತರ ಅದೇ ಬಾಣ್ಲೆಗೆ ತಗೊಂಡಿರುವಂತಹ ಕಡಲೆ ಬೀಜವನ್ನ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಸಿಪ್ಪೆ ತೆಗೆದ್ರು ಪರವಾಗಿಲ್ಲ, ಹಾಗೆ ಹಾಕಿದ್ರು ತೊಂದರೆ ಇಲ್ಲ, ಅದನ್ನು ಕೂಡ ತಣ್ಣಗಾಗ್ಲಿಕ್ಕೆ ಬಿಡಿ. ಹೀರೆಕಾಯನ್ನ ತೊಳೆದು ಸಿಪ್ಪೆ ತೆಗೆದು 4 ಪೀಸ್ ಮಾಡ್ಕೊಳ್ಳಿ. ಒಂದು ಹೀರೆಕಾಯಿ ಉದ್ದ ಇರುತ್ತಲ್ಲ, ಅದನ್ನ 4 ಅಥವಾ 5 ಭಾಗ ರೌಂಡ್ ರೌಂಡ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಪೀಸಸ್. ಒಂದೊಂದು ಪೀಸ್ ಅನ್ನ ಅರ್ಧ ಕಟ್ ಮಾಡ್ಕೊಳ್ಳಿ ಮಧ್ಯಕ್ಕೆ, ಅಂದ್ರೆ ನಾವು ಮಾಡಿರುವಂತಹ ಗ್ರೇವಿ ಸ್ಟಫ್ ಅನ್ನ ತುಂಬಬೇಕಲ್ಲ, ಅದಕ್ಕೋಸ್ಕರ ಅರ್ಧದಷ್ಟು ಸೀಳ್ಕೊಳ್ಳಿ. ನಂತರ ಅದನ್ನ ಒಂದು ನೀರಿಗಾಕಿ ಇಟ್ಟಿರಿ. ಈಗ ಅಷ್ಟೊಳಗೆ ಇದೆಲ್ಲ ತಣ್ಣಗಾಗಿರುತ್ತೆ ನಾವು ಹುರ್ಕೊಂಡು ಇರೋಂತ ಐಟಮ್ಸ್, ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಆಪ್ಷನ್ ಅಲ್ಲೂ ನಿಂಬೆ ರಸ, ಅದನ್ನ ಹಾಕಿ ನೀರನ್ನ ಹಾಕದೆ ನುಣ್ಣಗೆ ರುಬ್ಬಿ. ಪೌಡರ್ ತರ ಆಗ್ಲಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲಾ ಹಾಕಿರ್ತೀವಿ, ಬೆಳ್ಳುಳ್ಳಿ ಎಲ್ಲ ಹುರಿದಿ ಇರೋದ್ರಿಂದ ಅದೇ ಸ್ವಲ್ಪ ನುಣ್ಣಗಾಗತ್ತೆ, ತೀರಾ ಪುಡಿ ಪುಡಿ ಏನಾಗೋದಿಲ್ಲ. ಹಾಗಾಗಿ ನೀರನ್ನ ಹಾಕೋದ್ ಬೇಡ. ರುಬ್ಬಿದಂತಹ ಒಂದು ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. ಈಗ ಹೆಚ್ಚಿಟ್ಕೊಂಡಿರುವಂತಹ ಹೀರೆಕಾಯಿಗೆ ಮಧ್ಯ ಭಾಗಕ್ಕೆ ರುಬ್ಬಿದಂತಹ ಮಿಶ್ರಣವನ್ನ ತುಂಬಿ ಇಟ್ಕೊಳ್ಳಿ. ನಂತರ ಸ್ಟೌವ್ ಹಚ್ಚಿ ಪ್ಯಾನ್ ಇಟ್ಟು ಕಾದ ನಂತರ ಎಣ್ಣೆ ಹಾಕಿ ಸಾಸಿವೆ, ಹೆಚ್ಚಿದಂತಹ ಈರುಳ್ಳಿಯನ್ನ ಹಾಕಿ ನಾವೀಗ ಏನು ರುಬ್ಬಿದ ಮಿಶ್ರಣವನ್ನ ತುಂಬಿಕೊಂಡಿರ್ತೀವಲ್ಲ ಹೀರೆಕಾಯಿ ತುಂಡುಗಳು, ಅದನ್ನ ಇಟ್ಬಿಟ್ಟು 1-2 ನಿಮಿಷ ಕೈಯಾಡಿಸಿ. ನಂತರ ಅದಕ್ಕೆ ಧನಿಯಾ ಪುಡಿ, ಚಿಟಿಕೆ ಅರಿಶಿನ, ಉಪ್ಪನ್ನ ಹಾಕಿ, ಬೇಕು ಅಂದ್ರೆ ಈಗ ನಾವು ಹಸಿಮೆಣಸಿನಕಾಯಿಯನ್ನ ಮೊದಲೇ ರುಬ್ಬಕ್ ಹಾಕೊಂಡಿರ್ತೀವಿ, ಮೇಲೆ ಇನ್ನೂ ನಮಗೆ ಬೇಕು ಖಾರ ಅಂತ ಅನ್ಸೋರು ಇನ್ನೊಂದ್ ಸ್ವಲ್ಪ ಖಾರದ ಪುಡಿಯನ್ನ ಹಾಕಿ ಚೆನ್ನಾಗಿ ಕೈಯಾಡಿಸಿ. 2-3 ನಿಮಿಷ ಹಾಗೆ ಬೇಯಿಸಿ. ನಂತರ ನೀರನ್ನ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಹಾಕಿ ರುಬ್ಬಿದಂತಹ ಮಿಶ್ರಣ ಉಳಿದಿದ್ರೆ ಹಾಕಿ, ಸೇಮ್ ನಾವು ಎಣ್ಗಾಯಿ ಹೇಗ್ ಮಾಡ್ತೀವೋ ಅದೇ ತರ ಬರುತ್ತೆ ಮೆಥೆಡ್, ಆ ಒಂದು ಪ್ರೋಸೆಸ್ ನಲ್ಲೇ ಇದನ್ನೆಲ್ಲ ಮಾಡ್ಕೊಳ್ಳಿ. ರೊಟ್ಟಿ, ಚಪಾತಿ, ದೋಸೆ ಎಲ್ಲಾದ್ರ ಜೊತೆಗೂ ತುಂಬಾ ರುಚಿಕರವಾಗಿರುತ್ತೆ. ಹಾಗೆಯೇ ಹೆಚ್ಚು ಆರೋಗ್ಯಕರವಾದ ಹೀರೆಕಾಯಿ ಸ್ಟಫ್ ಬಹಳ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡಬಹುದು. ಮಾಡ್ ನೋಡಿ ಮನೇಲಿ ಹೇಗಿತ್ತು ಅನ್ನೋದನ್ನ AIR.BDVT@gmail.com ಮೇಲ್ ಮಾಡಿ ನಮ್ಗೆ ತಿಳಿಸಿ. ಧನ್ಯವಾದಗಳು.
1: ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 MHz ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸತ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ ಅಟ್ಟ 90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ ಅಟ್ 90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿದು 90X ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾದ್ ಅಟ್ 90 ಅಂತ ಇದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 60 ನಮ್ದೊಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕಗೀತ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ಡೆಲ್ಲಿ ಸಂಸತ್ ಮಾರ್ಗದ ರಂಗಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ಗಳು ಬಂದಿದ್ದೇವೆ. 2 ದಿನದಿಂದ ಇಲ್ಲೇ ಇದ್ದೀವಿ. ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 4 ಗಂಟೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28 ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ದಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಯುಐಟಿಎಐ ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿ

ಯೋಜನೆಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12ನೇ ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ದತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: वनिता बिहारा। ಗೆಳತಿಯರೆ ನಮಸ್ಕಾರ, ತಮಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜು ಪುರಾಣಿಕ್.
1: ವನಿತಾ ವಿಹಾರದ ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಒಬ್ಬೊಬ್ಬ ಗೆಳತಿಲಿ ಒಂದೊಂದು ಪ್ರಾವೀಣ್ಯತೆ ಇರ್ತದೆ. ಕೆಲವರು ಉದ್ಯೋಗಸ್ಥ ಗೆಳತಿಯರಾದ್ರೆ ಇನ್ನು ಕೆಲವರು ಮನೆಯಲ್ಲಿನೇ ಯಶಸ್ವಿ ಗೃಹಿಣಿಯಾಗಿ ಕಾರ್ಯವನ್ನ ನಿರ್ವಹಿಸಿ ಜೊತೆಗೆ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೆ, ಒಂದು ಜವಾಬ್ದಾರಿಯ ಮಟ್ಟವನ್ನ ಮುಗಿದ ಮೇಲೆ ತಮ್ಮ ಒಂದು ವೈಯಕ್ತಿಕ ಆಸಕ್ತಿ ಅಭಿರುಚಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅವರು ತಮ್ಮ ಆಸಕ್ತಿ ಹವ್ಯಾಸಗಳನ್ನ ಮುಂದುವರೆಕೊಂಡು ಯಶಸ್ವಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಗೆಳತಿ ಶ್ರೀಮತಿ ಸಪ್ನಾ ಕಟ್ಟಿ ಅವರು. ಸಪ್ನಾ ಕಟ್ಟಿ ಅವರು ಒಬ್ಬ ಆದರ್ಶ ಗೃಹಿಣಿ, ಜೊತೆಗೆ ಉತ್ತಮ ಲೇಖಕಿ. ನಮಸ್ಕಾರ ಸಪ್ನಾ ಕಟ್ಟಿ ಅವರು.
2: ನಮಸ್ಕಾರ ಮೇಡಮ್.
1: ಸಪ್ನಾ ಕಟ್ಟಿಯವರ ತಮ್ಮ ಮೂಲತಃ ಊರು ಓದು, ಈ ಒಂದು ಕತೆ ಬರೆಯುವ ಹವ್ಯಾಸ ಯಾವಾಗಿಂದ ನಿಮಗೆ ಶುರು ಆಯ್ತು? ನಮ್ಮ ಹೆಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
2: ನಾನು ಧಾರವಾಡದವಳೆ ಅಂತ ಹೇಳಕ್ ನನ್ಗೆ ಬಹಳ ಖುಷಿ ಆಗ್ತದ. ಮುಂಚಿನಿಂದಲೂ ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಭಂಡಾರನೇ ಇತ್ತು. ನಮ್ಮ ತಂದೆ ಒಂದು ಚಿಕ್ಕ ಲೈಬ್ರರಿನೇ ಇಟ್ಕೊಂಡಿದ್ರು. ಮನೋಹರ ಗ್ರಂಥಾಲಯದ ಪುಸ್ತಕಗಳು, ಓರಿಯೆಂಟಲ್ ಪುಸ್ತಕಗಳು, ಭಾರತ ಭಾರತಿ ಪುಸ್ತಕಗಳು, ಹೀಗೆ ಅನೇಕ ಪುಸ್ತಕಗಳನ್ನು ತರಿಸ್ತಾ ಇದ್ರು. ಹಿಂಗಾಗಿ ಓದುವ ಹವ್ಯಾಸ ಅಂತೂ ಅಗ್ದಿ ಮುಂಚಿಂದನೂ ಇತ್ತು. ಬರೆಯಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಆದ್ರೆ ನೀವು ಹೇಳಿದಂಗ ಮನೆಯ ಜವಾಬ್ದಾರಿಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ನಂತರ ಆಸಕ್ತಿನ ಬೆಳೆಸ್ಕೊಂಡೆ.
1: ಈಗ ತಮ್ಮ ಓದು ವಿದ್ಯಾಭ್ಯಾಸ ಯಾವ ಇಲ್ಲಿ ತಾವು ಪದವಿಯನ್ನ ಪಡ್ಕೊಂಡಿದ್ದೀರಿ?
2: ನಾನು ಫಿಸಿಕ್ಸ್ ಬಿಎಸ್ಸಿ ಪದವಿ ಪಡ್ಕೊಂಡು ಆಮೇಲೆ ಸ್ನಾತಕೋತ್ತರ ಪದವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಡಿದ್ದೇನೆ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ.
1: ಇಷ್ಟೆಲ್ಲ ಒಂದು ವಿಶೇಷವಾದಂತ ಪದವಿಯನ್ನ ಪಡೆದ ಮೇಲೆ ನಿಮಗೆ ಒಂದು ಉದ್ಯೋಗ ಮಾಡಬೇಕು ಎಲ್ಲಾದ್ರೂ ಅಂತ ಅನಿಸ್ಲಿಲ್ಲ?
2: ಖಂಡಿತ ಅನ್ಸಿತ್ತು. ಅದನ್ನ ಒಂದು ಒಂದು ಉದಾಹರಣೆ ಜೊತೆ ಹೇಳಬೇಕು ಅಂದ್ರೆ, ಮನೆಯವರ ಸೋದ ಮಾವ ಅವ್ರು ತುಂಬಾ ತಮಾಷೆ ಪ್ರಕೃತಿ ಅವರು. ಅವಾಗ ನಾ ಎಲ್ಲಾರ ಮುಂದೆ ಯಾರು ಸಿಕ್ಕವ್ರ ಮುಂದೆಲ್ಲ ಹೇಳ್ಕೊತಾ ಇದ್ದೆ, ನನಗೂ ನೌಕರಿ ಮಾಡ್ಬೇಕಂತ ಬಹಳ ಆಸೆ ಅದ ಅಂದ್ಕೊಳೆ. ಅವ್ರು ನೋಡುವ ಸ್ವಪ್ನ, ಈ ನೌಕರಿಗೆ ಹೋದ್ರೆ ನೀ ಮಕ್ಕಳ್ ನೋಡ್ಕೊಳಕ್ ಹೋಗ್ಬಿಡ್ತಿ, ಅವ್ರಿಗೆ ಎಷ್ಟು ರೊಕ್ಕ ಕೊಡ್ತಿ ಅಂತ ಕೇಳಿದ್ರು. 1,000 ರೂಪಾಯಿ ಕೊಡ್ಬೇಕಾಗ್ತದೆ
1: ಆಗಿನ ಕಾಲಕ್ಕೆ
2: 30 ವರ್ಷದ ಹಿಂದೆ. ಆಮೇಲೆ ಅಡ್ಗಿ ಅವ್ರನ್ನ ಹಚ್ಚಬೇಕಾಗ್ತದ, ಅವ್ರಿಗೆ ಎಷ್ಟು ಕೊಡ್ತಿ? 1,000 ದೇವ್ರ 1,000 ಹೋಗ್ತದ್ರಿ. ಆಮೇಲೆ ನಿನ್ಗೆ ಬಟ್ಟೆ ಬರೀ ಹೆಚ್ಚಬೇಕಾಗ್ತಾವ ನೌಕರಿ ಮಾಡಕಂದ್ಮೇಲೆ, ಅದಕ್ಕೆ ಎಷ್ಟು ಕೊಡ್ತಿ? ಅದಕ್ಕೊಂದ್ 2,000-4,000 ಹೋಗ್ತದ್ರಿ. ಆಮೇಲೆ ರಿಕ್ಷಾ ಬಸ್ಸು ಎಲ್ಲಾ ಕುಡಿಯವ್ರು 10,000 ತಂದು ಹಚ್ಚಿದ್ರು. 10,000 ಗಳಿಸಿದಂಗ ಆತಿಲ್ವಾ ಅಂದ್ರು. ನನಗದು ಮನಸ್ಸಿನಾಗ ಅಗ್ರಿ ಚಾಕ್ ಹೊತ್ತಿದಂಗ್ ಕೂತಿದ್ದು. ಮತ್ತೊಂದಂದ್ರ ನಮ್ಮ ಮನೆಯವರು ಮತ್ ನಮ್ಮ ನಡುವ ಒಂದು ಒಪ್ಪಂದದ ಗತೆನೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದು ಒಂದು ಬಂಡಿ ಅಂತ, ಯಾವಾಗ್ಲೂ ಕುಟುಂಬಕ್ಕ ಬಂಡಿ ಎರಡೂ ಗಾಲಿ ಸಮಾನ ಇರ್ಬೇಕಂದ್ರ ಸಮಾನ ವೇಗದಾಗ ಓಡಬೇಕು ಅಂತಲ್ಲ, ಯಾಕಂದ್ರ ತಿರುವು ಬಂದಾಗ ಈ ಕಡೆ ಗಾಲಿ ಏನಿರ್ತದ ಜೋರು ಓಡ್ತದ, ಈ ಕಡೆ ಅವಕಾಶ ಓಡ್ತದ, ಅಂದಲ್ಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ನಾನು ಹೊರಗಿನ ಜಗತ್ತಿನ ಹಣಕಾಸಿನ ನೋಡ್ಕೋತೇನೆ, ನೀನು ಹಿರಿಯರದ್ದು ಮನೆಯಲ್ಲಿ ಅತ್ತೆ ಮಾವಂದ್ರದ್ದು ಮಕ್ಕಳ ವಿದ್ಯಾಭ್ಯಾಸ ಅದನ್ನೆಲ್ಲ ನೋಡುವಂತ, ಅದರಿಂದ ನಾವು ಒಂದು ಸಮತೋಲನ ಕಾಯ್ಕೊಂಡ್ವಿ ಅಂತ ಹೇಳಬಹುದು.
1: ಬಹಳ ಉತ್ತಮ ಮಾತನ್ನ ನೀವು ನಮ್ಮ ಗೃಹಿಣಿಯರಿಗೆ ಹೇಳಿದ್ರಿ. ಯಾಕಂದ್ರೆ ಇವತ್ತಿನ ದಿನದೊಳಗ ಬೇಕೋ ಬೇಡೋ ಎಲ್ರು ಉದ್ಯೋಗ ನಿರತರಾಗಿರ್ತಾರೆ. ಹಂಗಾಗಿ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತ ಆರೈಕೆ ಲಾಲನೆ ಪಾಲನೆ ಸಿಗುವುದೇ ಇಲ್ಲ. ಅವ್ರಿಗೆ ಯಾವ ವಯಸ್ಸಿನೊಳಗ ತಾಯಿಯ ಅಗತ್ಯತೆ ಬೇಕಿರ್ತದ ಆ ವಯಸ್ಸಿನಾಗ ಸಿಗದೆ ಸಂಸ್ಕಾರದಿಂದ ಮನೆಯ ಪದ್ಧತಿಯಿಂದ ಮಕ್ಕಳು ವಂಚಿತರಾಗುವಂತ ಹಲವಾರು ಉದಾಹರಣೆಗಳನ್ನ ಇವತ್ತು ನಾವು ನೋಡಿರ್ತೀವಿ. ಈಗ ಸ್ವಪ್ನ ಅವರೇ, ಇದು ಅದೇನೆ ತಮಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತ ಹವ್ಯಾಸಗಳು ಅಂದ್ರೆ ಚಿತ್ರಕಲೆ ಬಗ್ಗೆ ಆಗ್ಬಹುದು, ಭರತನಾಟ್ಯ ಬಗ್ಗೆ ಆಗ್ಬಹುದು, ಇದ್ರ ಬಗ್ಗೆ ತಮಗ ಅಪಾರ ಆಸಕ್ತಿ ಇತ್ತು, ಇದನ್ನ ಹೆಂಗೆ ಬೆಳೆಸ್ಕೊಂಡ್ರಿ?
2: ಚಿತ್ರಕಲೆ ಅಂದು ಬಹುತೇಕ ನನಗ್ ಸ್ವಲ್ಪ ನೈಜವಾಗಿ ಬಂದದ್ದಿರ್ಬೋದು. ಯಾಕಂದ್ರೆ ಅಗ್ದಿ ಸಣ್ಣವಳು ಅಂದ್ರೆ ಬಿನ್ನೆತ್ತ ಅಂತಿದ್ವಲ್ಲ, ಆ ಟೈಮಿಗೆ ನಾನು ಕಾಂಪಿಟೇಷನ್

0: ನಮ್ ತಾಯಿ ಕಳಿಸ್ತಾ ಇದ್ರು. ನಾನು ಎಲ್ಲದರಲ್ಲೂ ಸಾಧಾರಣ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇದ್ದೆ. ಅವಾಗ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ಒಬ್ರು ಸುಣಗಾರ್ ಅಂತ, ನೀವು ಹೆಸರು ಕೇಳಿರ್ಬೋದು, ಭರತ್ ಕುಮಾರ್ ಅನ್ನೋ ಹೆಸರಲ್ಲಿ ಅವರು ಪೇಂಟಿಂಗ್ ಮಾಡ್ತಾ ಇದ್ರು, ರಾಜ್ಯ ಪ್ರಶಸ್ತಿ ಗಳಿಸಿದಂತವರು. ಅವರು ನನ್ನ ಚಿತ್ರ ಒಂದ್ ಸ್ವಲ್ಪ ದಿನ ಕೋಚಿಂಗ್ ಮಾಡಿದ್ರು. ಆಮೇಲೆ ಭರತನಾಟ್ಯವನ್ನು ಉಪಾಧ್ಯೆ ಅಂತ ಮಾಳ್ಮಡ್ಡೆಯಲ್ಲಿ ಒಬ್ರು ಸರ್ ಇದ್ರು, ಅವ್ರ ಕಡೆ ಕಲ್ತ್ಕೊಂಡೆ ಎಲ್ಲಾ ಕೆಲ ದಿನಗಳ ಮಟ್ಟಿಗೆ ಅಷ್ಟೇ. ಮುಂದೆ ಏನಾಯ್ತೋ ಗೊತ್ತಿಲ್ಲ, ಆಸಕ್ತಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸದ ಕಡೆ, ಅದೇ ನೌಕರಿ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಏನಿತ್ತಲ್ಲ, ಅದರಿಂದಾಗಿ ಕಲೆಗಳತ್ತ ಸ್ವಲ್ಪ ಗಮನ ಕಡಿಮೆ ಹೋಗಿ ಅಭ್ಯಾಸದತ್ತ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಹಿಂಗಾಗಿ ಆಸಕ್ತಿಗಳು ಹಿಂದುಳಿದ್ವು.
1: ಈಗ ತಮ್ಮ ಪತಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರು DRDO ವಿಜ್ಞಾನಿ, ಹಂಗಾಗಿ ಅವರ ಒಂದು ವೃತ್ತಿಯ ಒಂದು ಟ್ರಾನ್ಸ್ಫರ್ ಗಳು ಬಹಳ ಸಾಮಾನ್ಯ ಆಗಿರ್ತಿತ್ತು. ತಾವು ಹಲವಾರು ಊರುಗಳಿಗೆ ನಿಮ್ಮ ಪತಿಯೊಂದಿಗೆ ಹೋಗ್ಬೇಕಾದದ್ದು ಕೂಡ ಅನಿವಾರ್ಯ.
0: ಹೌದು,
1: ಸುಮಾರು ಎಲ್ಲೆಲ್ಲಿ ನೀವು ಅಡ್ಡಾಡ್ ಬಂದ್ರಿ?
0: ಬಹಳಷ್ಟು ಸಮಯ ನಾವು ಮಹಾರಾಷ್ಟ್ರದಲ್ಲೇ ಕಳೆದಿವಿ, ನಾಸಿಕದಲ್ಲಿದ್ವಿ ಮುಂಚೆ, ಆಮೇಲೆ ಮುಂಬೈ, ಆಮೇಲೆ ಪುಣಾದಲ್ಲಿ ಸುಮಾರು 26 ವರ್ಷ, ಆಮೇಲೆ ಕಡೆಗೆ ನಮ್ಮ ಮನೆಯವರು ಡೈರೆಕ್ಟರ್ ಆಫ್ ITM ಅಂತ DRDO ಲ್ಯಾಬ್ ಡೈರೆಕ್ಟರ್ ಆಗಿ ಮಸೂರಿ ಹೋದ್ವಿ. ಅಲ್ಲಿ 2.5 ವರ್ಷಗಳ ಕೈದ್ದು ಆಮೇಲೆ ರಿಟೈರ್ ಆಗಿ ಈಗ ಧಾರವಾಡಕ್ಕೆ ಬಂದಿದ್ದೆ.
1: ಧಾರವಾಡದಲ್ಲಿ
0: ನೆಲೆಸಿಬಿಟ್ಟಿದ್ದೇವೆ.
1: ಹೇಗೂ ಅಂದ್ರೂ ಹುಟ್ಟಿದ ಜಗ ಕೂಡ ಧಾರವಾಡ, ನಿವೃತ್ತಿ ನಂತರ ಕೂಡ ನೀವು ಧಾರವಾಡದಲ್ಲಿ ಆನಂದಿಸ್ತಾ ಇದ್ದೀರಿ. ಸ್ವಪ್ನ ಅವರ, ತಾವು ಒಬ್ಬ ಅನುವಾದಕಿ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ?
0: ಇದಕ್ಕೂ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಬಿಟ್ಸ್ ಅಂತ ಒಂದು ಕಂಪನಿ ಇದೆ ಪುಣಾದಲ್ಲಿ, ಸ್ಮಾಲ್ ಕಂಪನಿ, ಟ್ರಾನ್ಸ್ಲೇಟಿಂಗ್ ಕಂಪನಿ. ಅದು ಹುಡುಕ್ತಾ ಇತ್ತು, ಇಂಗ್ಲಿಷು ಬಲ್ಲವರು, ಕನ್ನಡ ಬಲ್ಲವರು, ಸ್ವಲ್ಪ ಮಟ್ಟಿಗೆ ಮರಾಠಿ ಬಲ್ಲವರು ಯಾರಿದ್ದಾರೆ ಅಂತ ನಾ ಅಪ್ಲೈ ಮಾಡಿದೆ. ಅವಾಗ ಅಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ರು, ಎಷ್ಟು ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಇರ್ತದ ಅಂತ. ಫಾರ್ ಎಕ್ಸಾಂಪಲ್, ವೇರ್ ಯುವರ್ ಬೆಲ್ಟ್ ಅಂತ, ಅದನ್ನ ಕನ್ನಡದಲ್ಲಿ ನಿಮ್ಮ ಬೆಲ್ಟ್ ಅನ್ನು ಧರಿಸಿ ಅಂತ ಮಾಡ್ತಾರೆ. ಧರಿಸಿ ಅಂದ್ರೆ ಅದೇನು ಅಂಗಿನೋ ಜಾಕೆಟೋ ಹಾಕೊಂಡಂಗಲ್ಲ, ಕಟ್ಕೊಳ್ಳಿ ಅನ್ನೋದು ಸರಿಯಾದ ಶಬ್ದ. ಒಂದ್ ಕಡೆ ಅಂತೂ ಈ ಗೇಟ್ ಏನಿರುತ್ತಲ್ಲ ಮೆಟ್ರೋ ಗೇಟ್, ಅದರಲ್ಲಿ ಕ್ಲಿಯರ್ ದ ಮೆಟ್ರೋ ಅಂತ ಇದ್ರೆ ಅವರು ಮೆಟ್ರೋವನ್ನು ಸ್ವಚ್ಛಗೊಳಿಸಿ ಅಂತ ಮಾಡ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್. ಅಲ್ಲಿ ಜನಸಂದಣಿ ತಗ್ಗಿಸಿ ಅನ್ನೋ ಅರ್ಥದಾಗಿತ್ತದು ಬೋರ್ಡು ಖರೆ. ಹಿಂಗಾಗಿ ಇಷ್ಟು ಕೆಟ್ಟ ಅನುವಾದಗಳು ಸಿಗ್ತಾ ಇದ್ದಾವೆ ಅಂತ ಅವ್ರು ನನ್ನ ಅನುವಾದಕ್ಕೆ ತಗೊಂಡ್ರು. 3-3.5 ವರ್ಷ ನಾನು ಕೆಲಸ ಮಾಡಿದೆ. ಇಲ್ಲಿ FIRs ಅಥವಾ ಕೈಪಿಡಿಗಳು ಇಂತಾವೆಲ್ಲ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದೊಂಥರ ಒಳ್ಳೆ ನನಗೆ ಅನುಭವ ಕೊಡ್ತು. ಮುಂದೆ ಸಾಹಿತ್ಯಿಕ ಅನುವಾದಗಳನ್ನು ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಆಯ್ತು ಅನ್ಬಹುದು.
1: ಅನುವಾದ ಸಾಹಿತ್ಯ ಅಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ. ಅಂದ್ರೆ ನಾವು ಶಬ್ದ ಅನುವಾದ ಆಗಬಾರದು, ಭಾವಾನುವಾದ ಆಗ್ಬೇಕು ಅನ್ನೋದು. ಈಗ ಎಷ್ಟೊಂದು ನಾಟಕಗಳಾಗ್ಲಿ, ಕವನ ಆಗ್ಲಿ, ಕತೆ ಆಗ್ಲಿ, ಅನುವಾದ ಮಾಡಿದಾಗ ಶಬ್ದದಿಂದ ನೀವು ಅನುವಾದ ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗ್ತದೆ.
0: ಕರೆಕ್ಟ್,
1: ಅಲ್ಲಿ ಭಾವಾನುವಾದಕ್ಕೆ ಆದ್ಯತೆ ಇರಬೇಕು ಅಂತ. ತಾವು ಮರಾಠಿ ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದಿರಿ, ಯಾವ್ದು ಮಾಡಿದಿರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ನಾನು ಸಚಿನ್ ಕುಂಡಾಲ್ಕರ್ ಅವರ, ಅದು ಫಿಲ್ಮ್ ಕೂಡ ಆಗಿದೆ, ಕೋಬಾಲ್ಟ್ ಬ್ಲೂ ಅನ್ನುವಂಥದ್ದು ಕಾದಂಬರಿಯನ್ನ ಅನುವಾದ ಮಾಡಿದ್ದೇನೆ.
1: ಏನಾಯ್ತು,
0: ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಮರಾಠಿಯಿಂದ ಕನ್ನಡಕ್ಕೆ. ಶ್ರೀ ವಸುಧೇಂದ್ರ ಅವರೇನಿದ್ದಾರಲ್ಲ ಚಂದ ಪ್ರಕಾಶನದ ಪ್ರಕಾಶಕರು, ಅವರು ನನ್ನನ್ನು ಅಪ್ರೋಚ್ ಮಾಡಿ ಏ ಕಥೆಯನ್ನ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಆ ಕಾದಂಬರಿಯನ್ನು ಅನುವಾದ ಮಾಡಿದೆ.
1: ಸುಮಾರು ಎಷ್ಟು ದಿನಗಳ ಕಾಲ ತಗೊಂಡ್ರಿ?
0: ನನಗೆ ಅವರು ಟೈಮದ್ದು ಇದು ಏನು ಕೊಟ್ಟಿದ್ದಿಲ್ಲ, ಹಿಂಗಾಗಿ ಒಂದು ಮಿ ಅಂತ ಕೊಟ್ಟಿದ್ದಿಲ್ಲ. ನಾನು 3-3.5 ತಿಂಗಳು ಸಮಯ ತೆಗೆದುಕೊಂಡು ಅದನ್ನ ಅನುವಾದ ಮಾಡಿದೆ.
1: ಈ ಸ್ವಪ್ನ ಅವರೇ, ತಮಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನ್ ಮಾಡ್ತಾರೆ?
0: ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಇಸ್ರೋದಲ್ಲಿ 7.5 ವರ್ಷಗಳ ಕಾಲ ವಿಜ್ಞಾನಿಯಾಗಿದ್ದು ಮುಂದೆ ಲಂಡನ್ ನಲ್ಲಿ ಡಾಕ್ಟರೇಟ್ ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಚಿಕ್ಕವನು ಕಂಪ್ಯೂಟರ್ ಸೈಂಟಿಸ್ಟ್, NVIDIA ಇಂಜಿನಿಯರ್ ಅಂತ ಇದ್ದಾನೆ.
1: ಇಬ್ಬರು ಮಕ್ಕಳು ವಿಜ್ಞಾನದ ತನೇ?
0: ಹೌದು, ಇಬ್ಬರು ಇಂಜಿನಿಯರಿಂಗ್ ಮಾಡಿದವರು.
1: ಅಂದ್ರೆ ಅಪ್ಪ ಅಮ್ಮ ಇಬ್ರು ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿರೋದ್ರಿಂದ.
0: ಹೌದು ಹೌದು,
1: ಅದೇ ಕ್ಷೇತ್ರದಲ್ಲಿ
0: ಮನೆಯಲ್ಲಿ ಪೂರ್ತಿ ಅದೇ ವಾತಾವರಣ ಇದ್ದುದರಿಂದ ಅವರಿಗೂ ಅದರತ್ತೇ ಒಲುಮೆ ಆಯ್ತು.
1: ಈಗ ಸ್ವಪ್ನ ಅವರ, ಮಹಿಳೆ ಅಂದ ತಕ್ಷಣನೇ ಮನೆಯ ಜವಾಬ್ದಾರಿ ಇದ್ದೇ ಇರ್ತದೆ, ಮನೆಗೆ ಬರೋರು ಹೋಗರು, ಅತ್ತೆ ಮಾವ. ಇದರಲ್ಲಿ ಕೆಲವು ಮಹಿಳೆಯರು ಸುಖ ಕಾಣ್ತಾರೆ, ಕೆಲವರು ಇದೇನಪ್ಪ ಎಷ್ಟು ಇದನ್ನ ಮಾಡ್ಕೊಂಡಿರ್ಬೇಕು ಅಂತ ಗೊಣಗಾಡೋ ಮಹಿಳೆಯರು ಇದ್ದಾರೆ. ತಾವು ನೋಡಿದ್ರೆ ಒಂದು ಸಕಾರಾತ್ಮಕವಾಗಿ ಒಂದು ಕುಟುಂಬದ ಪ್ರೀತಿ, ಕುಟುಂಬದಲ್ಲಿ ಹಿರಿಯರ ಆರೈಕೆ ಹಾರೈಕೆ, ಇದರಲ್ಲಿ ತಾವು ಹೆಚ್ಚು ಸಮಯವನ್ನ ಕಳೆದಿದ್ದೀರಿ. ಇದರ ಒಂದು ಅನುಭವ ಅಂದ್ರೆ ಮನೆಯಲ್ಲಿ ಹಿರಿಯ ಇದ್ದಾಗಿನ ಸುಖ ಹೆಂಗಿರ್ತದ?
0: ಖಂಡಿತ ನಿಜ, ಎಲ್ಲರಿಗೂ ಆಗುವಂತೆ ನನಗೂ ಶುರುವಾತಿಗೆ ಅನ್ಸಿರ್ಬೋದು. ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅನ್ನುವಂತ ಒಂದು ಮನೋಭಾವ ನವ ಯುವತಿಯರಿಗೆ ಇರ್ತದ. ಆದ್ರೆ ಹಿರಿಯರ ಆಶ್ರಯದಲ್ಲಿ ನಾ ಏನ್ ಕನ್ಕೊಂಡೇನಲ್ಲ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆರಾಮ್ ತಪ್ಪಿದಂಗ ಆಗ್ತದ, ಅವಾಗ ಮನೆಯಲ್ಲಿ ಹಿರಿಯರು ಇದ್ರ ಏನೂ ಆಗುದಿಲ್ಲ, ಕಲ್ ಮಾಡಬೇಡ ಅನ್ನುವಂತ ಭರವಸೆ ಕೊಟ್ರೆ ಒಂದು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದ ಅನ್ನೋದು ನನಗೆ ಗೊತ್ತು. ಅಂತ ಟೈಮ್ನಾಗ ತಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಗುವಂತ ಇದು ಅಲ್ದೇನೆ ಮತ್ತೆ ಅವರು ತಿಂಗಳಲ್ಲಿ ಒಂದು ವಾರವಾದ್ರೂ ಹೊರಗೆ ಹೋಗ್ಬೇಕಾಗ್ತಿತ್ತು ಮಿಸೈಲ್ಗಳ ಟೆಸ್ಟಿಂಗ್ ಸಲುವಾಗಿ ಹೋಗ್ಬೇಕಾಗ್ತಿತ್ತು. ಅವಾಗೆಲ್ಲ ನನಗೆ ಅತ್ತೆ ಮಾವ ಇದ್ದುದರಿಂದ ತಲೆ ಮೇಲೆ ಇದ್ದಂಗ ಒಂದು ಅಭಯ

0: ಅಂತ ಫೀಲಿಂಗ್ ಬರ್ತಾ ಇತ್ತು. ಹಿಂಗಾಗಿ ಅದಲ್ದ ನಾನು ಇವತ್ತಿಗೆ ಯಾವ್ದಾರ ನನ್ನಲ್ಲಿ ಒಳ್ಳೆ ಸಂಸ್ಕಾರ ಇದ್ರ, ನನ್ನ ಜೀವನ ನೆಮ್ಮದಿಯಿಂದ ಸಾಕ್ತಿದ್ರ, ನಾ ಖಂಡಿತ ಅದ್ರ ಶ್ರೇಯಸ್ಸು ನನ್ನ ಅತ್ತೆ ಮಾವಂದ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರ ಒಂಥರ ಪ್ರಾಪರ್ ಚನಲೈಸ್ ಅಂತಾರಲ್ಲ, ಹಂಗ ಮಾಡಿದವರು ನಮ್ಮಿಬ್ಬರ ಜೀವನ ನಮ್ಮ ಅತ್ತೆ ಮಾವಂದಿರು ಆ ರೀತಿ ತಿದ್ದು ಕೊಟ್ರು ಅಂತ ಹೇಳ್ಬಹುದು. ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಿದ್ರು.
1: ಹಂಗಾಗಿ ಮನೆಯಲ್ಲಿ ಹಿರಿಯ ಆಲದ ಮರದಂಗ ಇರ್ತಾರೆ ಹಿರಿಯರು. ಆದ್ರೆ ಇವತ್ತಿನ ಒಂದು ಕಾಲಮಾನ ಪರಿಸ್ಥಿತಿ ಆಗ್ಲಿ, ಜನರ ಒಂದು ವಿಚಾರಧಾರೆ ಆಗ್ಲಿ, ಇದನ್ನ ನಾವು ನೋಡಿದಾಗ ಇವತ್ತು ವೃದ್ಧಾಶ್ರಮ ಸಂಸ್ಕೃತಿ ಹೆಚ್ಚು ಬೆಳಿಲಿಕ್ಕತ್ತದ. ನಿಜವಾಗೂ ಹೇಳ್ಬೇಕಾದ್ರೆ ಧಾರವಾಡ ಅಂತ ಊರೊಳಗ ವೃದ್ಧಾಶ್ರಮ ಅನ್ನೋ ಹೆಸರೇ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ನಾವು ಅಲ್ಲೇ ಇಲ್ಲೇ ಇವನ್ನು ಕೂಡ ಕಾಣ್ತಾ ಇದ್ವಿ. ಮೊದ್ಲು ಇವು ದೊಡ್ಡ ದೊಡ್ಡ ಊರು ನಗರಗಳಲ್ಲಿ ಮಾತ್ರ ಇತ್ತು. ಅಂದ್ರೆ ಈ ಅನುಬಂಧ ತಂದೆ ತಾಯಿದು ಮನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯ ಅನ್ನೋದು ತಾವು ಕೂಡ ಕಂಡುಕೊಂಡಿದ್ದೀರಿ. ಈಗ ಸ್ವಪ್ನ ಅವರು ತಾವು ಸಾಕಷ್ಟು ಕತೆಗಳನ್ನ ಬರೆದಿರಿ, ಕತೆ ಬರೆಯುವ ಹವ್ಯಾಸ ನಿಮ್ಗ ಬಂದದ್ ಯಾವಾಗ, ಸುಮಾರು ಎಷ್ಟು ಕತೆ ಬರುತ್ತೆ?
0: ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು 1995 ಸುದ್ದಿ ಅಂತ. ನಾನು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಕತೆಗಳು ಪ್ರಕಟಗೊಂಡಿವೆ. ಸಾಧಾರಣ ಕನ್ನಡದ ಎಲ್ಲ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ.
1: ಅಂದ್ರೆ ಈ ಹವ್ಯಾಸ ಶುರು ಯಾವಾಗ ಆಯ್ತು ನಿಮ್ಗೆ?
0: 95 ಒಂದು ಕತೆ ಬರೆದು ತರಂಗ ಕಳಿಸಿದೆ, ಬಟ್ ಏನಾತು ಅದು ಒಂಥರ ಉತ್ಸಾಹ ತುಂಬಿತು. ಹಿಂಗಾಗಿ ಬರ್ಕೋತಾನೆ ಹೋದೆ. ನಡು ಒಂದ್ ಸ್ವಲ್ಪ ಕಾಲಾವಧಿಯೊಳಗೆ ಬರೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅತ್ತೆ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ ಅವಾಗ. ಅದು ಬಿಟ್ರೆ ಕಂಟಿನ್ಯೂಸ್ ಸಾಧಾರಣ ವರ್ಷಕ್ಕೊಂದು ಹಂಗ ಬರ್ಕೋತಾನ ಹೋದೆ. ಈಗೀಗ ನೀವ್ ಹೇಳದಂಗ ಸಮಯ ಹೆಚ್ಚು ಸಿಗ್ಲಿಕ್ಕತ್ತದ, ಹೆಚ್ಚು ಬರೀಲಿಕ್ಕೆ ಶುರು ಮಾಡೇನಿ.
1: ನಿಜ ನಿಜ. ಅಂದ್ರೆ ಈ ಕಥೆ ಕಥಾ ವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಎಷ್ಟೋ ಜನ ಕಥೆಗಾರರು ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗಿರ್ತಾರೆ, ಕೆಲವರು ತಮ್ಮ ಜೀವನಾನುಭವವನ್ನೇ ಕಥನ ರೂಪಕ್ಕೆ ತಗೊಂಡ್ ಬರ್ತಾರೆ, ಕೆಲವರು ಬೇರೆ ಬೇರೆ ಘಟನೆಗಳನ್ನ ಆಧರಿಸಿ ತಗೊಳ್ತಾರೆ. ಹಂಗೆ ತಮ್ಮ ಕಥಾ ವಸ್ತುವಿನ ಆಯ್ಕೆ
0: ಸಾಹಿತ್ಯ ಲೋಕದಾಗ ಒಂದ್ ಶಬ್ದ ಅದ. ಕೆಲವೊಬ್ರು ಹೃದಯದಿಂದ ಕವಿಗಳು ಅಥವಾ ಸಾಹಿತಿಗಳು, ಕೆಲವೊಬ್ರು ತಲೆಯಿಂದ ಅಂತ. ನಾನು ಬಹುತೇಕ ಎರಡನೇ ವಿಭಾಗಕ್ಕೆ ಸೇರಿದೆ ಅನಿಸ್ತದೆ. ಬಹಳಷ್ಟು ನನ್ನ ಅನುಭವ ವ್ಯಾಪ್ತಿ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ನಾನು ಒಪ್ತೇನೆ. ನಾನು ಬಹಳಷ್ಟು ವಿಚಾರ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ನನ್ನ ಮನಸ್ಸಿನಲ್ಲೇ ಕತೆಗಳನ್ನು ಬರ್ದೇ ಹೆಚ್ಚು. ಮತ್ತೊಂದಂದ್ರೆ ನಮ್ಮ ಸಮೀಪದಲ್ಲಿ ಆಗು ಹೋಗುವಂತಹ ಘಟನೆಗಳು, ಸಂಬಂಧಗಳ ಸಂಕೀರ್ಣತೆ ಮತ್ತು ಕೆಲವೊಂದು ನನ್ನ ಅನುಭವಗಳು ಇರಬಹುದು, ಇವೆಲ್ಲ ಸೇರಿ ಒಂದು ಕತೆ ಆಗ್ತದೆ ಅಂತ ನಾನು.
1: ಅಂದ್ರೆ ಈ ಕಲ್ಪನೆಗೆ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಹಚ್ಚಿ ಒಂದು ಕಥೆಯ ರೂಪವನ್ನ ಕೊಡ್ತೇನೆ. ಕೊಟ್ಟಿದ್ದೀರಿ?
0: ಹೌದು.
1: ಹೆಚ್ಚು ಸಾಮಾಜಿಕ ಕಥೆಗಳೇ ಇವೆ ಅನ್ಸುತ್ತೆ.
0: ಹೌದು, ನನ್ನ ಸುಮಾರು ಎಲ್ಲ ಕಥೆಗಳು ಸಂಬಂಧಗಳ ಮೇಲೆ ಸಾಮಾಜಿಕವಾದ ಕಥೆಗಳೇ ಅನ್ಬಹುದು. ಕೆಲವೊಂದು ಮಾತ್ರ ವೈಜ್ಞಾನಿಕ ಕಥೆಗಳನ್ನು ಬರೆದಿದ್ದೇನೆ. ಇದಕ್ಕೆ ಒಂದೆರಡು ಕಾರಣ ಏನಂದ್ರೆ, ಒಂದಂದ್ರೆ ನನ್ನ ವೈಜ್ಞಾನಿಕ ಹಿನ್ನೆಲೆ, ಇನ್ನೊಂದ್ರ ನೀವು ಗಮನಿಸಿರ್ಬೋದು ಕನ್ನಡದಾಗ ವೈಜ್ಞಾನಿಕ ಕಥೆಗಳ ಅತ್ಯಂತ ಕೊರತೆ. ಮಹಿಳೆಯರಂತೂ ಆಲ್ಮೋಸ್ಟ್ ಬರೆಯುವುದಿಲ್ಲ. ಮೂಲ ಕಥೆಗಳು ಹೋಗ್ಲಿ, ಅನುವಾದಗಳು ಸುದ್ದ ಇಲ್ಲ. ಅದರಿಂದ ನನಗನ್ನಿಸ್ತು ವೈಜ್ಞಾನಿಕ ಕಥೆಗಳನ್ನ ಯಾಕೆ ನಾನು ಬರೆದು. ಮತ್ತೊಂದು ಅದೊಂದು ನಿತ್ಯ ನೂತನ ಕ್ಷೇತ್ರ ಏನೋ ನನಗನ್ನಿಸ್ತದೆ.
1: ನಿಜ ನಿಜ.
0: ದಿನಾಲು ತಂತ್ರಜ್ಞಾನ ಬದಲಾಗ್ತದೆ, ದಿನಾ ವಿಜ್ಞಾನ ಬದಲಾಗ್ತದೆ. ಹಿಂಗಾಗಿ ಬಲಿಕೆ ಒಬ್ಬ ಸಾಹಿತಿಗೆ ಹೆಚ್ಚು ಮಾಹಿತಿನೂ ಸಿಗ್ತದ.
1: ಈಗ ನಿಮ್ಮ ಮನೆಯವರ ನಿವೃತ್ತಿ ನಂತರ ನೀವು ಧಾರವಾಡಕ್ಕೆ ಬಂದು ನೆಲೆಸಿದ್ದೀನಿ ಅಂತ ಹೇಳಿದ್ರಿ, ಈಗ ನಿವೃತ್ತಿ ನಂತರದ ಜೀವನ ಹೇಗೆ ಸಾಗಿಸ್ತಾ ಇದ್ದೀರಿ?
0: ಬಹಳ ಸುಂದರವಾಗಿ ಬಹಳ ಶಾಂತಿಯಿಂದ ಸಾಗ್ತದೆ ಅಂತ ಹೇಳ್ಬಹುದು, ಬಾಕಿ ಎಲ್ಲ ಜೀವಕ್ಕಿಂತ ಇದು. ಯಾಕಂದ್ರೆ ಸಂಘರ್ಷ ಇಲ್ಲ, ಯಾವುದೇ ಮಕ್ಕಳನ್ನ ಗುರಿ ಮುಟ್ಟಿಸಬೇಕು ಅನ್ನೋದಿಲ್ಲ. ಹಿಂಗಾಗಿ ನಮ್ಮ ನಮ್ಮ ಆಸಕ್ತಿ ಏನದ ಅದನ್ನ ನಾವಿಬ್ರು ಮಾಡ್ಕೋತಾ ಇದ್ದೀವಿ. ಬಹಳ ವೇಳೆ ಸಿಗ್ತದ, ಅಡಿಗೆ ಊಟ ಜಂಜಾಟ ಬಾಕಿ ಎಲ್ಲ ಏನ್ ಇರಂಗಿಲ್ಲ. ಅದ್ರಿಂದ ಸಾಕಷ್ಟು ಸಿಗೋದ್ರಿಂದ ಆಸಕ್ತಿಗಳಿರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲಾ ಇವನ್ನ ಬೆಳೆಸ್ಕೋತಾ ಇದ್ದೀವಿ ಬಹಳ ಸುಂದರವಾಗಿ.
1: ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ,
0: ಬಹಳ ಜಾಸ್ತಿ ಇದೆ.
1: ಏನ್ ಮಾಡ್ತೀರಿ ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ?
0: ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಇದ್ದ ಅತ್ಯಂತ ಇದು ಇದ್ದೇನೆ, ಫಾಲೋವರ್ ಅಂತ ಏನಂತೀವಿ ಅದಿದ್ದೀನಿ. ಅವುಗಳ ಸಾಧಾರಣ ಯಾವ ವರ್ಕ್ ಶಾಪ್ ಆಗ್ಲಿ, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಎಲ್ಲ ಋಷಿಕೇಶಕ್ಕೆ ಸುದ್ದ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ ಬಂದೇನೆ. ಮತ್ತು ನಿತ್ಯ ಭಜನೆ ಇಂತಾವೆಲ್ಲ ಭಜನೆ ಮಂಡಳಿಯ ಸದಸ್ಯನಾಗಿದ್ದೇನೆ. ಮತ್ತು ಆಧ್ಯಾತ್ಮಿಕ ಭಜನೆಗಳನ್ನು ಕೇಳುವುದು ಇವೆ ಎಲ್ಲದರಲ್ಲಿ ಬಹಳಷ್ಟು ದಿನದ 24 ತಾಸಿನಲ್ಲಿ ಎಷ್ಟೋ ಸಮಯ ನಂದು ಇದರಲ್ಲೇ ಹೋಗ್ತದೆ ಅನ್ಬಹುದು. ಮತ್ತು ನಮ್ಮ ಅತ್ತೆ ಮಾವನಿಂದಾಗಿ ಆ ಸಂಸ್ಕಾರ ಬಿದ್ದದ, ಅದು ಎಷ್ಟು ಬಾರಿ ನೆನೆಸ್ಕೊಂಡ್ರು ಕರೆಂಡ್ರಿ ನೀನೆ. ಆಮೇಲೆ ನಮ್ಮ ಮನೆಯವರು ಸಂಪ್ರದಾಯ
1: ಕುಟುಂಬ,
0: ಹಿಂಗಾಗಿ ತಂತಾನಾಗಿ ಅವು ಮಾಡಬೇಕಾದಂತ ಪರಿಸ್ಥಿತಿಗಳು, ಹಬ್ಬ ಹುಣ್ಣಿಮೆ ನವರಾತ್ರಿ ಇವೆಲ್ಲ ಏನಂತೀವಿ ಅವೆಲ್ಲ ಬಂದೇ ಬರ್ತಾವ. ಹಿಂಗಾಗಿ ಸಹಜವಾಗಿ ಅತ್ತ ನಮ್ಮ ಜೀವನ ವಾಲ್ಕೋತ ನಡೆದು.
1: ಅದರ ಜೊತೆಗೆ ತಾವು ನಿಮ್ಮ ಶ್ರೇಷ್ಠ ನಾಗರಿಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಭೇಟಿ ಕೊಡುದು, ಅವ್ರ ಜೊತೆಗೆ ಒಡನಾಟ ಇಟ್ಟುದು, ತೋಟಗಳಲ್ಲಿ ತುಳಸಿ ಸಸಿಗಳನ್ನ ವಿಶೇಷವಾಗಿ ಬೆಳೆಸುದು, ಇವು ಕೂಡ ತಮ್ಮ ವಿಶಿಷ್ಟ ರೀತಿಯ ಹವ್ಯಾಸ ಅಂತ ನಂಗನ್ಸ್ತದ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ ಈ ಮನೆಯ ಅಂಗಳದಲ್ಲಿ ತುಳಸಿ ಸಸಿಗಳನ್ನ ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಮ್ಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಅಂತ ಅನ್ನೋದು. ಈ ನಿಟ್ಟಿನಲ್ಲೇ ಬೆಳೆಸ್ತಿದ್ದೀರಾ ಅಥವಾ ಏನ್?
0: ಇಲ್ಲ, ಹಂಗೇನಿಲ್ಲ, ತಂತಾನೇ ಬೆಳೆದಂತ ಸಸಿಗಳು. ಆದ್ರೆ ಈಗ ನಾವು ಇಬ್ರು ಅನ್ಕೊಳ್ಳೋದು ಒಂದ್ ಏನಂದ್ರೆ, ಈ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಇಂಗ್ಲಿಷ್ ನಲ್ಲಿ ಏನಂತೇವೆ, ಆ ಟೈಮ್ ನಮ್ದು, ನಮ್ಗೆ ಭಗವಂತನ ಅನುಗ್ರಹದಿಂದ ಎಲ್ಲಾ ಸಿಕ್ಕದ. ಇನ್ ಏನಾದರೂ ಬಹಳ ದೊಡ್ಡ ಕೆಲಸ ಮಾಡ, ನಾವಂತ ದೊಡ್ಡವರ ಅಲ್ಲ, ಚಿಕ್ಕ ಪುಟ್ಟ ರೀತಿಯಿಂದ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಮಾಡುವಂತ ಕೆಲಸಗಳು ಇವೆಲ್ಲ. ಆ ತುಳಸಿಯ ಬಹಳಷ್ಟು ಸಸಿಗಳು ನಮ್ಮಲ್ಲಿ ಇದ್ವು, ನಮ್ಮ ಪುಟ್ಟ ಕೈತೋಟದಲ್ಲಿ. ಹಿಂಗಾಗಿ ಅವನ್ನೆಲ್ಲ ನಮ್ಮ ಮನೆಯವರು ಹೆಚ್ಚ ಇದರಲ್ಲಿ ಕರೆ ಅಂದ್ರೆ, ಅವರು ಅವುಗಳನ್ನ ಬಟ್ಟಲುಗಳಲ್ಲಿ ಮಾಡಿ ಇಟ್ಟಿರ್ತಿದ್ರು. ನಾವನ್ನು ವೈದ್ಯ ಎಲ್ಲಾರು ಕೊಟ್ಟು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೆ. ಮತ್ತು ನಮ್ದು ಹೇರಿಕರ್ ನಗರ ಅಂತ ಏನಿದೆಯಲ್ಲ, ಅದು ಎಲ್ಲ ರಿಟೈರ್ಡ್ ಜನರ ಒಂದು ಕಾಲೋನಿ ಅನ್ಬಹುದು. ಎಲ್ಲಾ JSS ಕಾಲೇಜಿನ ರಿಟೈರ್ಡ್ ಲೆಕ್ಚರರ್ ಅವರು, 75ಕ್ಕೂ ಮೇಲ್ಪಟ್ಟವರು. ಹಿಂಗಾಗಿ ನವೆಂಬರ್ ನಲ್ಲಿ ಸರ್ಟಿಫಿಕೇಟ್ ಕೊಡೋದು ಕೂಡ ಕೆಲವೊಬ್ಬರಿಗೆ ಕಷ್ಟ, ಮಕ್ಕಳೆಲ್ಲ ದೂರ ಇದ್ದಾರೆ. ಅದಕ್ಕೆ ನಾನು ಇವರೇ ಸಜೆಸ್ಟ್ ಮಾಡಿದ್ದು, ಇದ್ಯಾಕ್ ನೀವು ಮಾಡಬಾರದು ಅಂತ. ನಾ ಹಿಂಗಾಗಿ ಮನೆಗೆ ಹೋಗಿ ಅವರಿಗೆ ಆ ಸ್ಕ್ಯಾನರ್ ಸಹಾಯದಿಂದ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಮಾಡಿಕೊಡೋದು, ಇಂತ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಯನ್ನ ಮಾಡಿದ್ದಾರೆ.
1: ಅಂದ್ರೆ ಇದರಲ್ಲೂ ಕೂಡ ಒಂದು ಸುಖ ಇದೆ,
0: ಅತ್ಯಂತ ಖರೇ ಸುಖ ಇದ್ರಾಗ ಅಂತ ಈಗ ಅನಿಸ್ತು.
1: ನಿಜ ಅಂದ್ರೆ ಇದರಲ್ಲಿ ಯಾವ ಸ್ವಾರ್ಥ ಮನೆ ಇರುವುದಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಎಲ್ಲಿ ಸ್ವಾರ್ಥ ಇರ್ತದೆ ಅಲ್ಲಿ ನೋವು ಇರ್ತದೆ.
0: ಅಗ್ದಿ ಖರೆ.
1: ಹಂಗಾಗಿ ನಿಸ್ವಾರ್ಥ ಭಾವನೆಯಿಂದ ಒಂದು ಹಿರಿಯರ ಸೇವೆ ಇದನ್ನ ತಾವು ಮಾಡ್ತಾ ಬಂದಿರಿ. ಈಗ ಸೂಪರ್, ಮನುಷ್ಯನಿಗೆ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಇದು ಅನಿವಾರ್ಯ. ಈ ಮೊದಲ ಮೂರು ಹಂತಗಳನ್ನ ಕಳೆಯುವಾಗ ನಮಗ ವೃದ್ಧಾಪ್ಯದ ಅರಿವು ಇರುವುದಿಲ್ಲ. ಒಂದು ವಯಸ್ಸು ಬರ್ತಿದ್ದ ಹಂಗೆ ಮನಸ್ಸು ಮಾಗುತ್ತದೆ, ದೇಹ ಆ ಕಡೆ ಒಲವು ತೋರಿಸ್ತದ. ಅವಾಗ ಇದೇನಪ್ಪ ಇಷ್ಟು ಬೇಗ ಮುಪ್ಪು ಬಂತು, ವೃದ್ಧಾಪ್ಯ ಬಂತು ಅಂತ ಹಳಳಿಸೋ ಜನನ ಜಾಸ್ತಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಒಂದು ಜೀವನ ಪ್ರೀತಿ, ಖುಷಿಯಾಗಿರೋದು, ಓದೋದು, ನನ್ನಿಂದ ಪರೋಪಕಾರ ಮಾಡುದು, ಈ ಎಲ್ಲ ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಇದಕ್ಕೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಿ?
0: ಇದಕ್ಕೆ ಕಾರಣ ಖರೇನ ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀ ಶ್ರೀ ಗುರುದೇವ್ ಅವರು ಏನಿದ್ದಾರಲ್ಲ, ಅವ್ರು ಒಂದ್ ಹೇಳ್ತಾರೆ, ನಾವೆಲ್ಲರೂ ಏನಿದ್ದೇವಲ್ಲ ಕನ್ವೇಯರ್ ಬೆಲ್ಟ್ ಮೇಲೆ ಇದ್ದೇವೆ ಅಂತ. ಇನ್ನೊಬ್ರು ಹೋಗೋದ್ ನೋಡಿ ಖುಷಿ ಪಡಬಾಡ್ರಿ, ನಿಮ್ದು ಪಾಳೆ ಬಹಳ ಲಘುನ ಬರ್ತದ. ಹಂಗೊಂದ್ ಏನ್ ವಿಚಾರ ಮಾಡ್ತೇವಲ್ಲ, ಮನಸ್ಸು ಒಂಥರ ಶಾಂತ. ಯಾರೋ ಏನೋ ಇನ್ಸಲ್ಟ್ ಮಾಡಿದ್ರು, ಏನೋ ಒಂದ್ ಸಣ್ಣ ನನಗ್ ಬೇಕಾದಂಗ್ ನಡಿಲಿಲ್ಲ ಅಂದ್ರೆ ಮನಸ್ಸು ಪ್ರಕ್ಷುಬ್ಧ ಏನ್ ಗೊಳತಿತ್ತಲ್ಲ ಅದು ಕಡಿಮೆ ಅಕ್ಕೋತ್ ಬರ್ತದ. ನೀವ್ ಹೇಳ್ದಂಗ್ ಮನಸ್ಸು ಮಾಗುತ್ತಾ ಹೋಗ್ತದ. ಅದರಿಂದಾಗಿ ಸೇವೆ ಮನೋಭಾವ ಇದ್ಯಾವ್ದನ್ನು ವಿಶೇಷವಾಗಿ ಹಚ್ಚಿಕೊಳ್ಳದೆ ಲಾಭನೋ ನಷ್ಟನೋ ಏನೋ ಆಗ್ಲಿ ಶಾಂತಿಯಿಂದ ಇರಬೇಕು ಅನ್ನೋಂತ ಮನೋಭಾವ ಬೆಳ್ಕೋತ ಹೋಯ್ತು. ಹಿಂಗಾಗಿ ಜೀವನ ಪ್ರೀತಿ ತಾನೇ ಬಂತು. ಅಂದ್ರೆ ಇರುವಷ್ಟು ದಿನ ನಾಲ್ಕು ಮಂದಿಗೆ ಉಪಯೋಗ ಆಗಿರೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಂಡೆ ನಾನಾಗಿ ಅಂತ ಅನ್ಬಹುದು.
1: ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಗುಣಕೊಳ್ಳೋದ್ರೆ ಜಾಸ್ತಿ ಇದೆ. ಅಂದ್ರೆ ಗುಣಗುವಿಕೆಗೂ ಒಂದ್ ಅರ್ಥ ಇರ್ತದೆ, ಒಂದು ಆರೋಗ್ಯ ಕೈ ಕೊಟ್ಟಾಗಿರ್ಬಹುದು ಅಥವಾ ಮನೆಯ ಪರಿಸ್ಥಿತಿ ಇದ್ದಿರಬಹುದು. ಆದ್ರೆ ನಿಮಗೆ ಅದರ ಯಾವುದೂ ಒಂದು ಗೊಡವೆ ಇಲ್ಲ, ಹಂಗಾಗಿ ನೀವು ವೃದ್ಧಾಪ್ಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಬಂದಿದೆ.
0: ಹೌದು.
1: ಈಗ ಸ್ವಪ್ನ ಅವರೇ, ಸ್ವರ ವರ್ಣಗಳ ಸಮನ್ವಯ ಅನ್ನುವಂತ ರಂಗಾಯಣದಲ್ಲಿನ ಕಾರ್ಯಕ್ರಮಕ್ಕೂ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಏನು ಇದು ಸ್ವರ ವರ್ಣಗಳ ಸಮನ್ವಯ?
0: ಇದು ಏನಂದ್ರೆ ನಮ್ಮ ಮನೆಯವರು ಮಿತ್ರರೊಬ್ರು ನಮ್ಮ ಮನೆಯಲ್ಲಿ ಬಂದಾಗ ನಾನು ಕೆಲವು ತೈಲ ಚಿತ್ರಗಳನ್ನ ಹಾಕಿದ್ದೆ ಆನ್ ಕ್ಯಾನ್ವಾಸ್ ಮತ್ತು ಆನ್ ಕಾರ್ಡ್ ಬೋರ್ಡ್ ಮಾಡಿದ್ದೇನೆ. ಅವ್ ನೋಡ್ಬಿಟ್ಟು ಬಹಳ ಚಂದವ, ಅವ್ರು ಕೊಳಲು ಉತ್ತಾರೆ. ಹಿಂಗೊಂದು ಕಾರ್ಯಕ್ರಮ ಜುಗಲ್ ಬಂದಿ ಏನಂತೇವಲ್ಲ ಅದನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ಪೀಠಿಕೆ ಇಟ್ರು. ನಮಗೂ ಬಹಳ ಇಷ್ಟ ಆಯ್ತು. ಅಂದ್ರೆ ನಾನು ಎಂದೂ ಅಂತ ಪ್ರಯೋಗ ಮಾಡಿದ್ದಿಲ್ಲ. ಕೊಳಲು ಬಾರಿಸೋ ಮುಂದೆ ನಾವು ಚಿತ್ರಗಳನ್ನು ತೆಗೆಯೋದು, ಅದೊಂದು ಹೊಸ ಪ್ರಯೋಗ. ಧಾರವಾಡದ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು, ಬಹಳ ಪ್ರೋತ್ಸಾಹ ಕೊಟ್ರು. 45 ನಿಮಿಷಗಳ ಕಾಲ ನಾನು ಶ್ರೀಕೃಷ್ಣನ ಒಂದು ಚಿತ್ರವನ್ನು, ತೈಲ ಚಿತ್ರವನ್ನು ಅಲ್ಲಿಂದಲೇ ಬಣ್ಣ ಕಲಿಸಿ ಅಲ್ಲಿಂದಲೇ ಮಾಡಿದೆ. ಅದು KHRS ನಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನಕ್ಕೆ ಅಂತ. ಅದು ಬಹಳ ಸುಂದರ ಅನುಭವ ಆಯ್ತು. ನಮ್ಮ ರಂಗಾಯಣದವರು ಮತ್ತು KHRS ದವರು ಕೂಡಿ ನಮಗೆ ಅದನ್ನ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು.
1: ಈ ಮೊದಲು ಈ ತರದ ಪ್ರಯೋಗ ಮಾಡಿರ್ಲಿಲ್ಲ?
0: ಇಲ್ಲ, ಎಂದಿಗೂ ಮಾಡಿದ್ದಿಲ್ಲ. ನಾನ್ ಮನೆಯಲ್ಲಿ ಆರಾಮ್ ಕುಳಿತು ದಿನಾ ಸ್ಪೆಂಡ್ ಮಾಡಾಕಿ ತಿಂಗಳಾನ್ಗಟ್ಲೆ ಕೂತು ಒಂದ್ ದೊಡ್ಡ ಚಿತ್ರ ಮುಗಿಸ್ತಿದ್ದೆ. ಇದು 45 ಮಿನಿಟ್ಸ್ ಅಲ್ಲಿ ಅಂದ್ರೆ ಬಹಳ ಚಾಲೆಂಜಿಂಗ್ ಆಗಿತ್ತು. ದಿನಾ ನಾನು ಟೈಮ್ ಹಚ್ಕೊಂಡು ಎಷ್ಟು ಮಾಡಿ, ಮುಂಚೆ ಕೃಷ್ಣನ ಅರ್ಧ ಮುಖ ಮಾಡ್ಲಿಕ್ಕೆ ಆಗ್ತು, ಆಮೇಲೆ ಒಂದೊಂದ್ಸಲ ಕೊಳಲ್ ಬಿಟ್ಟು ಹೋಗ್ತಿತ್ತು. ಎಲ್ಲಾನು ಬರ್ಬೇಕು, ಒಂದು ಕೃಷ್ಣ ದೇವರದು ಅಂದ್ಮೇಲೆ ಸಮಗ್ರ ಬರ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಟ್ ಬಂತು.
1: ವಿಶಿಷ್ಟ ಅನುಭವ,
0: ವಿಶಿಷ್ಟ ಅನುಭವ ಆಯ್ತು.
1: ಈಗ ಸ್ವಪ್ನ ಅವರೇ, ಸಾಕಷ್ಟು ಜನ ಈ ವೃದ್ಧಾಪ್ಯದ ಅಂಚಿನಲ್ಲಿ ಇರ್ತಾರೆ, ಅಂತವರಿಗೆ ಜೀವನದ ಪ್ರೀತಿ, ಜೀವನವನ್ನ ಸಕಾರಾತ್ಮಕವಾಗಿ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಿ?
0: ನಾನು ಹೇಳುವುದಂದ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ತುಂಬಾ ಒಳ್ಳೆ ಹಾಡಿದೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದರಲ್ಲಿ ನಾಲ್ಕೂ ಘಟ್ಟಗಳನ್ನ ಬಹಳ ಚಂದವಾಗಿ ಹೇಳ್ಯಾರ. ಯಾವ ಘಟ್ಟನು ನಮ್ಮ ಆಯ್ಕೆದಲ್ಲ, ಅನಿವಾರ್ಯ ಘಟನೆ ಎಲ್ಲವೂ. ಬಾಲ್ಯ ಇದ್ದಾಗ ದೊಡ್ಡವರಾಗ್ಬೇಕು ಅನಿಸ್ತದ, ಯೌವನ ಇದ್ದಾಗ ಮುಗಿಯಬಾರದು ಅನಿಸ್ತದ, ವಯಸ್ಕರಾಗ್ತಿದ್ದಂಗ ವೃದ್ಧಾಪ ಬರಬಾರದು ಅನಿಸ್ತದ.

ವೃದ್ಧಾಪ ಬಂದಂಗ್ ಸಾಯಬಾರದು ಅನಿಸ್ತದೆ. ಎಲ್ಲ ಸಹಜ ಮನೋಭಾವಗಳು, ಅದನ್ ಗೆದ್ದವ ಯಾರು ಇಲ್ಲ. ಆದ್ರೆ ಅದರೊಂದಿಗೆ ಒಂದು ಏನಂತಾರ, ಶಾಂತಿ ಇಟ್ಕೊಂಡು ನಾವು ಇರುವಷ್ಟ ಕಾಲ ಸಂತೋಷದಿಂದ ಇರೋಣ, ಅದೇ ಸಂತೋಷ ಇನ್ನೊಬ್ಬರಿಗೆ ಹಂಚೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಠಿಣ ಏನಲ್ಲ ಅಂತ ನನ್ನ ಜೀವನ ಅನುಭವ ಹೇಳ್ತದೆ.

0: ಸಿದ್ಧದಲ್ಲಿ
1: ಮನಸ್ಸಿದ್ದಲ್ಲಿ
2: ಮನಸ್ಸಿದ್ದಲ್ಲಿ ಮಾರ್ಗ ಅದನ್ನ ಮಾಡ್ರಿ ಅನ್ನೋದೇ ನನ್ನ.
1: ಅಂದ್ರೆ ಅದರಲ್ಲಿ ಎಲ್ಲರೂ ಒಂದ್ ರೀತಿ ಸುಖ ನೆಮ್ಮದಿಯನ್ನ ಕಾಣಬಹುದು. ಅಂದ್ರೆ ಒಂದು ಗೊಣಗಿಕೊಂಡೇ ಜೀವನ ತೆಗೆಯುವ ಬದಲಾಗಿ ಸಂತೃಪ್ತಿ ಸಮಾಧಾನದ ಜೀವನವನ್ನ ನಾವು ಆನಂದಿಸಬಹುದು.
2: ಖಂಡಿತ
1: ಅಂತ
2: ಸಂತೃಪ್ತಿಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ಅನ್ಕೋತೇನೆ.
1: ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಿಮಗ ನಾನ್ ಕೇಳುದು ಅಂದ್ರೆ ತಾವು ಮಾತಾಡ್ತಾ ಹೇಳಿದ್ರಿ ತಮ್ದು ಸಂಪ್ರದಾಯಸ್ಥ ಕುಟುಂಬ ಗಂಡನ ಮನೆಯದಾಗ್ಲಿ ನಿಮ್ಮದಾಗ್ಲಿ ಆ ಸಾಂಪ್ರದಾಯಿಕ ವಾತಾವರಣದಲ್ಲೇ ಹಬ್ಬ ಹರಿದಿನಗಳು ಆಚರಣೆ ಇದನ್ನೆಲ್ಲ ಮಾಡ್ಕೊಂಡೆ ಬಂದಿರಿ. ಸ್ವಪ್ನ ಅವರ ಒಂದು ಅಡಿಗೆಯಲ್ಲಿ ನಂದೊಂದು ಮಾಸ್ಟರ್ ಪೀಸ್, ಇದ್ ನಾನ್ ಬಹಳ ಚಲೋ ಮಾಡ್ತೀನಿ, ನಮ್ ಮನೆಯೊಳಗೆ ಎಲ್ರೂ ಇಷ್ಟ ಪಡ್ತಾರ, ಯಾರ್ ಬಂದಾಗೂ ನಾ ಖುಷಿಲೇ ಮಾಡಿ ಹಾಕ್ತೀನಿ ಅಂತ ಅನ್ನುವಂತ ಒಂದು ವಿಷಯ ರೆಸಿಪಿ ಯಾವ್ದು?
2: ನಮ್ ಮಕ್ಕಳಿಗೆ ಅತ್ಯಂತ ಇಷ್ಟ ಆಗೋದು ಅಂತಂದ್ರೆ ನನ್ ಮಸಾಲೆ ದೋಸೆ.
1: ವಾ,
2: ಬಹಳ ಕ್ರಿಸ್ಪಿ ಆಗಿ ಮಾಡ್ತೇನೆ ಅಂತ ಹುಡುಗರು ಬಹಳ ಇಷ್ಟ ಪಡ್ತಾರ. ದೊಡ್ಡ ಮಗ ಲಂಡನ್ ನಿಂದ ಬರ್ಲಿ, ಬೇಕಾದ್ರೆ ಇವ ಸಣ್ಣ ಮಗ ಸುಸಿ ಯಾರ್ ಬಂದ್ರು ಅಮ್ಮ ದೋಸೆಗೆ ನೆನೆ ಹಾಕಿ ಇಲ್ಲೋ ಹಿಟ್ಟು ಅಂತ ಹಿಂದಿನ ದಿನ ಫೋನ್ ಮಾಡಿ ಕೇಳೇ ಬಿಟ್ಟಿರ್ತಾರೆ. ಹಿಂಗಾಗಿ ಅದೇ ನನ್ ಮಾಸ್ಟರ್ ಪೀಸ್ ಅನ್ಲಿ ಕಂಡಿಲ್ಲ.
1: ಅಂದ್ರೆ ಬಹಳಷ್ಟು ವಿಶೇಷತೆಯಿಂದ ಮಾಡ್ತೀರಿ, ಹೋಟೆಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ
2: ಇಲ್ಲ. ನನ್ನ ಚಿಕ್ಕ ಸೊಸೆ ಹೇಳ್ತಾಳ ಇಲ್ಲಿ ಹೇಳ್ಬಹುದು ಅದನ್ನ ಅಂತಂದ್ರ, ಅಮ್ಮ ನಿಮ್ ದೋಸೆ ತಿಂದಾಗಿಂದ ನಾ ಹೋಟೆಲ್ ದೋಸೆ ತಿನ್ನೋದ ಬಿಟ್ಟೇನಿ, ನಂಗೆ ರುಚಿ ಹತ್ತದಿಲ್ಲ ಅಂತ.
1: ನಿಜ ನಿಜ. ಅಂದ್ರೆ ಅದು ಯಾವಾಗ್ಲೂ ಮನೆಯ ಊಟ ಮನೆಯ ಅಡಿಗೆ ಅದರ ಸ್ವಾದಿಷ್ಟನೆ ಬೇರೆ. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಸ್ವಚ್ಛತೆ ದೃಷ್ಟಿಯಿಂದ ಆಯ್ತು, ಎಲ್ಲ ದೃಷ್ಟಿಯಿಂದ ಕೂಡ. ಧನ್ಯವಾದಗಳು ಸ್ವಪ್ನ ಕಟ್ಟಿ ಅವರೇ, ಬಹಳಷ್ಟು ನಿಮ್ಮ ಮಾತುಗಳನ್ನ ನಾವು ಕೇಳಿದ್ವಿ. ಕಥೆಯ ಬಗ್ಗೆ ಆಗ್ಲಿ, ನಿಮ್ಮ ಹವ್ಯಾಸ ಓದು, ಆಧ್ಯಾತ್ಮಿಕ ಚಿಂತನೆ, ಈ ಎಲ್ಲ ವಿಷಯಗಳಿಂದ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಲೇಖನಿಯಿಂದ ಇನ್ನಷ್ಟು ಕಥೆಗಳು ಹೊರಗೆ ಬರಲಿ ಅಂತ ಈ ಮೂಲಕ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ.
2: ಧನ್ಯವಾದಗಳು ಮೇಡಮ್, ನಮಸ್ಕಾರ.
3: ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಮಾತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಆಕಾಶವಾಣಿಗೆ 90ರ ಸಂಭ್ರಮ.

0: ಅಮರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ, ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ

0: ಇರ್ತದೆ.
1: ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್, ಶಿವಮೊಗ್ಗ.

ಈ ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, 1:20 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳಿವಿರಿ. 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ.

0: ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀರಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗ್ರೆ, ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
3: ನಮಸ್ಕಾರ
1: ಅನುಷಾ. ಈ ವರ್ಷದ ಧ್ಯೇಯ ವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ?
3: ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡುವುದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು ನೋಡಿದಿರಾ ಹೆಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲುಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರ್ ಅಲ್ಲಿ ನಾವು ಉಳಿಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು.
1: ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನ್ ಮಾಡ್ಬೇಕು, ನಮ್ಮಗಳ ಆರೋಗ್ಯಕ್ಕಾಗಿ ಪರಿಸರವನ್ನ ನಾವು ಹೇಗೆ ಟ್ರೀಟ್ ಮಾಡ್ಬೇಕಾಗತ್ತೆ?
2: ನಮ್ಮ ಆರೋಗ್ಯ ಅಂತ ಬಂದ್ರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂತ ಗಾಳಿ, ನಾವು ಸೇವಿಸ್ತಕ್ಕಂತ ನೀರು, ಮತ್ತೆ ನಾವು ಊಟ ಮಾಡ್ತಕ್ಕಂತ ಊಟ, ಮತ್ತೆ ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂತ ಒಂದು ಉಷ್ಣತೆ. ಈ 4 ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬಾ ಸರಳವಾಗಿ ಹೇಳೋದಾದ್ರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನ ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆ ಕೆಲವು ಬಿಲ್ಗಳನ್ನ ನೋಡಿದ್ರೆ ಆಕ್ಸಿಜನ್ ಬಿಲ್ ಅಂತಾನೆ ಒಂದು 10,000 20,000 30,000 ಹಾಕಿರ್ತಾರೆ. ಅಂದ್ರೆ ಕೆಲವೇ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನ ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನ ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲಾ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದ್ರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂತಹ ಊಟ, ನಮ್ಮನ್ನ ಸ್ಪರ್ಶಿಸ್ತಕ್ಕಂತಹ ಉಷ್ಣತೆನೂ ಕೂಡ ಕಲುಷಿತಗೊಂಡಿದೆ. ಸೊ ಈ ಒಂದು ಜೀವನ ಶೈಲಿ ಮತ್ತೆ ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ ಪ್ರಭಾವದಿಂದ ಬರೀ ಮನುಷ್ಯರಷ್ಟೇ ಅಲ್ಲದೆ ಇಡೀ ಸಕಲ ಜೀವಚರಗಳಿಗೂ, ಅಂದ್ರೆ ಎಂಟೈರ್ ಫ್ಲೋರಾ ಮತ್ತೆ ಫ್ಲಾನಾ, ಅಂದ್ರೆ ಸಸ್ಯ ಜೀವರಾಶಿ, ಪ್ರಾಣಿ ಜೀವರಾಶಿ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನು ಅಂತ್ಯ ತಲುಪಿಲ್ಲ. ಈಗ ಅಟ್ಲೀಸ್ಟ್ ಈಗಲಾದ್ರೂ ನಾವು
1: ಎಚ್ಚೆತ್ತುಕೊಂಡು
2: ಇವುಗಳ ಒಂದು ಗುಣಮಟ್ಟವನ್ನ ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು ಅವುಗಳನ್ನ ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ, ಅಂದ್ರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ದಿದ್ರೆ ಈ ಭೂಮಿಯಲ್ಲಿ ಈಗಾಗಲೇ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತಹ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಲುವೆ ಇಲ್ಲದೆ ಇದ್ದಂಗಾಗತ್ತೆ. ಆ ಒಂದು ಲಿಸ್ಟ್ಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಇದನ್ನ ನಾವು ಅರ್ತುಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ.
1: ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ ಗಳನ್ನ ಹೊತ್ತು ಹೊತ್ತು ಓಡಾಡಬೇಕಾಗತ್ತೆ, ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲಾ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರ್ಡ್ ಮಾಡಿಬಿಡ್ತಾ ಇದೀವಿ.
2: ಒಂದೇನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯ

0: ಇದ್ದಾಗ ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನ, ಕೊಳ್ಳಗಳನ್ನ, ನದಿಗಳನ್ನ, ಸರೋವರಗಳನ್ನ. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನ ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರ ಆಗ್ತಿದ್ದ ಹಾಗೇನೆ, ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆನೆ ನದಿ ತೀರಗಳು, ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತೆ ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನ ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಜಲವನ್ನ ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದು ಎರಡು ಕಡೆಯಲ್ಲಿ ಸಿಗುತ್ತೆ, ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನ ತಯಾರಿಸತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತೆ ಗಿಡಗಳು, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ 18% ಆಮ್ಲಜನಕವನ್ನ ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂತಹ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನ ಕಡಿದು ಭೂಮಿಯನ್ನ ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದ್ರೆ, ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನ ಕೊಡ್ತಾ ಹೋದ್ರೆ ಸಮುದ್ರದ ತಲಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ಭೂಮಿಯ ಮೇಲಿರ್ತಕ್ಕಂತಹ ಎಲ್ಲ ಸಸ್ಯಗಳನ್ನ, ಮರಗಳನ್ನ ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದ್ರೆ ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ, ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ಥ್ ಪಿಕ್ಚರ್ ಗಳನ್ನ ನಾವು ನೋಡಿದ್ರೆ ಭೂಮಿಯ 35% ಭೂಮಿ ಈಗಾಗ್ಲೇ ಮರುಭೂಮಿ ಆಗ್ಬಿಟ್ಟಿದೆ. ಮತ್ತೆ ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದ್ರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ಕಟ್ಟಲುಗಳಲ್ಲೇ ಇರಬೇಕು ಅಂತ ಇರ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನ ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನ ಒತ್ತುವರಿ ಮಾಡಿಕೊಂಡು ಅದನ್ನ ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದ್ರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂತ ನೀರಿಗೋಸ್ಕರ ಭೂಮಿಯ ಮೇಲೆ ಅರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಅರಿತಕ್ಕಂತಹ ಸಬ್ ಸರ್ಫೇಸ್ ಫ್ಲೋ, ಮತ್ತೆ ಭೂಮಿಯ ಆಳದಲ್ಲಿ ಹರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತೆ ಸಬ್ ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಭೂಮಿ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಭೂಮಿ ಮೇಲ್ಮೈ ಮೇಲಿರ್ತಕ್ಕಂತಹ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂತ ಮರಗಳು ಕೆಲವು ದಿನಗಳು ಇರಬಹುದು, ಆದ್ರೆ ನಾವು ಅವುಗಳ ನೀರನ್ನು ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂತ ಮರಗಳು ಅವು ಜಾಸ್ತಿ ಬೆಳೆಯಕ್ ಹೋಗಲ್ಲ. ಯಾಕಂತ ಹೇಳಿದ್ರೆ ನೀರು ಮತ್ತೆ ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗುತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ಳುತ್ತೆ ಒಂದ್ ಮರ, ಭೂಮಿಯಿಂದ ನೀರನ್ನ ಮತ್ತೆ ಪೋಷಕಾಂಶಗಳನ್ನ, ಅದು ಖನಿಜ ಲವಣಗಳಿರ್ಬಹುದು ಅಥವಾ ಯಾವುದೇ ವಸ್ತುಗಳಿರ್ಬಹುದು, ತೆಗೆದುಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ. ಈಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ ಗೋಸ್ಕರ ಕಲ್ಲಿದ್ಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗ್ಬೇಕು ಅಂತ ಹೇಳಿದ್ರೆ ಅದೇ ಮಟ್ಟದಲ್ಲಿ ಭೂಮಿಯಿಂದ ಆ ಮರಕ್ಕೆ ನೀರ್ ಸಿಗಬೇಕು. ಯಾಕಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ ನೀರು, ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡಿರ್ತಾನೆ, ಒಂದು ಆಹಾರವಾಗಿ ಉತ್ಪತ್ತಿ ಆಗ, ಅದನ್ನ ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದ್ರೆ 6CO2 + 6H2O ಗಿವ್ಸ್ C6H12O6 + ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೊ ಬಂದಿದೀವಿ. ಅಂದ್ರೆ ಆಮ್ಲಜನಕ ಉತ್ಪತ್ತಿ ಆಗ್ಬೇಕು ಅಂದ್ರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು. ಬಟ್ ಆ ನೀರನ್ನ ನಾವು ಮರಗಿಡಗಳಿಗೆ ಕೊಡ್ತಾ
1: ಇಲ್ಲ,
0: ನಾವೇ ಉಪಯೋಗಿಸ್ಕೊಂತಾ ಇದೀವಿ.
1: ಅದ್ರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದೀವಿ, ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತಾನೂ ಕೆಲವೊಂದ್ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು, ನಾವು ಈ ಪರಿಸರ

0: ಹತ್ತಿರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ.
1: ಜೀವನ ಅಂತ ಹೇಳಿದ್ರೆ ನಮ್ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂತ ನಾವು ಕೆಲ್ಸ ಮಾಡ್ತಕ್ಕಂತ ಸ್ಥಳ ದೂರದಲ್ಲಿದ್ರೆ ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂತ ಸಮಯ ಜಾಸ್ತಿ ಆದ್ರೆ ಕೆಲವು ಸಮಯಗಳು ನಾವು ವಾಹನಗಳನ್ನ ಬಳಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಲಿ, ಪರಿಸರದಗೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡದೇ ಇರೋ ರೀತಿಯಲ್ಲಿ, ಯಾಕಂದ್ರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ.
0: ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು, ಇಲ್ಲ ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು. ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀನಿ.
1: ಹೌದೌದು, ಸೊ ನೀವ್ ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇನೆ ನಮ್ಮ ಕೆಲಸ ಎಲ್ಲಿದೆಯೋ ಅದ್ರ ಹತ್ರದಲ್ಲೇ ಮನೆ ಮಾಡ್ಕೊಂಡ್ರೆ ನಾವು ನಡ್ಕೊಂಡೆ ಓಡಾಡಬಹುದು ಅಥವಾ ಒಂದು ಸೈಕಲ್ ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ದೂರದಲ್ಲಿದ್ರೆ ನಾವು ಸಾಧ್ಯವಾದಷ್ಟು ನೀವು ಹೇಳದಂತಹ ಕಾರ್ ಪೂಲಿಂಗ್ ಮಾಡಬಹುದು ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತೆ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ ನ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಬರ್ತಿದ್ದೇವೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂತ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರು ಆದ್ರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂತಹ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದ್ರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ನಾವು ಬಳಸಬಹುದು. ಅದನ್ನ ಚಾರ್ಜಿಂಗ್ ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರಬಹುದು ಅಥವಾ ಸೋಲಾರ್ ಎನರ್ಜಿ ಆಗಿರಬಹುದು ಅಥವಾ ವಿಂಡ್ ಎನರ್ಜಿ ಆಗಿರಬಹುದು ಇವುಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರಬಹುದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರಬಹುದು ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರು ಮನೆ ಅನಿಲಗಳನ್ನ ನಾವು ಸಾಕಷ್ಟು ಕಡಿಮೆ ಮಾಡಬಹುದು. ಹಸಿರು ಮನೆ ಅನಿಲಗಳನ್ನ ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂತಹ ಉಷ್ಣತೆಯನ್ನ ನಾವು ತಾಪಮಾನವನ್ನ ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಸಾಕಷ್ಟು ನಿಯಂತ್ರಿಸಬಹುದು.
0: ಮತ್ತೆ ಇನ್ನೊಂದು ತುಂಬಾ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗ್ಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗ್ಲಿ ಅಂತ ಅಂದ್ರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಅಂತ.
1: ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಂಡಿಡಿದಾಗ ಅಥವಾ ಪಾಲಿಮರ್ ಸೈನ್ಸ್ ಅಂತ ನಾವೇನ್ ಹೇಳ್ತೀವಿ ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮ್ಗಿರ್ಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ ಅನ್ನೋದು ತುಂಬಾ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ ಪ್ರತಿಯೊಂದು ಟಿಶ್ಯೂ ಅಲ್ಲಿ ಪ್ಲಾಸ್ಟಿಕ್ ರೆಮ್ನೆಂಟ್ಸ್ ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳನ್ನ ನಾವು ಹಿಸ್ಟೋಪೆಥಲಾಜಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಕಂಡು
0: ಅಂದ್ರೆ ಇನ್ನೂ ಹುಟ್ಟದಿರೋ ಮಗುವಿನ
1: ಪ್ಲಾಸ್ಟಿಕ್ ಇದೆ ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬಾ ತೆಳುವಾಗಿರ್ತಕ್ಕಂತಹ ಪ್ಲಾಸ್ಟಿಕ್ ಗಳು ಪರಿಸರಕ್ಕೆ ನಾವು ಬೀಸಾಕ್ದಾಗ ಎಲ್ಲಂದ್ರಲ್ಲಿ ಬೀಸಾಕ್ತಿವಿ ಅಲ್ಲಿ ಬೀಸಾಕದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸ್ ಇಂದ ಗಾಳಿ ಬೀಸೋದು ಯಾವ್ದೋ ಮರಕ್ಕೆ ಸಿಕ್ಕಾಕೊಳ್ಳೋದು ಯಾವ್ದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು ಯಾರೋ ನಡೆಯೋದು ಯಾವ್ದೋ ವೆಹಿಕಲ್ ಹೋಗೋದು ಈ ತರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 μ ತನಕನು ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ ಗಳಾಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ ಗಳು ಅಂದ್ರೆ ಅದು 10 μ ಅದು ನ್ಯಾನೋಮೀಟರ್ಸ್ ಈ ತರ ಆಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ ಗಳಾದ್ರೆ ಅವು ಗಾಳಿ ಜೊತೆ ಸೇರ್ಕೊಂಡ್ಬಿಡುತ್ತೆ, ಅಂದ್ರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನ್ ಅನ್ನ ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರ್ಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ

0: ಹೋಗಿ ಸೆಟ್ಲ್ ಆಗ್ಬಹುದು. ಈಗ ನಾವು ಕೆಲವು ಮಕ್ಕಳನ್ನ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ತರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂತಹ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಗಳನ್ನ ನೋಡ್ತಿದೀವಿ. ಅಂತ ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನ ನಾವು ಪರೀಕ್ಷೆ ಮಾಡಿದ್ರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕಾಗ್ತಾ ಇಲ್ಲ ಇವತ್ತೊಂದು ದಿವಸ. ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನ ಉಂಟು ಮಾಡ್ತದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಈ ಜೀವ ಪ್ರಾಣಿ ಪಕ್ಷಿಗಳಿಗೆ. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದು ಅಂದ್ರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇಣು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೆ ಉಸಿರಾಡಕ್ಕಾಗದೆ ಸತ್ತೋಗಿರೋದು, ಕೊಳತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ತರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂತಹ ಪರಿಸ್ಥಿತಿ ಇದ್ರೆ ನಾವು ಮಾಡಬೇಕಾಗಿರೋದೇನಂದ್ರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತೆ ರೆಡ್ಯೂಸ್ ಇಟ್, ಅಂದ್ರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ. ಮತ್ತೆ ನಾವು ಅದನ್ನ ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್, ಕಸ ವಿಲೇವಾರಿ ಮಾಡಿದಾಗ ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗಾಗ್ತಕ್ಕಂತಹ ಸಮಸ್ಯೆಗಳನ್ನ ನಾವು ತಪ್ಪಿಸಬಹುದು.
1: ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತೆ ನನಗಿದ ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗ್ಲೂ ಕೂಡ ಎಷ್ಟೋ ಕಡೆ ಹಸಿ ಕಸ ಒಣ ಕಸ ಬೇರ್ಪಡಿಸ್ತಾ ಇಲ್ಲ ಇನ್ನೂ ಕೂಡ. ನಮ್ಮ ಮುನಿಸಿಪಾಲಿಟಿ ಇರಬಹುದು, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯಿತಿಗಳಿರಬಹುದು ಅಥವಾ ಗ್ರಾಮ ಆಡಳಿತ ಅವರು ಇರಬಹುದು, ಯಾರೇ ಇರಬಹುದು, ಪ್ರತಿದಿನ ಅವ್ರು ಹೇಳ್ತಾರೆ ಎಲ್ಲಾ ಕಸವನ್ನ ಬೇರೆ ಮಾಡಿ, ಹಸಿ ಕಸ ಒಂದು ಕಡೆ ಹಾಕಿ, ಒಣಕಸ ಒಂದು ಕಡೆ ಹಾಕಿ. ಈ ಕಸ ವಿಂಗಡಣೆ ಬಗ್ಗೆ ಹೇಳೋದಾದ್ರೆ,
0: ಭೂಮಿ ಒಂದು ಆರೋಗ್ಯಕರವಾದಂತಹ ಭೂಮಿ ಆಗಿರ್ಬೇಕು ಅಂದ್ರೆ ಭೂಮಿಯ ಮಣ್ಣಿನಲ್ಲಿ ಒಂದಿಷ್ಟು ಲಕ್ಷಣಗಳಿರುತ್ತೆ. ಆರೋಗ್ಯವಾದ ಭೂಮಿ ಅಂತ ಹೇಳಿದ್ರೆ ಆ ಭೂಮಿಯ ಮಣ್ಣನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ 25% ನೀರು, 5% ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತುಗಳು, 25% ಏರ್ ಗಾಳಿ, ಮತ್ತೆ 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನ ನಾವು ವೇಸ್ಟ್ ಮಾಡಿದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗತ್ತೆ. ಯಾಕಂತ ಹೇಳಿದ್ರೆ ಈ ಸಾವಯವ ವಸ್ತು ಅಥವಾ ಸಾವಯವ ಅಂದ್ರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವ್ದಾದ್ರು ವಸ್ತುಗಳ ಜೊತೆ ಹೋದ್ರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನ ನೋಡಬೇಕಾಗತ್ತೆ.
1: ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಈ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲಾರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದು ರಿಮೋಟ್ ಇರುತ್ತೆ, ಎಷ್ಟೊಂದು ಚಾರ್ಜರ್ಸ್ ಇರುತ್ತೆ, ಇದನ್ನೆಲ್ಲಾನು ಕೂಡ ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡಬೇಕಾಗತ್ತೆ.
0: ಹೌದು, ಖಂಡಿತವಾಗಿ. ಸಿ, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದ್ ಮೊಬೈಲ್ ತಗೊಂಡ್ರೆ ಅದು 50-100 ಬರಲ್ಲ, ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5-10 ಅಲ್ಲಿ ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮ್ಗೆ ಯೂಸ್ ಆಗೋ ಚಾನ್ಸಸ್ ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅದರದೇ ಆದಂತಹ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ತಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂತ ಕೆಲವು ವಸ್ತುಗಳನ್ನ ನಾವು ಎಸರಿಸಬೇಕು ಅಂತ ಹೇಳಿದ್ರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಂ ಮತ್ತೆ ಪಾದರಸ, ಮರ್ಕ್ಯುರಿ. ಇವುಗಳೇನಾಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕ್ದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನ ಮಾಡುತ್ತೆ. ಸೊ ಅದು ನಮಗೆ ವಿಷವಾಗ್ಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳೋಗಿ ಸೇರ್ತಕ್ಕಂತಹ ಜಾಗ. ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದ್ರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲ ಹಾಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲ ಬೀಸಾಕಿರ್ತೀವಿ, ಅದು ಅವುಗಳೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ. ಇಂತಹ ಜಾಗದಲ್ಲಿ ಅದ್ರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂತಹ ಜನರಲ್ಲಿ ಈ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡು ಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್

0: ಕಾಣಲ್ಲ. ಅದು ಹಿಂದೆ ಒಂದು ಕಾಲದಲ್ಲಿ ವೃಷಭಾವತಿ ನದಿ ಆಗಿದ್ದು, ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 meters ಈ ಕಡೆ 100 meters ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲಾ ತರದ ಪಾಯ್ಸನ್ ಗಳು ಸಹ ಆ ಬೋರ್ವೆಲ್ ವಾಟರ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಸಂಸ್ಕರಿಸದೆ ಅದನ್ನ ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲಾ ವಿಷಗಳು ಇದೆ, ಅಂದ್ರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಇಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನ ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದೀವಿ. ಅಂದ್ರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು, ಮತ್ತೆ ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ಈ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನ್ಸುತ್ತೆ, ನಾವು ಪ್ರತಿಯೊಬ್ಬರನ್ನು ಸಹ ಪ್ರತಿದಿನನು ಮಿನಿಮಮ್ 400 milligrams ಅಷ್ಟು ವಿಷವನ್ನ ಸೇವಿಸ್ತೀವಿ.
1: ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಇರೋದ್ರಿಂದ, ಮತ್ತೆ ಪ್ಲಾಸ್ಟಿಕ್ ನ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಸದೆ ಇರೋದ್ರಿಂದ, ಅದಕ್ಕೆ ನೋ ಅಂತ ಹೇಳೋದ್ರಿಂದ, ಮತ್ತೆ ಈ ಕಸ ವಿಂಗಡಣೆ ಮಾಡೋದ್ರಿಂದ, ಈ ವೇಸ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ, ಮತ್ತೆ ಅಂತರ್ಜಲವನ್ನ ಆದಷ್ಟು ನಾವು ವೃದ್ಧಿಸೋದ್ರಿಂದ, ಮಳೆ ನೀರು ಕೊಯ್ಲು ಆ ತರದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನ ವೃದ್ಧಿಸೋದ್ರಿಂದ, ನಮ್ಮ ಇಂಧನವನ್ನ ನಾವು ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಅಥವಾ ನಮ್ಮ ಮನೆಯನ್ನ ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ ಅಂದ್ರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು.
0: ಹೌದು
1: ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬಾ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ?
2: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ IAP ರೆಕಗ್ನೈಸ್ ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ, ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್, ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ.
1: ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ನಮಸ್ಕಾರ.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. Thank you.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
2: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುನಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂತಹ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014ರವರೆಗೆ 82% ಪ್ರಗತಿ ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1,700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು ಸೆಪ್ಟೆಂಬರ್ 2022ರವರೆಗೆ ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು. ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ

0: ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನು ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ, ಇದುವರೆಗೆ 771,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ.

0: ಬೆಂಗಳೂರಿನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ದಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ ಶೇಕಡಾ 42ರಷ್ಟು ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ ಶೇಕಡಾ 45ರಷ್ಟು ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
1: ಬಹುತ್ ಖುಷಿ ಸಾಥ್ ಪೂರೆ ಆಕಾಶವಾಣಿ ಪರಿವಾರ ಬಧಾಯಿ ದೇತಾ ಹೂ. 90 ಸಾಲ ಆಪನೆ ಪೂರಾ ಕಿಯಾ ಹೈ. 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾ ಹೈ. ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ. ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರಾ ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ ಮೇರಾ ಯೇ ಶುಭಕಾಮನಾ.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು, ಶೌಚಾಲಯ, ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವ

0: ಹಂತದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು ಈ ನೈಸರ್ಗಿಕ ವಿಕೋಪದಲ್ಲಿ 800 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ ಒಂದು ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಆಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 670 ಕಿಲೋಹರ್ಟ್ಸ್.

ಕ್ಷೇತ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಆರ್ ಎನ್ ಜಯ ಗೋಪಾಲ್, ಸಂಗೀತ ರಾಜನ್ ನಾಗೇಂದ್ರ ಅವರದು.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧಿ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧಿ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶ ಒಂದು ಬಂದಿದೆ. ಪ್ರತಿಮಾ ಮೇಡಮ್ ಅವರಿಗೆ ಮಧ್ಯಾಹ್ನದ ನಮಸ್ಕಾರಗಳು, ಹೇಗಿದ್ದೀರಾ ಅಂತ ಹೇಳಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರ ದಿನಾಚರಣೆ ಅಂಗವಾಗಿ ಸ್ನೇಹಿತರಿಗೆ ಸಂಬಂಧಪಟ್ಟ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಹೃದಯ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಈ ಮಧ್ಯಾಹ್ನ 3:01 ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ಈ ವಿಚಾರದ ಕುರಿತಾಗಿ ಅಂತಂದ್ರೆ ಇಂದು ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನ ಅಲ್ವಾ, ನಿಮ್ಮ ಸ್ನೇಹಿತರ ಕುರಿತು ನಮ್ಮೊಂದಿಗೆ

ಸ್ನೇಹಿತರ ಒಡನಾಟವನ್ನ ಕುರಿತು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಈ ಮಧ್ಯಾಹ್ನ 3:01 ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ ತಿಳಿಸ್ತಾ ಇದ್ದೇನೆ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಾಬರ್ಟ್ ಚಿತ್ರದ ಗೀತೆ ಹಾಡಿದರೆ ವಿಜಯ್ ಪ್ರಕಾಶ್ ಮತ್ತು ಹೇಮಲತಾ.

ಜೂನಿಯರ್ ಎನ್ಟಿಆರ್ ಅವರ ಸ್ವರದಲ್ಲಿ ಚಕ್ರವ್ಯೂಹ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು ಬಂದಿವೆ, ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ ಬಾನುಲಿ ಬಂದು ಪ್ರತಿಮಾ ಮೇಡಮ್ಗೆ ನಮಸ್ಕಾರಗಳು ಹಾಗೂ ಶುಭ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ನಿಮ್ಮ ಸ್ವಚ್ಛವಾದ ನಿರೂಪಣೆಯೊಂದಿಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಶುಭ ಮಧ್ಯಾಹ್ನ, ಹಾಡುಗಳು ಚೆನ್ನಾಗಿವೆ ಅಂತ ಹೇಳಿ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಸಂದೇಶವನ್ನ ಕಳಿಸಿದ್ರೆ, ಚಿತ್ರ ಶಿವಕುಮಾರ್ ಉಸ್ಮನೆ ಭದ್ರಾವತಿಯಿಂದ ನಮಸ್ಕಾರ ಶುಭ ಮಧ್ಯಾಹ್ನ ಮೇಡಮ್ ಅಂತ ಹೇಳಿ, ಸ್ನೇಹದ ಕುರಿತಾದ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತೀವಿ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಶ್ಯಾಮ್ ಸುರೇಶ್ ಬಿಎಚ್ ರೋಡ್ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್, ನೀವು ಭಾನುವಾರ ಸಂಜೆ ಪ್ರಸಾರ ಮಾಡಿದ ಜೈಲು ಹಕ್ಕಿಗಳ ಗಾಯನ ಹಾಗೂ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಇಂತಹ ಒಂದು ಪ್ರಯತ್ನ ನಿಮ್ಮ ಅಲ್ಲೇ ಮೊದಲು ಆಗಿದ್ದು, ಇದೇ ರೀತಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿ ನಿಮಗೆ ಯಶಸ್ವಿಯಾಗಿ ನಡೆಯಲಿ, ಇದಕ್ಕಾಗಿ ನಿಲಯದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ವಿಶೇಷ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಈ ಮಧ್ಯಾಹ್ನ 3:01 ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನದ ಕುರಿತಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ, ನೀವು ಕೂಡ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗಿನ ಸ್ನೇಹದ ಕುರಿತಾಗಿ ನಮ್ಮೊಂದಿಗೆ ಮಾತಾಡಬಹುದು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳಿ ಸಿಪಾಯಿ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು. ಮಧ್ಯಾಹ್ನದ ಶುಭಾಶಯಗಳು ಪ್ರತಿಮಾ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ನಾವು ಉತ್ತಾ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ ಅಂತ ಹೇಳಿ ಸಂದೇಶ ಕಳಿಸಿದ್ರೆ. ರೂಪಾ ಎಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಶುಭ ಮಧ್ಯಾಹ್ನ ಪ್ರತಿಮಾ ಮೇಡಮ್, ಸ್ನೇಹಿತರ ಕುರಿತಾದ ಹಾಡುಗಳು ಸೂಪರ್ ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ, ಹಾಗೆ ಧನ್ಯವಾದಗಳು. ಹಾಗೆ ಗುಡ್ ಆಫ್ಟರ್ನೂನ್ ಮೇಡಮ್, ಊಟ ಆಯ್ತಾ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂಡ್ ಸುಮಧುರವಾದ ಕನ್ನಡ ಸಾಂಗ್ ಸೂಪರ್ ಅಂತ ಹೇಳಿ ಮಯೂರ್ಕೋಟಿ ಜನಪುರ ಭದ್ರಾವತಿಯಿಂದ ಸಂದೇಶ ಬಂದಿದೆ. ಹಾಗೆಯೇ ಪ್ರತಿಮಾ ಮೇಡಮ್, ಹೇಗಿದ್ದೀರಾ, ಊಟ ಆಯ್ತಾ, ಸ್ನೇಹಿತರ ದಿನದ ಶುಭಾಶಯಗಳು. ನೀವು ಕೂಡ ನಮಗೆ ಆತ್ಮೀಯ ಸ್ನೇಹಿತರು ಮೇಡಮ್, ಸ್ನೇಹಿತರ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿ ಮಂಜುಳಾ ಜನಾರ್ದನ್ ಉದಯ ಟೈಲರ್ ಬುತ್ತನ್ಗುಡಿ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಹಾಗೆ ಮುಂದಿನ ಗೀತೆ ಕೇಳಿ.

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಪಿ ಶೈಲಜಾ ಅವರ ಜೋಡಿ ಸ್ವರದಲ್ಲಿ ತಿರುಗುಬಾಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ಸಂದೇಶ ಬಂದಿದೆ. ಅನಿಲ್ ಕುಮಾರ್ ತಡಕಣ ಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ನಮಸ್ತೆ ಮೇಡಮ್, ನನ್ನ ಎಲ್ಲಾ ಆತ್ಮೀಯ ಸ್ನೇಹಿತರಿಗೆ ಸ್ನೇಹಿತರ ದಿನದ ಶುಭಾಶಯಗಳು. ನಿಮ್ಮ ಸ್ನೇಹಿತರ ಹಾಡುಗಳ ಆಯ್ಕೆ ತುಂಬಾ ಚೆನ್ನಾಗಿವೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಊರಿಗೆ ಉಪಕಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕಡೆಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸ್ಆಪ್ ಸಂದೇಶಗಳು ಬಂದಿದೆ. ಶುಭ ಮಧ್ಯಾಹ್ನ ಮೇಡಮ್, ಊಟ ಆಯ್ತಾ? ಸ್ನೇಹ ಬಲು ಮಧುರ, ಅದು ಅಜರಾಮರ. ಮನೆಯವರ ಬಳಿ ಹೇಳಿಕೊಳ್ಳಲಾಗದ ಎಷ್ಟೋ ವಿಷಯಗಳನ್ನ ಹೇಳಿಕೊಳ್ಳಬಹುದು. ಸ್ನೇಹ ಒಂದು ಅಮೂಲ್ಯ ಆಸ್ತಿ. ಸ್ನೇಹದಿಂದ ಸ್ನೇಹ ದಿನದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಪಣೀಂದ್ರ ವಿನೋದ್ ನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹಾಯ್ ಪ್ರತಿಮಾ ಸಿಸ್ಟರ್, ಆಲ್ ಸಾಂಗ್ ಸೂಪರ್, ವಿಶ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಬಿಎಚ್ ಆಂಜನೇಯ ಓಲ್ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಸಂದೇಶ ಬಂದಿದೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕೊಡುಗೆಯಿಂದ ಆಕಾಶವಾಣಿ ಕಾರ್ಯಕ್ರಮ ಸ್ನೇಹಿತರ ದಿನದ ಆರ್ಥಿಕ ಶುಭಾಶಯಗಳು, ಶುಭ ಮಧ್ಯಾಹ್ನ ಅಂತ ಹೇಳಿ ತಿಳಿಸಿದ್ದಾರೆ. ಕೂಡ ಶುಭಾಶಯಗಳು. ಹಾಗೆ ಪ್ರತಿಮಾ ಮೇಡಮ್, ಶುಭ ಮಧ್ಯಾಹ್ನ ಅಂತ ಹೇಳಿ ರಾಧಾ ಅವರು ನಿಧಿಗೆಯಿಂದ ಮಧುರ ಸ್ನೇಹ ಕುರಿತಾಗಿ ಗೀತೆಗಳು ಸುಮಧುರವಾಗಿವೆ, ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಮೇಡಮ್, ನನ್ನ ಆಕಾಶವಾಣಿಯ ಎಲ್ಲಾ ಸ್ನೇಹಿತರಿಗೂ ಸ್ನೇಹಿತರ ಶುಭಾಶಯಗಳು. ಸ್ನೇಹಿತರ ಕನ್ನಡ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಿವೆ, ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿ ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ ಸಂದೇಶ ಬಂದಿದೆ. ಧನ್ಯವಾದಗಳು. ಹಾಗೆ ಶುಭ ಮಧ್ಯಾಹ್ನ ಮೇಡಮ್, ಒಳ್ಳೆಯ ಸುಮಧುರ ಹಾಡುಗಳು ಇಷ್ಟ ಆಯ್ತು ಅಂತ ಹೇಳಿ ವಿನಯ್ ಕುಮಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಈಗ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಈ ಮಧ್ಯಾಹ್ನ 3:01 ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತರ ಕುರಿತಾಗಿ ನಮ್ಮೊಂದಿಗೆ ಅನಿಸಿಕೆ ಅಭಿಪ್ರಾಯನ ಹಂಚಿಕೊಳ್ಬಹುದು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಸೌಂದರ್ಯ ಚಿತ್ರದ ಗೀತೆ ಹಾಡಿದರೆ ಆದಾನ್ ಸ್ವಾಮಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ದಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆ

ಕಟ್ಟಡ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ

0: ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾರ್ಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18ರಂದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ದಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ದಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ ಎರಡು ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡುಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ ಮೂರು ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತಲ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ

ಲಿ ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಕನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವ ರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು

0: ಇಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ ಒಂದು ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ದಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ.

0: मुहावरा वाक्यांश होता है। इसका प्रयोग वाक्यों में होता है, जैसे मोहन माता पिता के लिए अंधे की लकड़ी के समान है।
1: आज हम इस विषय पर कुछ पाठ सीखा है, यशस और शरण्या। हम इस पाठ को यही समाप्त करेंगे।
0: धन्यवाद गुरुजी।
2: धन्यवाद गुरुजी।
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. 6:30
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು 101.4 ಎಫ್ಎಂ ಹಾಗೂ ಅಂತರ್ಜಾಲದಲ್ಲಿ ಮುಂದುವರಿಯಲಿದೆ. ಪುನಃ 5:30 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 620 ಕಿಲೋಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು ಕೇಳಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4. ಆತ್ಮೀಯ ಕೇಳುಗರೆ, ರಾಷ್ಟೀಯ ಆತ್ಮೀಯ ಸ್ನೇಹಿತರ ದಿನದ ಹೃತ್ಪೂರ್ವಕ ಶುಭಾಶಯಗಳು ನಿಮಗೆಲ್ಲ. ಹಾಗೆ ಈಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದು ರಾಷ್ಟೀಯ ಆತ್ಮೀಯ ಸ್ನೇಹಿತರ ದಿನದ ಪ್ರಯುಕ್ತ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ, ಎಸ್ಟಿಡಿ ಕೋಡ್ ಸಂಖ್ಯೆ ಹೀಗಿದೆ: 0828220044. ನಿಮ್ಮ ಆತ್ಮೀಯ ಸ್ನೇಹಿತರ

0: ಇದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಕರೆ ಮಾಡಿ, ಕರೆ ಸಿದ್ಧವಾಗಿದೆ. ಹಲೋ
1: ಹಲೋ
0: ಹಲೋ, ಆಕಾಶವಾಣಿ, ಯಾರು ಮಾತಾಡ್ತಿರೋದು?
1: ಮೇಡಮ್, ನಾನು ಮಂಜುನಾಥ್, ಲಕ್ಷ್ಮೀ ಸೆಕೆಂಡ್ ಜನಪ್ರ.
0: ಮಂಜುನಾಥ್ ಅವರೇ, ಹೇಳಿ.
1: ಅಂತಾರಾಷ್ಟ್ರೀಯ ಸ್ನೇಹಿತರ ಶುಭಾಶಯ ಮೇಡಮ್.
0: ತಮಗೂ ಸಹ. ನಿಮ್ಮ ಸ್ನೇಹಿತರ ಕುರಿತು, ನಿಮ್ಮ ಆತ್ಮೀಯ ಸ್ನೇಹಿತರ ಯಾರಾದ್ರು ಇದ್ರೆ ಅವ್ರ ಬಗ್ಗೆ.
1: ಅವ್ರು ಸುರೇಶ್ ಅಂತ, ಅವ್ರು ಬೆಂಗಳೂರಲ್ಲಿ ತುಂಬಾ ಆತ್ಮೀಯರಾಗಿದ್ವಿ. ಸಣ್ಣ ವಯಸ್ಸಿಂದ ಜೊತೆಲಿದ್ವಿ. ಅದೇ ವಿಷಯ ಇಲ್ಲಿ ನಮ್ಮ ಕೆಲಸ ಕಲ್ಸಿದ ಗುರುಗಳಿದ್ದಾರೆ, ಅವರು ನನ್ನ ಸ್ನೇಹಿತರಿದ್ದಂಗೆ. ತುಂಬಾ ನಾನು ಒಂದು ರೂಪಕ್ಕೆ ರೂಪ ತಾಳಕ್ಕೆ ಅವರು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ನೆನ್ಸ್ಕೊಂತಾ ಇದ್ವಿ. ಅವ್ರು ತುಂಬಾ ನನ್ನ ಜೀವನಕ್ಕೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಇವತ್ತೇನ ನಾನು ಮನುಷ್ಯನಾಗಿದ್ದಕ್ಕೆ ಅವರೇ ಕಾರಣ. ಹಾಗಾಗಿ ಅವ್ರನ್ನ ನೆನ್ಸ್ಕೊಂತ ಇದ್ವಿ ಮೇಡಮ್.
0: ಹಾಗೆ ಸ್ನೇಹದ ಕುರಿತಾಗಿ ಒಂದು ಗೀತೆ ಏನಾದ್ರು ಹೇಳ್ತೀರಾ?
1: ಹೋ ಮೇಡಮ್, ಅವ್ರ ಹಾಡ್ತಿ.
0: ಹಾ ಹಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಹಲೋ
2: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
2: ಭದ್ರಾವತಿಯಿಂದ, ಭದ್ರಾವತಿ ಅರಳಿಯಲ್ಲಿ ಕರಡೆ ಮಠ, ಜಗದೀಶ್.
0: ಜಗದೀಶ್ ಹೇಳಿ ಸರ್.
2: ಮೇಡಮ್, ಗೆಳೆತನ ಅಂದ್ರೆ ಫ್ರೆಂಡ್ ಅಂದ್ರೆ ಐದನೇ ಕ್ಲಾಸಿಂದ ನನಗೆ ಸೆವೆಂತ್ ವರೆಗೂ ಇದ್ರು. ರತ್ನ, ನೇತ್ರ ಅಂತ. ಏತ್ ಅಲ್ಲಿ ಇದ್ರು ಸುಜಾತ, ಸುಶೀಲಾ ಅಂತ. ಈಗ ಏನಪ್ಪ ಅಂದ್ರೆ ಈಗ ಮದುವೆ ಆದ್ಮ ಗಂಡ ಮನೆ ಬಂದ್ಮ ಸಂಘದ್ರು ಫ್ರೆಂಡ್. ಬಾರಿ ತುಂಬಾ ಚೆನ್ನಾಗಿದೆ ಚಂದ್ರ. ನಿಜವಾಗ್ಲು ಜೀವನದಲ್ಲಿ ಯಾರು ಯಾರಿಗೂ ಆಗಲ್ಲ, ಫ್ರೆಂಡ್ ಅನ್ನ ಬಂದೈತಲ್ಲ ಇದ್ದೇ ಕಂದ್ರಿ ಬೆಳಗ್ಗೆ ಮುಳಿಸೋದು. ಅದನ್ನ ನಾವು ಉಳಿಸ್ಕೊಂಬೇಕು, ಅವ್ರು ಉಳಿಸ್ಕೊಂಬೇಕು. ಅಷ್ಟು ಚೆನ್ನಾಗಿದೆ ನೋಡ್ರಿ ಮೇಡಮ್ ಅದ್ರ ಫ್ರೆಂಡ್ಶಿಪ್.
0: ಹೌದು,
2: ಬಾರಿ ಇಷ್ಟ ನಂಗೆ ಫ್ರೆಂಡ್ ಅಂದ್ರೆ.
0: ಬೇರೆಯವ್ರ ಜೊತೆ ಹಂಚ್ಕೊಳ್ತಿರೋ ವಿಚಾರಗಳನ್ನೆಲ್ಲ ಸ್ನೇಹಿತರ ಜೊತೆ ಮುಕ್ತವಾಗಿ ಹಂಚ್ಕೊಳ್ತೀವಲ್ವಾ?
2: ಮೇನ್ ಹೇಳ್ಬೇಕು ಅಂದ್ರೆ ನಮ್ ನಾದ್ನಿ ಒಬ್ಳು ನಿಮ್ ರೇಡಿಯೋದಲ್ಲಿ ನೇರ್ಲು ಗುಂಡಿ ಚಂದ್ರಿಕಾ ಅಂತ ಬರ್ತಾಳೆ. ಫ್ರೆಂಡಿಂಗ್ ಅಲ್ಲ ಅವಳು, ಅಕ್ಕ ತಂಗಿನೂ ಅಲ್ಲ, ನಮ್ದು ಅವ್ಳದು. ನಾನು ಅವಳಿಗೆ ಅಕ್ಕೆ, ಅವಳ ನನಗೆ ನಾದ್ನಿ. ನಂದೇನೇ ಇದ್ರು ಕಷ್ಟ ಸುಖ ಅವಳ ಹತ್ರ ಹಂಚ್ಕೊಳ್ಳೋದು ಅವಳ ಹತ್ರ ಮೇಡಮ್ ಅವರೇ. ಇವತ್ತು ಏನಾರು ಅಂದ್ರೆ ನನ್ ಕಷ್ಟದ ಫೋನು.
0: ಅದೇ ಸ್ನೇಹಿತರೆ ಎಲ್ಲ ಮುಂದೆ ಬರೋದು ನಮ್ ಕಷ್ಟಕ್ಕೆಲ್ಲ
2: ಇಲ್ಲ ಬರ್ತಾರೆ. ಸುಳ್ಳಲ್ಲ ಅವರು ಇದಾರೆ. ಈ ಪೂರ್ತಿ ಸ್ನೇಹಿತರು, ಈಗ ಫೋನ್ ಬಂದ ಸ್ನೇಹಿತರು ಆದ್ರು. ನನ್ ಮದುವೆ ಆಗ 34 ವರ್ಷದಿಂದ ಇವಳೇ ನನಗೆ ಫ್ರೆಂಡ್. ನಾದಿನೇ ನನಗೆ ಫ್ರೆಂಡ್. ನಿಮ್ ರೇಡಿಯೋದಲ್ಲಿ
0: ಬರ್ತಿರ್ತಾಳೆ
2: ನೇರ್ಲಿಗುಂಡಿ ಚಂದ್ರಿಕಾ ಅಂತ ಅವಳು ನಾನು. ಅದು ಹಂಗೆಲ್ಲ ಅದ ಏನು ಬಿಟ್ಟು ಬಿಡಂಗೇ ಇಲ್ಲ ಅಂದ್ರೆ ಬಿಡಂಗೆ ಇಲ್ಲ. ಫ್ರೆಂಡ್ ಅನ್ನೋದು ನಿಜವಾಗ್ಲು ಜೀವನದಲ್ಲಿ ಹೇಳ್ಬಾರ್ದು ಅಂತ ಫ್ರೆಂಡ್ಗಳಿದಾರೆ ನೋಡ್ರಿ. ನಮಸ್ತೆ ಮೇಡಮ್. ಅರೆ
0: ನಮಸ್ತೆ, ಹಾಡು ಹೇಳ್ತೀರಾ? ಸ್ನೇಹದ ಕುರ್ತಾಗಿ ಯಾವ್ದಾದ್ರು ಗೀತೆ ನೆನಪಾಗ್ತಿದ್ಯಾ?
2: ಗೀತೆನಾ? ಅಯ್ಯೋ ಮೇಡಮ್ ಅರೆ, ಅಂತ ಕೇಳ್ತಿರಲ್ರಿ ನೀವು ಅಂತ ಕೇಳಿದ್ರೆ ಹೆಂಗ್ರಿ ಹೇಳೋದು ಮೇಡಮ್? ಯಾರು ಒಂದ್ ಚೂರು ಹೇಳ್ಕೊಟ್ರೆ ಸುಳಿವು ನಾನು ಹೇಳ್ತೀನಿ ಕಣ್ರಿ ಮೇಡಮ್ ಅರೆ.
0: ಯಾವತ್ತಾದ್ರೂ ಹಾಡು ಹೇಳ್ಕೊಡ್ಬೇಕಾ ನಾವೇ? ಈಗ
2: ಕುಚುಕು ಕುಚುಕು
0: ಹೇಳ್ಬಿಡಲ್ಲ ನೀವೇ.
2: ನನ್ನ ಚೆಡ್ಡಿ ದೋಸ್ತು ಕಣೆ ಕುಚುಕು, ಯಾರು ಇಲ್ಲ ಕಣೆ ಕುಚುಕು. ಅವಳಿಗಾಗಿ ಇದು ಮೇಡಮ್ ಅರೆ.
0: ಓಕೆ, ಧನ್ಯವಾದಗಳು.
2: ರೇಡಿಯೋ ಕೇಳ್ತಾ ಇರ್ತಾಳೆ ಇವಾಗ.
0: ನಿಮ್ಮ ಸ್ನೇಹಿತನ ನೆನ್ಸ್ಕೊಂಡು ಹಾಡನ್ನ ಹಾಡಿದ್ರಿ.
2: ಹ್ಮ್ ಮೇಡಮ್ ಅರೆ,
0: ಧನ್ಯವಾದಗಳು ಕರೆ ಮಾಡಿ.
2: 34 ವರ್ಷ ನಂದು ಅವಳು ಒಟ್ಟಿಗೆ ಮದುವೆ ಆಗಿತ್ತು. ಈಗಲೂ ಹಂಗೆ ಇದು ಮೇಡಮ್ ಅರೆ.
0: ಇನ್ನು ಹಾಗೆ ಇರಿ ಆಯ್ತಾ?
2: ಇಲ್ಲ ಮೇಡಮ್, ನಾವಂದ್ರೆ ಅದಕ್ಕೆ ನದಿ ತರ ಇಲ್ಲ, ಫ್ರೆಂಡೇ ನಾವು. ಅವಳ ಈ ಕಡೆ ಭದ್ರಾವತಿ ಸೈಡ್ ಇಲ್ಲೆಲ್ಲಾರು ಹತ್ರ ಇದ್ದಾಳೆ ಅಂದ್ರೆ ನಂಗೆ ಹೋಗಿ ಅವಳಿಗೆ ಬಸ್ಸಿಗೆ ಹತ್ತಿಸ್ಬೇಕು ಅಷ್ಟು ಇದೆ ನೋಡ್ರಿ ಮೇಡಮ್.
0: ಹೀಗೆ ನಿಮ್ಮ ಸ್ನೇಹ ಮುಂದುವರಿಯಲಿ ಆಯ್ತಾ? ಧನ್ಯವಾದಗಳು.
2: ನಮಸ್ತೆ.
0: ಧನ್ಯವಾದ. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಮಾತಾಡ್ತಾ ಇರೋದು? ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
3: ಮಂಜುಳಾ ಜನಾರ್ದನ್ ಮೇಡಮ್.
0: ಮಂಜುಳಾ ಅವರು ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ತುಂಬಾ ದಿನ ಆಯ್ತು ಮಾತಾಡಿಲ್ಲ ನಿಮ್ಮ ಹತ್ರ.
0: ಹೇಳಿ.
3: ಶುಭಾಶಯಗಳು
0: ತಮಗೂ ಸಹ. ಯಾವ ಸ್ನೇಹಿತರ ನೆನಪು ಮಾಡ್ಕೋತೀರ? ಆತ್ಮೀಯ ಸ್ನೇಹಿತರು ಯಾರು?
3: ನನ್ನ ಆತ್ಮೀಯ ಸ್ನೇಹಿತರು ಸಣ್ಣದ್ರಿಂದ ನಾವು ಶಿವಮೊಗ್ಗದಲ್ಲಿ ಜೊತೆಗೆ ಬೆಳೆದಿದ್ದು, ಈಗ ಭದ್ರಾವತಿಯಲ್ಲಿ ಭೂತನ್ ಗುಡಿಯಲ್ಲಿ ಅವಳು ಮದುವೆಯಾಗಿ ಬಂದಿದ್ದಾಳೆ, ನಾನು ಮದುವೆಯಾಗಿ ಇಲ್ಲೇ ಇದ್ದೀನಿ. ಒಂದು ತಿಂಗಳು ಹೆಚ್ಚು ಸಮಯ ಮದುವೆ ಆಗಿದ್ದೀನಿ. ನಂದಾಯ್ತು, ಜೂನ್ ಅಲ್ಲಿ ಅವಳದಾಯ್ತು. ವಿನಿತಾ ಅಂತ, ವಿನಿತಾ ಸತೀಶ್ ಉತ್ತರ್ತಾರಂತ, ತುಂಬಾ ಆತ್ಮೀಯ ಗೆಳತಿ ಮೇಡಮ್ ಅವಳು. ಏನೇ ನನ್ ಕಷ್ಟ ಸುಖ ಇದ್ರು ಅವಳ ಹತ್ರ ಹೇಳ್ಕೊಂತೀನಿ, ಮತ್ತೆ ಧೈರ್ಯ ಹೇಳ್ತಾಳೆ ನನಗೆ. ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ಮೇಡಮ್ ನನಗೆ, ಯಾವಾಗ್ಲೂ ಜೊತೆಗಿರ್ತಾಳೆ. ಏನೇ ಇದ್ರು ಇದ್ರೆ ಹೇಳ್ಕೊಂತೀವಿ. ಒಂದ್ ಒಡ ಹುಟ್ಟಿದವ್ರಿಗಿಂತ ಜಾಸ್ತಿನೇ ಇದೆ ನನಗೆ ಅವಳ ಫ್ರೆಂಡ್. ಜೊತೆಗೆ ಒಟ್ಟಿಗೆ ಈಗ್ಲೂ ಕೂಡ ಇಲ್ಲೇ ಇದೆ.
0: ಈಗ್ಲೂ ಪಕ್ಕಕ್ಕೆ ಬಂದ್ಬಿಟ್ಟಿದಾರೆ ಅನ್ಕೋತೀನಿ. ಅಲ್ಲ,
3: ಏನಂದ್ರೆ ಈಗ ಸಂಬಂಧದವ್ರ ಹತ್ರ ನಮ್ಮ ಏನು ವಿಚಾರನು ಹೇಳಕ್ ಆಗಲ್ಲ ಅವ್ರ ಹತ್ರ. ಅದೇ ಫ್ರೆಂಡ್ಸ್ ಹತ್ರ ನಾವ್ ಏನ್ ಬೇಕಾದ್ರೆ ಹೇಳ್ಕೋಬಹುದು ನೋಡಿ. ಜೀವ ಜೀವ ಕೊಡೋಂಗಿರ್ತಾರ, ಏನ್ ಬೇಕಾದ್ರೆ ಹೇಳ್ಕೋಬಹುದು ನಾವು. ಹಂಗಾಗಿ ಆತ್ಮೀಯ ಹೇಳತಿ ಮೇಡಮ್ ಅವ್ರು ನನಗೆ.
0: ಧನ್ಯವಾದಗಳು ಅವ್ರು ನೆನ್ಸ್ಕೊಂಡಿದ್ದಕ್ಕೆ. ಹಾಗೆ ಒಂದ್ ಗೀತೆ ಏನ್ ಹೇಳ್ತೀರಾ?
3: ಹೇಳ್ತೀನಿ ಮೇಡಮ್.
0: ಹೇಳಿ.

0: ಸ್ನೇಹ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹಜಿ ನೀನು ಸ್ನೇಹಜಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಗೂ ಬಾರ ಪ್ರೇಮ. ಥ್ಯಾಂಕ್ ಯು ಮೇಡಮ್.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಧನ್ಯವಾದ. ಹಾಗೆ ಸ್ನೇಹ ಅಂದ್ರೆ ಇಬ್ರು ವ್ಯಕ್ತಿಗಳ ನಡುವಿನ ಸಂಬಂಧದ ಶುದ್ಧ ರೂಪ ಆಗಿದೆ. ಅವರ ನಡುವಿನ ಪರಸ್ಪರ ಪ್ರೀತಿ ಸ್ನೇಹಿತರ ವಿಚಾರದಲ್ಲಿ ತುಂಬಾ ಮೀರಿದ್ದಲ್ವಾ? ಹಾಗೆ ಕರೆ ಸಿದ್ಧವಾಗಿದೆ. ಯಾರು ಕರೆ ಮಾಡ್ತಾ ಇದ್ದಾರೆ? ಹಲೋ ಆಕಾಶವಾಣಿ.
2: ಹಲೋ ನಮಸ್ತೆ.
1: ಚಿತ್ರ ಶಿವಕುಮಾರ್ ಅವರು.
2: ಹಲೋ
1: ಹಲೋ ಹೇಳಿ. ಚಿತ್ರ ಶಿವಕುಮಾರ್ ಅವರು ಅವತಾನೆ? ಹೌದಾ? ಹೇಳಿ ಮಾತಾಡಿ. ಮಾತಾಡಿ
2: ಮೇಡಮ್. ನಾನು ಚಿತ್ರ ಶಿವಕುಮಾರ್ ಮೇಡಮ್.
1: ನಾನು ಹೇಳಿದ್ದೆ. ಆರಾಮಿದ್ದೀನಿ. ನೀವು? ಹೇಳಿ. ಸ್ನೇಹದ ಕುರಿತು ನಿಮ್ಮ ಆತ್ಮೀಯ ಸ್ನೇಹಿತರನ್ನ ಯಾರನ್ನೆಲ್ಲ ನೆನಪು ಮಾಡ್ಕೋತೀರಿ ಅವಾಗ?
2: ಮೇಡಮ್ ನಿಮ್ಗೂ ರಾಷ್ಟ್ರೀಯ ಸ್ನೇಹಿತರ ದಿನದ ಶುಭಾಶಯಗಳು ಮೇಡಮ್.
1: ಧನ್ಯವಾದಗಳು. ನಿಮ್ಗೂ ಸಹ.
2: ಥ್ಯಾಂಕ್ ಯು ಮ್ಯಾಮ್. ನನ್ ಸ್ನೇಹಿತರು ಅಂದ್ರೆ ಈಗ ಹೇಳ್ತಾರೆ ಒಳ್ಳೆ ಸ್ನೇಹಿತರು ಸಿಗತ್ತೆ ಪುಣ್ಯ ಮಾಡಬೇಕಂತ. ನನಗಂತೂ ಖಂಡಿತ ಅದು ತುಂಬಾ ಖುಷಿ ಇದೆ ಮ್ಯಾಮ್. ನಾನು ಚೈಲ್ಡ್ಹುಡ್ ಇಂದನು ನನಗೆ ಸಿಕ್ಕಿರೋ ಎಲ್ಲಾ ಫ್ರೆಂಡ್ಸ್ಗೂ ಒಂದಲ್ಲ ಒಂದ್ ರೀತಿ ನನಗೆ ಸಹಾಯ ಮಾಡಿರೋರೇನೆ. ಮತ್ತೆ ಈ ಕೊನೆಯವರೆಗೂ ನೆನಪಿಸ್ಕೊಳ್ಳೋಂತ ಸ್ನೇಹಿತರೇ ಸಿಕ್ಕಿದಾರೆ ಮ್ಯಾಮ್. ನಾನು ಅಂದ್ರೆ ನನ್ನ ಈಗ ನಾನ್ ನೆನೆಸ್ಕೊಳ್ಳೋದಂದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ಲು ಅರ್ಥಮ್ಮ ಅಂತೇಳಿ. ನಾನು ಈಗ ಹೋದ್ರು ಮ್ಯಾಮ್ ಅವಳನ್ನ ಮೀಟ್ ಮಾಡ್ಲೇ ಬರಲ್ಲ. ಇನ್ನೊಬ್ಳು ಫ್ರೆಂಡ್ ರೇ ಕಾಣ್ತಿದ್ದಾಳೆ, ಅವರೆಲ್ಲ ಮೈಸೂರಲ್ಲೇ ಇರೋದು. ಅವಳ ಹ್ಯಾಂಡಿಕ್ಯಾಪ್ಟ್ ಮ್ಯಾಮ್. ಮತ್ತೆ ಅವಳನ್ನ ಮಾತ್ರ ಮ್ಯಾಮ್ ನಾನೊಂದು ಮಾದರಿಯಾಗಿ ತಗೊಂಡಿದ್ದು. ಯಾಕಂದ್ರೆ ಅವಳ ಹ್ಯಾಂಡಿಕ್ಯಾಪ್ ಆದ್ರೂ ಅವಳು ಎಷ್ಟು ಒಳ್ಳೆ ಇದ್ರಿ ಅಂತ ಈಗ ಮದುವೆ ಒಂದು ಪಾಪ ಇದೆ ನಮ್ಮನೆಗೆ. ಎಷ್ಟು ಒಂದು ಅಂದ್ರೆ ಹೇಳಕ್ಕಾಗಲ್ಲ ಅವಳಿಗೆ. ನಾವ್ ಹೇಳಕ್ಕಿಂತ ಮುಂಚೆ ನಮ್ ಪ್ರಾಬ್ಲಮ್ ಏನಂತ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ನಾವ್ ಒಂದ್ ಸ್ವಲ್ಪ ಮಾತಲ್ಲಿ ವ್ಯತ್ಯಾಸ ಆದ್ರೆ ಅವಳು ಹೇಳ್ತಾಳೆ ಇಲ್ಲ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ಏನೋ ಬೇಜಾರಾಗಿದೆ, ಯಾಕೆ ಹೇಳು ಮಾತ್ರ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದಾಳೆ ಮ್ಯಾಮ್ ಅವಳು. ಮತ್ತೆ ಈಗ ನನ್ ಮದ್ವೆ ಆದ್ಮೇಲೆ ಅಂದ್ರೆ ನನ್ 18 ವರ್ಷದಿಂದ ನನ್ ಫ್ರೆಂಡ್ ಲಾವಣ್ಯ ಅಂತಿದ್ದಾಳೆ, ನಮ್ಮ ಮನೆ ಹಿಂದ್ಗಡೆನೆ ಇರೋದು ಮ್ಯಾಮ್. ಅವಳಂತೂ ಹೇಳಕ್ಕೆ ಆಗಲ್ಲ ಮ್ಯಾಮ್. ನನ್ ಮಗಳಿಗೆ ಎರಡನೇ ತಾಯಿಯಾಗಿ ನಿಂತಿದ್ದಾಳೆ. ಅಷ್ಟು ಅಂದ್ರೆ ಅಷ್ಟು ಹೆಲ್ಪ್ ಮಾಡ್ತಾಳೆ ಮ್ಯಾಮ್ ನಮ್ಗೆ ಹುಷಾರಿಲ್ದಿದ್ದಾಗ. ಅಂದ್ರೆ ಅವಳು ಡೈಲಿ ನಾನು ಏನಾದ್ರು ನಮ್ದೊಂದು ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ ನಾನು ಫೋನ್ ಮಾಡಿಲ್ಲ ಅಂದ್ರೆ ಅವಳಿಗೆ ಏನೋ ಒಂಥರ ಆತಂಕ, ಯಾಕೆ ಅವಳು ಫೋನ್ ಮಾಡಿದ್ಲ ಅಂತ ತಕ್ಷಣ ಫೋನ್ ಮಾಡಿ ವಿಚಾರಿಸ್ತಾಳೆ ಆರಾಮಿದ್ಯಾ ಏನಾಯ್ತು ಹುಷಾರಿಲ್ವಾ ಅಂದ್ರೆ. ಅಂತ ಸ್ನೇಹಿತರು ಎಲ್ರಿಗೂ ಸಿಗಲ್ಲ ಮ್ಯಾಮ್.
1: ಪುಣ್ಯ ಮಾಡಿರ್ಬೇಕು ಅನ್ಕೋತೀವಿ ಸ್ನೇಹಿತರು ಒಳ್ಳೆ ಸ್ನೇಹಿತರು ಸಿಗೋದಕ್ಕೆ.
2: ಇನ್ನೂ ಒಂದೇನಂದ್ರೆ ನಾನು ರೇಡಿಯೋ ಪರಿಚಯ ಆದ್ಮೇಲೆ ನಂಗೆ ರೇಡಿಯೋದಲ್ಲೂ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದಾರಮ್ಮ. ಅದು ಒಂದ್ ರೀತಿ ಪುಣ್ಯನೇ. ಯಾಕಂದ್ರೆ ಈಗ ನಾವು ಅವ್ರನ್ನ ನೋಡೇ ಇರಲ್ಲ, ಆದ್ರೂ ನಾವ್ ಇದರಿಂದ ತುಂಬಾ ಹೆಲ್ಪ್ ತಗೊಂಡಿದೀವಿ. ಅವರಿಗೂ ಕೂಡ ನಾನು ಇದರಿಂದಲೇ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
1: ಧನ್ಯವಾದಗಳು.
2: ಸ್ನೇಹಿತರು ಅಂದ್ರೆ ಮ್ಯಾಮ್
1: ಹೇಳಿ,
2: ಒಂದು ಸ್ನೇಹಿತರು ಅಂದ್ರೆ ನಾವ್ ಫ್ಯಾಮಿಲಿ ಜೊತೆನೂ ಹಂಚ್ಕೊಳಕ್ ಆಗಿರೋ ಎಷ್ಟೋ ವಿಷಯಗಳನ್ನ ಸ್ನೇಹಿತರ ಹತ್ರ ಹಂಚ್ಕೊಂಡಿದ್ದೀವಿ.
1: ಮುಕ್ತವಾಗಿ ಹಂಚ್ಕೋಬಹುದಲ್ವಾ?
2: ಹೌದು, ಯಾಕಂದ್ರೆ ನಾವ್ ಫ್ಯಾಮಿಲಿ ಹೇಳ್ಕೊಳಕ್ ಆಗಲ್ಲ.
1: ಹೌದು,
2: ಅಂತ ವಿಷಯಗಳನ್ನ ಅವ್ರ ಹತ್ರ ಹೇಳ್ಕೊಂಡು ನಾವ್ ಮನ್ಸ್ ಆಗ್ರಹ ಮಾಡ್ಕೊಂಡಿದೀವಿ. ಹಂಗಾಗಿ ನಮ್ಗೆ ಯಾರೆಲ್ಲ ಸ್ನೇಹಿತರು ಹೆಲ್ಪ್ ಮಾಡಿದಾರೆ ಎಲ್ಲರಿಗೂ ಕೃತಜ್ಞತೆಗಳು.
1: ಧನ್ಯವಾದಗಳು. ಅವ್ರನ್ನೆಲ್ಲ ನೆನ್ಸ್ಕೊಂಡ್ರಲ್ಲ ಈ ದಿನ ಸಂದರ್ಭದಲ್ಲಿ.
2: ಖಂಡಿತ ಮ್ಯಾಮ್. ಅಂದ್ರೆ ನನ್ನ ಪ್ರಕಾರ ಒಂದು ದಿನ ಅಲ್ಲ, ನಾವು ಪ್ರತಿ ಯಾರು ಸಹಾಯ ಮಾಡಿರ್ತಾರೆ ಮ್ಯಾಮ್, ನಾವ್ ಪ್ರತಿನಿತ್ಯನೂ ಅವ್ರನ್ನ ನೆನೆಸ್ಕೊಂಡ್ಬೇಕು, ಆದ್ರೆ ಜೀವನ ಸಾರ್ಥ.
1: ಹೌದೌದು, ಬಂದ ದಾರಿನ ಮರಿಬಾರ್ದಂತೆ ಯಾವತ್ತೂ.
2: ಹೌದೌದು ಮ್ಯಾಮ್. ಯಾಕಂದ್ರೆ ಅವರೆಲ್ಲ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಾವು ಒಂದೊಂದ್ ರೀತಿಲಿ ಖುಷಿಯಾಗಿರಕ್ ಆಗಲ್ಲ.
1: ಹೌದು, ಖಂಡಿತವಾಗಿ.
2: ಹೌದು
1: ಮ್ಯಾಮ್. ಒಂದ್ ಗೀತೆ ಹಾಡ್ತೀರಾ ಸ್ನೇಹದ ಕುರಿತಾಗಿ?
2: ನೀವೇ ಪ್ರಸಾರ ನೆನ್ಪಾಗ್ತಿಲ್ಲ. ಎಂದೆಂದು ನೆನಪಿದರಿ ಇಷ್ಟು ದಿನ ಸಂತೋಷದ ಈಶ್ವರನ, ಎಂದೆಂದು ನೆನಪಿರಲಿ ಇಷ್ಟು ದಿನ ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಧನ್ಯವಾದ ಮ್ಯಾಮ್.
1: ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ.
2: ಥ್ಯಾಂಕ್ ಯು ಮ್ಯಾಮ್.

0: ಹಲೋ ಆಕಾಶವಾಣಿ.
1: ಹಲೋ, ನರೇಂದ್ರ ಕೋರ್ಪಡೆ.
0: ಹಾ ಹೇಳಿ ಕೋರ್ಪಡೆ.
1: ಇವತ್ತು ಅಂತಾರಾಷ್ಟ್ರೀಯ ಸ್ನೇಹದ ದಿನ ಅಲ್ಲ,
0: ಆತ್ಮೀಯ ಸ್ನೇಹಿತರ ದಿನ.
1: ಆತ್ಮೀಯ ಸ್ನೇಹಿತರ ದಿನ. ಅದರಲ್ಲಿ ನನಗೆ ಅಂತಂದ್ರೆ ನನ್ನ ಆತ್ಮೀಯ ಸ್ನೇಹಿತರು ಅಂತಂದ್ರೆ ನನ್ನ ಒಂದು ಕಾಲದಲ್ಲಿ ವಿದ್ಯಾರ್ಥಿನಿ ಆಗಿದ್ದಂತಹ ಒಂದು ಹೆಣ್ಣು ಏನಿದೆ ಅದು ನನಗೆ ಮಾಜಿ ವಿದ್ಯಾರ್ಥಿನಿಯೇ ಹೌದು, ನನ್ನ ಒಂದು ಒಳ್ಳೆಯ ಗೆಳತಿನೇ ಹೌದು, ಆಪತ್ ಬಾಂಧವ್ಯನೂ ಹೌದು. ಅದಕ್ಕೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಸುಮಾರು ಒಂದು 10 ವರ್ಷಗಳ ಹಿಂದೆ ನನ್ನ ತಾಯಿಗೆ ಒಂದು ದಿನ ಈ ಒಂದು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆದಾಗ ಮನೆಯಲ್ಲಿ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಒಂದು ವೇಳೆ ಸರ್ಜರಿ ಆದ್ರೆ 100,000 ರೂಪಾಯಿ ಇಟ್ಕೊಂಡು ಹೋಗ್ಬೇಕು, ಕೈನಷ್ಟು ದುಡ್ಡಿಲ್ಲ ನನ್ನ ಕೈನಲ್ಲಿ, ಏನ್ ಮಾಡೋದು. ಅವಾಗ ನನ್ನ ಸಹೋದರನ್ಗೆ ಫೋನ್ ಮಾಡಿ ಕರೆಸ್ದೆ, ಆತನು ಸಹ ನನ್ನಲ್ಲಿ ದುಡ್ಡಿದ್ರು ಸಹ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟ. ಆಗ ನನ್ನಲ್ಲಿ ಆಗಾಗ ಫೋನ್ ಮಾಡ್ತಾ ಇದ್ದಂತಹ ಈ ಒಂದು ಗೆಳತಿ, ಅವಳು ಫಿಸಿಕಲ್ ಹ್ಯಾಂಡಿಕ್ಯಾಪ್, ಪೋಲಿಯೋ ವಿಕ್ಟಿಮ್, ಎರಡು ಕಾಲು ಸ್ವಾಧೀನ ಇಲ್ಲ, ಆದ್ರೆ ಆ ಒಂದು ಹಳ್ಳಿನಲ್ಲಿ ಅವಳು ಅಂಗನವಾಡಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದಾಳೆ. ಅವ್ಳು ಹೇಳಿದ್ಲು, ಸರ್ ನಿಮ್ಗೇನಾದ್ರೂ ಸಹ ಆರೋಗ್ಯ ಸಂಬಂಧ ಬೇರೆ ಏನಾದ್ರೂ ಹಣದಿದ್ರೆ ನನಗೊಂದು ಫೋನ್ ಮಾಡಿ, ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಸುಮಾರು ವರ್ಷದಿಂದ ಹೇಳಿದ್ಲು. ಅವಾಗ ಒಂದ್ ರಾತ್ರಿ ಏನ್ ಮಾಡಿದೆ, ಸುಮ್ನೆ ಎಂದೂ ಫೋನ್ ಮಾಡಿಲ್ಲ ಅವ್ಳಿಗೆ. ಅವಳು ಫೋನ್ ಮಾಡಿದೆ, ಅವಳಿಗೆ ಆಶ್ಚರ್ಯ, ಏನ್ ಸರ್ ನೀ ಎಂದೂ ಫೋನ್ ಮಾಡಿದೆ ಮಾಡ್ಬಿಟ್ಟಿದೀರಾ ಅಂತಾರೆ. ಪದ್ಮ ಅವಳ ಹೆಸರು. ಪದ್ಮ, ನೋಡು ಹಿಂಗಿಂಗ್ ಆಗ್ಬಿಟ್ಟಿದ್ದೆ, ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು. ಇಲ್ಲಮ್ಮ ಹಿಂಗಿಂಗೆ ಅಂತೇಳಿ, ಇವತ್ತು ರಾತ್ರಿನೇ ಹೋಗ್ಬೇಕು ಮಣಿಪಾಲ್ಗೆ, ನನ್ ಕೈ ದುಡ್ಡಿಲ್ಲ, ಏನ್ ಮಾಡ್ಲಿ, ನಿನ್ ಕೈಯಿಂದ ಎಷ್ಟಾಗುತ್ತೆ ಅಂತಂದೆ. ನೀವೇ ಆಗ್ಲಿ ಬೇರೆ ಆಗ್ಲಿ ಯಾರೇ ಆಗ್ಲಿ ಒಂದು ಕ್ಷಣ ಯೋಚನೆ ಮಾಡ್ತಾ ಇದ್ರಿ, ಆದ್ರೆ ಅವಳು ಒಂದೇ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಹೇಳಿದ್ಲು, ಸರ್ ನೀವು ಕರ್ಕೊಂಡೋಗಿ ನಾನು 3 ಲಕ್ಷಕ್ಕೆ ಅರೇಂಜ್ ಮಾಡ್ತೀನಿ. ಒಬ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್, ಇದು ಸಂಬಂಧಿಕರಾದ್ರೂ ಸ್ವಾಮಿ ಮೀನಾಮೇಶ ಎಣಿಸ್ತಾರೆ, ಬೇರೆಯವ್ರ ಪತ್ರ ಮಣ್ಣು ಮಸಿ ಇವೆಲ್ಲ ಕೇಳ್ತಾರೆ,
0: ಖಂಡಿತ
1: ಯಾವಾಗ ಕೊಡ್ತೀವಿ ಹಿಂಗೆ ಇವೆಲ್ಲ ಕೇಳ್ತಾರೆ. ಏನು ಹೇಳಲಿಲ್ಲ, ಸರ್ ಕರ್ಕೊಂಡೋಗಿ ಈಗ ಕೈ ಖರ್ಚಿಗೆ ನಾನು ದುಡ್ಡು ಕೊಡ್ತೀನಿ ಅಂತೇಳಿ 35,000 ರೂಪಾಯಿ ಕೈ ಖರ್ಚಿಗೆ ಹಣ ಕೊಟ್ಟಿ. ಈ ರೀತಿ ಇಂತಹ ಸ್ನೇಹಿತರು ಇವ್ರನ್ನ ಜೀವನ ಪರ್ಯಂತ ಇವತ್ತಿಗೂ ಸಹ ಅವಳು ಈ ಕ್ಷಣದಲ್ಲೂ ಸಹ ನನ್ನ ಆತ್ಮೀಯ ಗೆಳತಿನೇ. ಹಾಗೆ ಈಗ ಒಂದು ಹಾಡು ಹಾಡಬೇಕು ಅಂತಿದ್ದೀನಿ ಮೇಡಮ್.
0: ಖಂಡಿತ ಹಾಡಿ.
1: ಇದು ಗೆಳತನಕ್ಕೆ ಸಂಬಂಧಪಟ್ಟಿದ್ದು.
0: ಹೇಳಿ.
1: ಅರಳುತ್ತಿಮ್ಮದ ಗೆಳೆಯ ಸ್ನೇಹದ ಸಿಂಚನದಲ್ಲಿ ಬಾಡದಿರು ಸ್ನೇಹದ ಹೂ

0: ಪ್ರೇಮದ ಬಂಧನದಲ್ಲಿ ಮನಸ್ಸಲ್ಲಿ ಇರಲಿ ಭಾವನೆ ಮಿಡಿಯುತ್ತಲಿ ನವೀನೆ ಹೀಗೆ ಸುಮ್ಮನೆ ಅರಳುತ್ತಿರು ಜೀವದ ಗೆಳೆಯ.
1: ಧನ್ಯವಾದ.
2: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹಲೋ ಆಕಾಶವಾಣಿ.
3: ನಮಸ್ಕಾರ.
2: ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ಗುರುಪುರದಿಂದ ಶಂಭುಲಿಂಗ ಅಂತ.
2: ಗುರುಪುರದಿಂದ ಶಂಭುಲಿಂಗ ಅವರೇ ಹೇಳಿ. ಆತ್ಮೀಯ ಸ್ನೇಹಿತರು ಯಾರು ನೆನ್ಸ್ಕೊಂತಿದ್ದೀರಾ ಈ ಕ್ಷಣದಲ್ಲಿ?
3: ಸ್ನೇಹಿತರು ಅಂದ್ರೆ ನಾನು SSLC ನೈನ್ತಲ್ಲಿರುವಾಗ ಎಲ್ಲ ಟೂರ್ ಹೋಗ್ತಾ ಇದ್ರೆ ಮೇಡಮ್, ಅದರಲ್ಲಿ ನನ್ನ ತಂದೆಗೆ ಇನ್ಕಮ್ ಕಮ್ಮಿ ಬರ್ತಾ ಇತ್ತು. ನನ್ನ ತಂದೆ ಕಳಿಸಲಿಲ್ಲ, ಕಳಿಸಿಗಡೆಯಲ್ಲಿ ಇನ್ನೊಂದು ವಾರ ಟೈಮ್ ಇತ್ತು. ಆ ಟೈಮಲ್ಲಿ ನನಗೆ ನನ್ನ ಏನು ಮಾತಾಡಲಿಲ್ಲ, ನೋಡ್ ಪ್ರಯತ್ನ ಮಾಡೋಂತ ಫ್ರೆಂಡ್ಸ್ ಗಳಿದ್ರಲ್ಲಪ್ಪ, ಅದನ್ನ ತೊಂದ್ರೆ ಇದೆ, ಊಟಕ್ಕೆ ತೊಂದ್ರೆ ಇದೆ, ನನ್ಗೆ ಕೆಲವ್ ನೀವೆಲ್ಲ ಸೇರಿ ಎಕ್ಸ್ಚೇಂಜರ್ ಬುಕ್ಸ್ ಎಲ್ಲ ಕೊಡ್ತೀರಾ, ದುಃಖ ಇದೆ, ತಂದೆ ಬೇಜಾರ ಆಗುತ್ತೆ. ನಮ್ ತಂದೆ ಏನ್ಬಿಟ್ಟು ಕೇಳ್ಬಿಟ್ಟು ಸಣ್ಣ ಪುಟ್ಟ ಪೇಪರ್ ಪಳೆ ಪೇಪರ್ ಅಪ್ಪ ಬುಕ್ ಎಲ್ಲ ಮಾಡ್ತಾ ಇದ್ರು. ಅದ್ರಲ್ಲಿ ನಾನು ಅದ್ರ ತಲೆಗೆ ನಮ್ ತಂದೆ ತೊಂದ್ರೆ ಇರೋದ್ರೆ ನಾನು ಏನೋ ಅವ್ರಿಗೆ ಕೇಳಕ್ ಇಂಟ್ರೆಸ್ಟ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ನನಗೆ ಗೊತ್ತೇ ಇಲ್ಲ. ಅವ್ರು ಬಂದ್ಬಿಟ್ಟು ಆಮೇಲೆ ನಮ್ ತಂದೆ ನಮ್ ನಾಲ್ಕೈದು ಜನ ಫ್ರೆಂಡ್ಸ್ ಬಂದು ಶಂಭುಲಿಂಗ್ ಕಳಿಸಿ ಟೂರಿಗೆ, ನಾವೆಲ್ಲ ಹೋಗ್ತಾ ಇದೀವಿ, ಯಾರಿಲ್ಲ, ಎಲ್ಲರೂ ಫಿಲಪ್ ಬಿಡಿಯಾರೆ, ನಾವು ಫ್ರೆಂಡ್ಸ್ ಗಳೆಲ್ಲ ಹೋಗ್ತಾ ಇದೀವಿ, ಕಳಿಸ್ ಇಲ್ಲ, ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿದಾರೆ. ಆಮೇಲೆ ಹಿಂಗಿದ್ರೆ ಹೌದು ದುಡ್ಡಿನ ತೊಂದ್ರೆ ಇದೆ ಅಂತ ನನಗೇನು ಹೇಳಿಲ್ಲ ಅನ್ನೋದು. ಆಮೇಲೆ ಕೆಲಸ ಮಾಡಿ ನಾವೆಲ್ಲ ನಿಮ್ ಕೈಲಿ ದುಡ್ಡು ಕೊಡ್ತೀವಿ, ನೀವು ಅವನಿಗೆ ಕಳಿಸಿ ಅಂದ್ರೆ ಇಲ್ಲ ಬೇಡಪ್ಪ ಆತರ ಬೇಡ, ನನಗೆ ಆತರ ಇನ್ನೊಂದು ದುಡ್ಡು ಕೊಟ್ಟು ಕಳ್ಸೋದಿಲ್ಲ, ನೀವೇನ ಪ್ರಯತ್ನ ಮಾಡ. ಆಮೇಲೆ ನಮ್ ತಂದೇನು ಒಪ್ಲಿಲ್ಲ ಮೇಡಮ್. ಒಪ್ಲಿದ ತಕ್ಷಣ ಏನ್ ಮಾಡಿದ್ರು, ಫ್ರೆಂಡ್ಸ್ ಗಳ ಮಾತಾಡ್ಕೊಂಡ್ರು, ಇಲ್ಲ ನಾನು ಒಬ್ಬನೇ ಉಳಿತಾನೆ, ಬೇಡ ಬೇಜಾರಾಗತ್ತೆ, ಚಿತ್ರದುರ್ಗ ಟೂರ್ ಹೋಗ್ತಾ ಇದ್ರು. ಆ ಟೈಮ್ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಹೊರಡಾಟ ಹಿಂದಿನ ದಿವಸ ಹೇಳಿದ್ರು, ನಾಳೆ ಬೆಳಿಗ್ಗೆ ಶಾಲೆ ಹತ್ರ ಬರತ್ತಪ್ಪ, ವಿಶ್ ಮಾಡಿ ಬಾರೋ ಅಂತಂದ್ರು. ನನಗೆ ಹೇಳಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ಸುಮ್ನೆ ಹಾಗೆ ಹೇಳಿದ್ರು. ಇದ್ಕ ಬಟಾಕೆ ಹಂಗೆ ಬಾ, ಪಂಚ ಬರ್ಬೇಡ, ನೀನು ಚೆಡ್ಡಿಲ್ ಬರ್ಬೇಡ, ನೀನು ಪಣ್ಯ ಪ್ಯಾಂಟ್ ಶರ್ಟ್ ಹಾಕಂಬ, ಏನು ನೋಡಕ್ ಸರಿಯಾಗಲ್ಲ ಅಂತ ಅಂದ್ರೆ, ಅವ್ರಿಗೊಂದ್ ಇದಾಗಬೇಕಂತ ನನಗೆ ಕರ್ಕೊಂಡು ಹೋಗ್ಲಿಕ್ಕೆ. ಹೋದ್ವಿ, ಹೋದ ತಕ್ಷಣ ಎಲ್ಲ ರೈಟ್ ರೈಟ್ ಎಂದು ಒಂದ್ ಸೀಟ್ ಖಾಲಿ ಇದೆ, ಯಾರ್ದಿದು ಅಂತಂದ್ರು. ಆಮೇಲೆ ನನಗ್ ಕೇಳಲಿಲ್ಲ ಅದು, ನಿಮ್ ಬಾಯ್ಲು ನಿಮ್ಷ ಒಳಗಡೆ ಏನೋ ಬಿದ್ದಿ ಇತ್ತು ಕುದ್ರ ಅಂತ, ಇಲ್ಲಿ ಕುದ್ಕೋ ನಿಮ್ ಚಾ ಅಂತಂದ್ರು. ತೆಗಿ ಅಂದ್ರು, ತೆಗಿ ಅಂದ ತಕ್ಷಣ ಒಂದ್ ಪೆನ್ ಬಿಳಿಸಿದ್ರು ಅಲ್ಲಿ. ಆ ಪೆನ್ ತೆಗೆ ನನಗ್ ಕೂರಿಸಿ, ನನಗೆ ಬಕ್ಕ ಕಟ್ಟಲ ಕಣೋ, ನೀನೇ ತೆಗಿ, ನೀನೇ ಸ್ವಲ್ಪ ಕುಳ್ಳಿಕ್ಕಿದ ಈ ಉದ್ದ ಇದೀನಿ. ಆಮೇಲೆ ರೈಟ್ ಅನ್ಬಿಟ್ರು, ತಡ್ರು ತಡಿಲ್ಲ, ಏನಿಲ್ಲ, ನೀನು ಟೂರ್ ಬರ್ತಿದ್ದೆ ರೈಟ್ ಅಂತ ನೆನ್ಸ್ಕೊತೀವಿ ಮೇಡಮ್. ಆಮೇಲೆ ನಮ್ ಒಬ್ಬ ನನಗೆ ಎಕ್ಸೈಸ್ ತೊಂದ್ರೆ ಇತ್ತು, ನಮ್ಮ ವಿದ್ಯಾರ್ಥಿನಿ ಒಬ್ಬಳು ಇದ್ಲು, ವಿದ್ಯಾರ್ಥಿ ಮಂಜುಳಾ ಅಂತ ಹೇಳಿ, ಅವಳು ಹಳೆ ಎಕ್ಸೈಸ್ ಅಲ್ಲ, ಅವಳ ಬೈಂಡಿಂಗ್ ಮಾಡ್ರು, ಅದರಲ್ಲಿ ತನ್ ಮಾಸ್ಟರ್ 5 ಎಕ್ಸೈಸ್ ಅಲ್ಲಿ ನನಗೆ 2 ಎಕ್ಸೈಸ್ ಕೊಟ್ಟಿತ್ತು. ನನಗೆ ಖುಷಿ ಆಯ್ತು, ಅದನ್ನ ರಫ್ ನೋಟ್ ಇಟ್ಕೊಂಡೆ, ಕೆಲವೆಲ್ಲ ಫ್ರೆಂಡ್ಸ್ ಗಳೆಲ್ಲ ಎಕ್ಸೈಸ್ ಗೆ ನೋಟ್ ಕೊಟ್ಟು ಬುಕ್ ಕೊಡಿದ್ರು. ಆಮೇಲೆ ನಾನೇ ನಮ್ಮ ಅಪ್ಪ ಬೈದ್ರು, ಆತರ ಕೊಡಿಸ್ಬೇಡಿ, ಆತರ ಕೊಡಿಸಿದ್ರು, ನಮಗೆ ನನ್ ತೊಂದ್ರೆ ಆಗತ್ತೆ, ಆತರ ಮಾಡಿ ನನಗೆ ಒಂಥರ ಮುಜುಗ್ರ ಆಗತ್ತೆ, ತಂದೆ ಇಂತ ಇಲ್ಲ ಸರ್, ನೀವು ಅದೆಲ್ಲ ತಿಳ್ಕೊಬೇಡಿ, ಫ್ರೆಂಡ್ಸ್ ನಮ್ಮ ಅಣ್ಣ ತಮ್ಮ ಇದ್ರ ಮಾಡಿ ಅಂದ್ಮೇಲೆ, ಇಲ್ಲ ಇನ್ಮೇಲೆ ಕೊಡಿಸ್ಬೇಡಿ ಆತರ, ನಮಗೆ ತೊಂದ್ರೆ ಆಯ್ತಾ, ನೀನೇನೇ ಕಷ್ಟ ಆಗ್ಲಿ ನನ್ ಕಷ್ಟಪಟ್ಟು ನಾವು ದುಡ್ಡು ಕೊಡ್ತೀನಿ, ಆತರ ಇಸ್ಕೊಂಡು ಬೇಡಿ, ಯಾರ್ದೇ ನಾನು ಯಾರ ಹತ್ರ ಸಾಲ, ಇವತ್ತಿಗೂ ಮೇಡಮ್ ನಾನು ನಮ್ ತಂದೆ ಏನ್ ದಾರಿ ಅದೇ ದಾರಿಲ್ ನಾನು ಇವತ್ತಿಗೂ ಯಾರ ಹತ್ರ ಸಾಲ ಮಾಡೋಣ, ನಾನು ಈಗಲೂ ಅವ್ರು ಬಿಟ್ಟಿರೋ ಸೈಕಲ್ 38 ವರ್ಷ ಆದ್ಮೇಲೆ, 2 ವರ್ಷ ಆದ್ರೆ ಅದು 40 ವರ್ಷ ಆಗುತ್ತೆ, 88 ಅಲ್ಲಿ ತಕೊಂಡ ಸೈಕಲ್ ಮೇಡಮ್, ತಂದೆ ಮೂರ್ ವರ್ಷ ಹೊಡೆದ್ಬಿಟ್ಟು 92 ಹೋಗ್ಬಿಟ್ರು, 88 ಬೇರು ಅದು ಬುಕ್ ಶಾಪರ ಮಾಡ್ತಾ ಇದ್ರು ತುಂಬಾ ಮತ್ತು. ಅವೆಲ್ಲ ನಮ್ಮ ಊರಲ್ಲಿ ನಮ್ಮ ದೊಡ್ಡ ಸಾಕಾರ ಮೇಡಮ್, ಏನ್ ಮಾಡಿದ್ರೆ ಗಲಾಟೆ ಕೆಟ್ಟಾಗ ಏನಾದ್ರು ಯಾ ಟೈಮ್ ಗಡಿಯರ ಮುಳ್ಳಿ ಅಂತ ಏನ್ ಮಾಡಕ್ಕಲ್ಲ, ಆದ್ರೆ ನಾವು ಏನ್ ತೊಂದ್ರೆ ಪಡ್ತಿಲ್ಲ ಮೇಡಮ್, ನಾನ್ ಪಡಿದ್ ನಮ್ಕೊಂಡು ಫ್ರೆಂಡ್ಸ್ ಗಳೆಲ್ಲ ಅದು ಖುಷಿ ಆಯ್ತು ಮೇಡಮ್, ಹೇಳಿ ಮನೆ ನನಗೆ ಆಕ್ಸಿಡೆಂಟ್ ಆದ್ರೆ ಬಂದು ಫ್ರೆಂಡ್ಸ್ ಗಳು ಬಂದು ನಮ್ ಕೈಲ ದುಡ್ಡು ಕೊಟ್ಟು ಹೋಗಿದಾರೆ ಮೇಡಮ್, ಈಗ ಆರಾಮಾಗಿ 5 ವರ್ಷ ಕಡಿಮೆ ಆಗಿದ್ದು, ಆಕ್ಸಿಡೆಂಟ್ ಆಗಿತ್ತು, ನಡ್ಕೊಂಡು ಹೋಗ್ಬೇಕು ಗುದ್ಕೊಂಡು ಹೋಗಿದ್ರು ಫ್ರೆಂಡ್ಸ್, ನಾನು ಯಾರು ಹೇಳಿಲ್ಲ, ಯಾರು ಒಬ್ರು ಲಿಂಕ್ ಗೊತ್ತಾಗಿ ಎಲ್ಲ ಬಂದು ಇಷ್ಟು ಒಂದು ಕೊಡೋದು ಟೀಮ್ 20-30 ಆಯ್ತು. ನಮಗೆ ಯಾರು ಕೊಟ್ಟಿದ್ರು ಅವ್ರಿಗೆಲ್ಲ ಫಸ್ಟ್ ಅವ್ರಿಗೆ ನಮ್ಮನೇನ ಅಂದ್ರು, ಫಸ್ಟ್ ಅವ್ರಿಗೆ ಕೊಟ್ಬಿಡ್ರೆ ಆಮೇಲೆ ನಾವು ಊಟಕ್ಕೆ ನೋಡ್ತಾನ ಅಂತ ಹೇಳಿ 5 ಸಾವಿರ ಉಳಿತು, ಅದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡಿ ಹೇಳ್ಬೇಕು ಅಂದ್ರೆ.
2: ಧನ್ಯವಾದಗಳು ಸ್ನೇಹಿತರನ್ ಕುರಿತಾಗಿ ಮಾತಾಡಿದ್ದಕ್ಕೆ.
3: ಹೌದು ಮೇಡಮ್.
2: ಹಾಡು ಹೇಳ್ತೀರಾ? ಹಾಡಾದ್ರು ನೆನಪಾಗ್ತಿದ್ಯಾ?
3: ಒಂದೇ ಸಿಂಗ ಇದ್ರದಿದೆ
2: ಹೇಳಿ.
3: ಸ್ನೇಹ ಪ್ರೀತಿಕೆ ಪ್ರೀತಿ, ನಾನು ಪ್ರೇಮ ಜೀವಿ, ನೀನು ಪ್ರೇಮ ಜೀವಿ, ಅಷ್ಟೇ ಮೇಡಮ್.
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಆತ್ಮೀಯ ಕೇಳುಗರೆ, ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನದ ಪ್ರಯುಕ್ತ ಹಾಗೆ ಕರೆ ಬರ್ತಾ ಇದೆ. ಹಲೋ ಹಲೋ ಆಕಾಶವಾಣಿ.
4: ಹಲೋ
2: ಹಲೋ,
4: ಭದ್ರಾವತಿಯಿಂದ ಪುಷ್ಪ.
2: ಪುಷ್ಪ ಅವರು ಭದ್ರಾವತಿಯಿಂದ ಹೇಳಿ ಮೇಡಮ್.
4: ಅಂತಾರಾಷ್ಟ್ರೀಯ ಗ್ಯಾಸ್ ಸ್ನೇಹಿತ ಇದಕ್ಕೊಂದು ದೊಡ್ಡ ನಮನ.

0: ಹೇಳಿ.
1: ಸ್ನೇಹಿತ ಸ್ನೇಹಿತ ಅಂದ್ರೆ ನಾವ್ ಯಾರೋ ಇರ್ತೀವಿ ಅವ್ರ ಯಾರೋ ಇರ್ತೀವಿ,
0: ಹೌದು,
1: ಅದು ಸ್ನೇಹದಲ್ಲಿ ಒಂದು ಬೆಸಿಗೆ ಬಂದ್ಬಿಡುತ್ತೆ. ಅದನ್ನ ನಾವು ಕೊನೆಯ ತನಕ ಉಳಿಸ್ಕೊಂಡು ಹೋಗೋದೇ ಅದು ದೊಡ್ಡ ಒಂದು ಚಿರಗೆಳೆತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಹೌದು, ಸಣ್ಣ ಭಿನ್ನಾಭಿಪ್ರಾಯ ಬಂದ್ರೂ ಅಲ್ಲೇ ಸರಿಪಡಿಸ್ಕೊಡ್ಬೇಕು, ಹಾಗೆ ಮುಂದುವರ್ಸ್ಕೊಂತಾ ಹೋಗ್ತಾ ಇರ್ಬೇಕಲ್ವಾ?
1: ಹೌದು.
0: ಅಲ್ಲಿಗೆ ಇವ್ರೇನೋ ಅಂದ್ರು ಅಂತ ಹೇಳಿ ಅಲ್ಲಿಗೆ ಇದ್ ಮಾಡ್ಬಿಟ್ರೆ ಅದು ಸ್ನೇಹ ಆಗಿರಲ್ಲ.
1: ಸ್ನೇಹ ಆಗಿರಲ್ಲ, ಅದನ್ನ ಶಾಶ್ವತವಾಗಿ ಉಳಿಸ್ಕೊಂಡು ಹೋಗ್ಬೇಕನ್ನೋದೇ ನನ್ನ ಒಂದು ಆಸೆ.
0: ಹೌದು, ಖಂಡಿತವಾಗಿ. ಹೇಳಿ, ಒಂದ್ ಹಾಡು ಹೇಳ್ತೀರಾ?
1: ಅದ್ರೂ ಪಟ್ಟಂತ ನಂಗೆ ಚಿತ್ರಗೀತೆದಷ್ಟು ನೆನಪಿಲ್ಲ. ಹೀಗೆ ಒಂದು ಬೇರೆ ಇದ್ರ ನಾವು ಸ್ಕೂಲ್ನಲ್ಲಿ ಹಾಡು ಹೇಳ್ತಾ ಇದ್ವಿ, ಅದು ಹೇಳ್ಬೋದಾ?
0: ಯಾವ್ದದು ಹೇಳಿ.
1: ಇರಲಿ.

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ ಶಿವಮೊಗ್ಗ.
0: ಸತೀಶ್ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ರಾ? ಹೇಳಿ, ನಿಮ್ಮ ಆತ್ಮೀಯ ಸ್ನೇಹಿತರನ್ನ ಯಾರು ನೆನ್ಪು ಮಾಡ್ಕೊಂಡ್ರಿ?
1: ಮೇಡಮ್, ನಮ್ಮ ಲೈಫ್ ಅಲ್ಲಿ ತುಂಬಾ ಜನ ಸ್ನೇಹಿತರು ಬಂದಿದ್ದಾರೆ ಮೇಡಮ್. ಯಾರು ಹೋಗಿಲ್ಲ ಮತ್ತೆ ವಾಪಸ್ ಹೋಗಿಲ್ಲ. ಎಲ್ಲರ ಜೊತೆ ಒಳ್ಳೆ ಒಂದು ಸ್ನೇಹಿತರಂತೆ ಇದೀವಿ ಮೇಡಮ್. ಎಲ್ಲೂ ನಾವು ಸ್ನೇಹ ಕಳ್ಕೊಂಡಿಲ್ಲ. ಒಂದು ರೀತಿಯಲ್ಲಿ ಹೋಗ್ತಾ ಇದೆ ಮೇಡಮ್. ತುಂಬಾ ಹಚ್ಕೊಂಡು ಇಲ್ಲ, ತುಂಬಾ ಬಿಟ್ಕೊಂಡು ಇಲ್ಲ. ಒಂದು ಲೆವೆಲ್ ಅಲ್ಲಿ ಇದೆ ಮೇಡಮ್.
0: ಆತ್ಮೀಯ ಸ್ನೇಹಿತರೊಟ್ಟಿಗೆ ಈಗಲೂ ಟಚ್ ಅಲ್ಲಿ ಇದೀರಾ?
1: ಹೌದು ಮೇಡಮ್, ಇದೀವಿ.
0: ಹೇಳಿ
1: ಮೇಡಮ್.
0: ಹೋ, ಖಂಡಿತ ಹೇಳಿ.
1: ಸ್ನೇಹಿತರೇ, ನಿಮಗೆ ಸ್ವಾಗತ. ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದಿ ಶುಭ ಮಿಲನ. ಓ, ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದಿ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ. ನನ್ನೆದೆಯ ಪ್ರೀತಿ ಸ್ವಾಗತ.
0: ಧನ್ಯವಾದಗಳು.
1: ರಸಪೂರ್ಣ ರಂಗಾದ ಸಂಜೆಯಲ್ಲಿ, ಕವಿ ಸ್ನೇಹ ತಂದಂತ ವೇಳೆಯಲ್ಲಿ, ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ತೂಗಲೀಗ. ಕ್ಷಣವೊಂದು ಕಣ್ಣೋಟ ಸೇರಿದಾಗ, ಕವಿ ಮಾತು ತಮ್ಮಲ್ಲೇ ಅರಳಿದಾಗ, ಆ ಮೌನದ ಪಿಸು ಮಾತಿಗೆ ಸಾಟಿಯಾದ ಕಾವ್ಯವಿಲ್ಲ. ಹೃದಯ ಹಗುರಾಗಿರಲಿ, ಪ್ರೀತಿ ವಾತ್ಸಲ್ಯ ನಗಲಿ.
0: ಧನ್ಯವಾದಗಳು
1: ಮೇಡಮ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ ನಮಸ್ತೆ, ಯಾರು? ಜಯಮ್ಮ ಅವರ? ಹೇಳಿ. ಅಲ್ಲ ಗೊತ್ತಾಗ್ಬಿಡತ್ತೆ ನೀವೇ ಕರೆ ಮಾಡಿರೋದು ಅಂತ ಹೇಳಿ. ಯಾವ ಸ್ನೇಹಿತರ ನೆನ್ಸ್ ಮಾಡ್ಕೊಡ್ರಿ, ಆತ್ಮೀಯ ಸ್ನೇಹಿತರು ಯಾರು ನೆನಪಾದ್ರು ನಿಮ್ಗೆ ಇವಾಗ? ಆತ್ಮೀಯ ಸ್ನೇಹಿತರು ಯಾರು ನೆನಪಾದ್ರು? ಒಂದೇ
1: ಇದ್ರು ಸಣ್ಣದ್ರಿಂದ ಬೇಕಾದಷ್ಟೇನ. ಈಗೆಲ್ಲ ದೂರ ಆಗ್ಯಾರೆ, ಯಾರು ಇಲ್ಲ. ಎಲ್ಲ ಮದುವೆಯಾಗಿ ಹೋದ್ರ ಬಿಟ್ಟು ಈಗ ಸದ್ಯಕ್ಕೆ ಒಬ್ಬಳು ಟೆಕ್ಸೆಲ್ಲ ಇದ್ದಾಳೆ. ಅವಳು ಸ್ವಲ್ಪ ಸಮಾಧಾನೂ ಹೌದು, ಸ್ನೇಹಿತನೂ ಹೌದು. ಬಹಳ ಹುಟ್ಟಿನಿಂದ ಬಂದಿರೋ ಸ್ನೇಹಿತೆ ಅವಳು. ಈಗ ಇದ್ದಾಳೆ ಸದ್ಯಕ್ಕೀಗ ಆಕಾಶವನ್ನೆಲ್ಲ ಸ್ನೇಹಿತರೆ.
0: ಹೌದು, ಎಲ್ಲರೂ ಆತ್ಮೀಯರೇ, ಆತ್ಮೀಯ ಸ್ನೇಹಿತರೆ ನಿಮ್ಗೆ ಇವಾಗೆಲ್ಲ.
1: ಇವರೆಲ್ಲ ಆತ್ಮೀಯರೇ. ಈಗ ದೂರ ವಾಯ್ಸ್ ಕಂಡ್ ಕೂಡ್ಲೇನೆ ಎಲ್ಲಾರು ಹೆಸರು ಹೇಳ್ತಿರಲ್ಲ.
0: ಹಾಡು ಹೇಳ್ತೀರಾ ಅದಾದ್ರು ಸ್ನೇಹದ ಬಗ್ಗೆ?
1: ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗನಾನಮ್ಮ, ಪಯಣಿಗನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ, ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗನಾನಮ್ಮ, ಪಯಣಿಗನಾನಮ್ಮ.
0: ಧನ್ಯವಾದಗಳು ಜಯಮ್ಮ ಅವರೇ.
1: ಧನ್ಯವಾದ.
0: ಹಲೋ ಆಕಾಶವಾಣಿ. ಹಲೋ ಹಲೋ ಹೇಳಿ, ಯಾರು ಮಾತಾಡ್ತಿರೋದು?
2: ನಾನು ಕೋಲಾರದಿಂದ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು. ಕೋಲಾರದಿಂದ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು.
0: ಹೇಳ್ರಿ ಆಶಾ ಅವರೇ. ಆಶಾ ಪ್ರಕಾಶ್ ಅವರೇ ಹೇಳಿ.
2: ಹೇಳ್ತಾ
0: ಇದ್ದೀನಿ.
2: ನಾನು ಪ್ರೀತಿಯಿಂದ ಎಲ್ಲರ ತಂದು ಮಾತಾಡ್ಕೊಂಡು ರೇಡಿಯೋದಲ್ಲೂ ಒಂದ್ ಸ್ವಲ್ಪ ಜನ ಅಭಿಮಾನಿಗಳು ಸಿಕ್ಕಿದ್ದಾರೆ, ಅವ್ರನ್ನೇ ನಾನು ಸ್ನೇಹಿತರು ಅಂತ ತಿಳ್ಕೊಂಡಿದ್ದೀನಿ. ಸ್ನೇಹಿತರು ಅಂತ ಯಾರು ನಂಗೆ ಇವಾಗ ಇಲ್ಲಮ್ಮ. ಆದ್ರಿಂದ ಯಾವ್ದಾದ್ರು ಒಂದು ಹಾಡು ಹೇಳ್ಬೋದಾ?
0: ಹೇಳಿ, ಸ್ನೇಹದ ಕುರಿತಾಗ ಹಾಡು ಹೇಳಿ.
2: ದೇಹ ಪ್ರೀತಿ ನನ್ನ ತಿರು, ವ್ಯಾಯ ನೀತಿ ನನ್ನ ತಿರು, ಸಂತೋಷ ಬಂದಾಗ ಸಂಗೀತ ಅಂತ. ಏನ್ ನೀವು ಒಂದ್ ಸ್ವಲ್ಪ ಕ್ಲೂ ಪಡಿ ಮಾತ್ರ ಹಾಡೇರಮ್ಮ ನೀನು ನನ್ನ ಜೊತೆ.
0: ನೀವ್ ಹೇಳಿ ಹಾಡ್ ಹೇಳಿದ್ರು.
2: ಸ್ನೇಹ
0: ಪ್ರೀತಿ ನನ್ನ ಉಸಿರು, ನೀತಿ ನನ್ನ ಉಸಿರು, ಅನ್ಯಾಯ ಕಂಡಾಗ.
2: ಹೇಳಪ್ಪ ನಂದು ತಾಂತ್ರಿಕ ಕಷ್ಟ ಈಗ.
0: ಹೇಳಿ ಸ್ನೇಹಿತರ ಬಗ್ಗೆ ಹೇಳಿ, ಹೋಗ್ಲಿ ಹಾಡು ಬಿಟ್ಬಿಡಿ, ಸ್ನೇಹಿತರ ಬಗ್ಗೆ ಹೇಳಿ.
2: ಸ್ನೇಹಿತರ ಬಗ್ಗೆ ಸ್ನೇಹಿತರು ಈಗ ನೀನು ಮಾತಾಡ್ತಾ ಇದ್ದೆ, ನಾನು ನೀನು ಸ್ನೇಹಿತರು.
0: ಓಕೆ.
2: ಕೃಷ್ಣ ಸ್ನೇಹಿತರು ಯಾರು ಇಲ್ಲ. ಇನ್ನೊಂದು ಬೇರೆ ಸ್ನೇಹದ ಬಗ್ಗೆ ಬಿಟ್ಟು ಬೇರೆ ಒಂದ್ ಯಾವ್ದಾದ್ರು ಹಾಡು ಇಲ್ಲ?
0: ಯಾವ ಹಾಡು ಹೇಳ್ತೀರಾ?
2: ಕಷ್ಟಪಟ್ಟು ಇದು ಸಿಕ್ಕಿದೆ ನಂಗೆ.
0: ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ.
2: ತಾರೆ ಸಾವಿರ ತಾಯಿನ ಸ್ನೇಹಿತ ದೇವಿ ಚಂದಿರಗೆ ಸಾಟಿಯೇ, ತಾಯಿ ಎಂಬ ಸ್ನೇಹಿತೆ ಗೋರಾರು ಪಾವನೆ, ತನು ಮಮತೆಯ ಮಡಿಲು ತನು ನಿನ ಕಡಲು ತೋರಿದಳು ಪ್ರೀತಿಯ, ತೋರಿದಳು ಪ್ರೀತಿಯೇ, ಅವಳೇ ನಮ್ಮ ಜೀವನದ ಸ್ನೇಹಿತೆ, ತಾರೆ ಸಾವಿರ ದೇವಿ ಅಮ್ಮನಿಗೆ ಸ್ನೇಹಿತೆಗೆ ಸಾಟಿಯೇ ಶುಭ ಶುಭಾಶಯಗಳ ಕಣಪ್ಪ.
0: ಧನ್ಯವಾದಗಳು. ಸ್ನೇಹಿತರು ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಯಾವಾಗ್ಲೂ ಖುಷಿಯಾಗಿರಿ ಆಯ್ತಾ. ಹೇಳಿ.
2: ಪ್ರತಿ ವಾರ ಬರುತ್ತಪ್ಪ ಇದು ಅಂತ್ಯಾಕ್ಷರಿ?
0: ಅಂತ್ಯಾಕ್ಷರಿ ಅಲ್ಲ, ಇದು ಆತ್ಮೀಯ ಸ್ನೇಹಿತರ ದಿನದ ಕುರಿತಾಗಿ ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾರೆ. ಅದು ಅಂತ್ಯಾಕ್ಷರಿ ಇರತ್ತೆ ದಿನ.
2: ಪ್ರತಿ ವಾರನೂ ಇರುತ್ತಪ್ಪ?
0: ಹಾ ಇರತ್ತೆ ಇರತ್ತೆ.
2: ಸೋಮವಾರ ಪ್ರತಿ ಸೋಮವಾರ ಕಾರ್ಯಕ್ರಮ ಇರುತ್ತಾ?
0: ಅಲ್ಲ ಬುಧವಾರ ಇರುತ್ತಲ್ಲ, ಪ್ರತಿ ಬುಧವಾರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ, ಅಂತ್ಯಾಕ್ಷರಿ ಪ್ರೋಗ್ರಾಮ್ ಇರುತ್ತೆ. ಅದ್ರಲ್ಲಿ ಕರೆ ಮಾಡಿ ಹೇಳ್ಬೇಕು ಹಾಡನ್ನ, ಅಂತ್ಯಾಕ್ಷರಿ ಅಕ್ಷರಗಳು. ಹೌದು ಹೌದು. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ.
2: ಅಮ್ಮ ಒಂದೇ ಒಂದ್ ನಿಮಿಷ ಕಣ ಅಪ್ಪ, ಬುಧವಾರ ಎಷ್ಟೊತ್ತಿರುತ್ತಮ್ಮ?
0: ರಾತ್ರಿ 8 ಗಂಟೆಗಿರುತ್ತೆ, ಇಲ್ಲ ಸಂಜೆ 5:00 ವರೆಗಿರುತ್ತೆ.
2: ಬುಧವಾರನಾ?
0: ಹಾ ಹೌದು
2: ಅಮ್ಮ. ನಮ್ಗೆ ಹಾಡೇ

0: ಆಯ್ತು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು.
0: ಹಲೋ ಆಕಾಶವಾಣಿ.
2: ಹಲೋ, ನನ್ನ ಹೆಸರು ಚಂದ್ರಶೇಖರ್, ಕೆಂಚನಹಳ್ಳಿಯಿಂದ.
0: ಕೆಂಚನಹಳ್ಳಿಯಿಂದ ಚಂದ್ರಶೇಖರ್ ಅವರೇ ಹೇಳಿ, ಯಾವ ಆತ್ಮೀಯ ಸ್ನೇಹಿತರನ್ನ ನೆನ್ಪು ಮಾಡ್ಕೊಂಡ್ರಿ?
2: ಮೇಡಮ್, ಎಲ್ಲರ ಸ್ನೇಹಿತರು ನನಗೆ.
0: ಓಕೆ, ಅದರಲ್ಲೂ ಆತ್ಮೀಯ ಸ್ನೇಹಿತರು ಅಂತ ಒಬ್ಬರೇ ಇರ್ತಾರಲ್ಲ?
2: ಇಲ್ಲ ಇಲ್ಲ, ಹಾಗೇನಿಲ್ಲ. ಆತ್ಮೀಯರು ಅಂತ ಯಾರು, ಎಲ್ಲ ಒಂದೇ ಸಮ ಕಾಣ್ಬೇಕು ಸ್ನೇಹಿತರು ಅಂದ್ರೆ.
0: ಓಕೆ ಆಯ್ತು, ಹೇಳಿ.
2: ಹಾಡು ಹೇಳ್ಬೇಕಾ ಏನು? ಅವ್ರ ಬಗ್ಗೆ,
0: ಸ್ನೇಹಿತರ ಬಗ್ಗೆ ಮಾತಾಡಿ. ಸ್ನೇಹದ ಬರ್ತು,
2: ಸ್ನೇಹಕ್ಕೆ ಅಂದ್ರೆ ಒಂದು ಬೆಲೆ ಕೊಡ್ಬೇಕು, ಪ್ರೀತಿ ವಿಶ್ವಾಸ ಇರ್ಬೇಕು, ಕಷ್ಟದಲ್ಲಿ ಭಾಗಿಯಾಗಬೇಕು, ಎಲ್ಲರೂ ಸೋದರಂತೆ ಇರ್ಬೇಕು. ಅವ್ರ ಫ್ರೆಂಡ್ಸ್ ಆಗ್ಲಿ ನಮ್ ಫ್ರೆಂಡ್ಸ್ ಆಗ್ಲಿ ಎಲ್ಲರೂ ಒಟ್ಟಿಗಿರ್ಬೇಕು, ದ್ವೇಷ ಕಾರಬಾರ್ದು, ಎಲ್ಲರೂ ಪ್ರೀತಿಯಿಂದ ಇರ್ಬೇಕು. ನನ್ನ ನೆಚ್ಚಿನ ಫ್ರೆಂಡ್ಸ್ ಅಂದ್ರೆ ಆಕಾಶವಾಣಿ ಕೆಲಸ ಮಾಡೋ ಆಂಕರ್ಗಳಿಗೆ ಒಂದು ಶುಭಾಶಯ.
0: ಧನ್ಯವಾದಗಳು ಅವ್ರ ಕಡೆಯಿಂದ. ಹೇಳಿ, ಹಾಡು ಹೇಳ್ತೀರಾ?
2: ಹ್ಞೂ ಮೇಡಮ್, ಹೇಳ್ತೀನಿ
0: ಹೇಳಿ.

0: ಹದ್ದಾಗಿ ಕುಕ್ಕಿತಲ್ಲ, ಇನ್ನ ಹದ್ದಾಗಿ ಕುಕ್ಕಿತಲ್ಲ, ಚಿನ್ನಾದ ಚೂರಿ ಬೆನ್ನಾಗೆ ತೂರಿ ಪ್ರಾಣವ ಹೀರಿತಲ್ಲ, ಇನ್ನ ಪ್ರಾಣವ ಹೀರಿತಲ್ಲ.
1: ಸ್ನೇಹದ ಕುರಿತ ಹಾಡು ಹೇಳ್ಬೇಕಿತ್ತು.
2: ಇದು ಇದ್ರ ಸ್ನೇಹದಲ್ಲಿ ಮೋಸ ಮಾಡ್ತಾ ಮೇಡಮ್,
1: ಅದಕ್ಕೋಸ್ಕರ ನೆನ್ಪ್ ಮಾಡ್ಕೊಂಡು ಹಾಡಿದ್ರ?
2: ಹೌದು ಮೇಡಮ್, ಇದರಲ್ಲಿ ಶ್ರೀನಾಥ್ ಒಬ್ಬ ಹುಚ್ಚಿ ಕರ್ಕೊಂಬಂದು ಅವಳನ್ನ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಿ ಮಾಡಿರ್ತಾನೆ. ಕೊನೆ ಬೇರೆ ಇನ್ನೊಬ್ಬ ಬಂದು ಅವಳನ್ನ ಆಪಾಸ್ಕೊಂಡು ಹೋದಾಗ
1: ಸ್ಟೋರಿನೇ ಹೇಳ್ತಾ ಇದ್ದೀರಾ ಫುಲ್. ಸರಿ ಸರಿ, ಧನ್ಯವಾದಗಳು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹಲೋ ಆಕಾಶವಾಣಿ, ಹಲೋ ಹಲೋ
3: ಹಲೋ
1: ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
3: ಮೇಡಮ್ ನಮಸ್ಕಾರ, ಹೇಗಿದ್ದೀರಾ?
1: ಆರಾಮಿದ್ದೀವಿ. ಚಿಕ್ಕಪ್ಪ ಅವರ
3: ಹೆಸರು ಚಿಕ್ಕಪ್ಪ, ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ, ಪರವಾಗಿಲ್ಲ. ನನ್ನ ಹೆಸರು, ಮೊದಲಿಗೆ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು
1: ತಮಗೂ ಸಹ.
3: ಮೊದಲನೇದಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ನಮ್ಮ ನಿರೂಪಕರಾದ ಎಲ್ಲರೂ ನಮ್ಮ ಸ್ನೇಹಿತರಿದ್ದಾಗೆ ಅವ್ರಿಗೆಲ್ಲರಿಗೂ ಈ ಸ್ನೇಹಿತರ ದಿನದ ಶುಭಾಶಯಗಳು.
1: ಧನ್ಯವಾದಗಳು ಎಲ್ಲರ ಪರವಾಗಿ.
3: ಆಯ್ತು, ನಮ್ಮ ಶಾಲಾ ದಿನದ ಸ್ನೇಹಿತರು ತುಂಬಾ ಚೆನ್ನಾಗಿದ್ದಾರೆ. ಅದ್ರಲ್ಲಿ ಒಬ್ಬ ಸ್ನೇಹಿತ, ಅವನು ಯಾವಾಗ್ಲೂ ಅವ್ನ ಜೊತೆಗೆ ಹೋಗ್ತಾ ಇರೋದು, ಅಲ್ಲಿ ಇಲ್ಲಿ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ವಿ. ಅವನ ಹೆಸರು ನಾಗೇಶ ಅಂತೇಳಿ. ಅವನು ಒಂದಿವ್ಸ ನಮ್ಮ ಕರ್ಕೊಂಡು ಹೋಗಿದ್ದ ಅಲ್ಲಿ ಬಾರಪ್ಪ, ಇಲ್ಲಿ ಒಂದು ಪರಂಗಿ ಕಾಯ್ತಿ ಹರ್ಕೊಂಬರೋಣ ಅಂತೇಳಿ. ಅದು ಏನಾಗಿದೆ, ಅದು ಒಂದು ಬೇಲಿ ಪಕ್ಕದಲ್ಲೇ ಇದೆ ಪರಂಗಿ ಕಾಯಿ, ಅದು ಒಂದು ತಿಪ್ಪೆ ಗುಂಡಿ, ಇದು ಆಳವಾದ ತಿಪ್ಪೆ ಗುಂಡಿ. ಅದು ಏನು ಮೇಲಿಂದ ನೋಡಿದ್ರೆ ಏನು ಗೊತ್ತೇ ಆಗೋದಿಲ್ಲ. ನಾನು ಏ ಹೋಗ ನೀನ್ ಹರ್ಕಂಬ ಅಂತ ಅಂದ, ನಾ ಆಯ್ತಪ್ಪ ಹೋಗ್ತೀನಿ ಅಂತ ಹೋದೆ. ಒಂದ್ ಹೆಜ್ಜೆ ಇಟ್ಟೆ, ಎರಡ್ ಹೆಜ್ಜೆ ಇಟ್ಟೆ, ಒಂದ್ ಸ್ವಲ್ಪ ಹೋಗ್ತಾ ಇತ್ತು ಕಾಲು, ಇಷ್ಟೇ ಅಲ್ಲ ಬಿಡು ಅಂತಂದ್ ಏನ್ ಮಾಡಿದೆ, ಹಂಗೆ ಮುಂದಕ್ ಹೋಗ್ಬಿಟ್ಟೆ ಕಣ್ರಿ. ಅಯ್ಯೋ ಹೋಗ್ತೇಬಿಟ್ಟೆ, ಪೂರ್ತಿ ಹೋಗ್ತೇ ಹೋಗ್ಬೆ, ಇನ್ನೇನ್ ಕುತ್ತಿಗೆ ತನಕ ಬಂದ್ಬಿಡ್ತ ಕಣ್ರಿ. ಹಿಡ್ಕೊಳ್ಳ ಗೆಳೆಯ, ಹಿಡ್ಕೊಳ ಗೆಳೆಯ ಅಂತ ಕಣೆ.
1: ನಿಮ್ಮ ಪ್ರಾಣ ಉಳಿಸಿದ ಸ್ನೇಹಿತ ಅವ್ರ ಇವಾಗ.
3: ಹೌದು, ಬೇಗ ಕೈ ಹಿಡ್ಕೊಂಡ್ ಎಳ್ಕಂದ, ಪೂರ್ತಿ ರಾಡಿ ಆಗೋಗಿತ್ತು, ಮನೆಗೆ ಹೋದ್ರೆ ಇನ್ನೇನ್ ಸರಿಯಾ ಹೊರತ ಬಿಡ್ತವೆ ಅಂತ ಹೇಳಿ. ಅವನು ಒಂದ್ ಯಾಂಗ್ಲ ಬೋರ್ ಹತ್ರ ಕರ್ಕೊಂಡಾಗ ಅವ್ನ್ ಯಾಂಗ್ಲ ಹೊಡೆಯಕ್ ಹಚ್ಚಿ ನಾನು ಎಲ್ಲ ಫುಲ್ ಎಲ್ಲ ಬಟ್ಟೆ ಗಿಟ್ಟೆ ತೊಳ್ಕೊಂಡು ಹೋಗಿದ್ದೆ ಕಣ್ರಿ. ಅಂತ ಕತೆ ಗೆಳೆಯ ಅಂತ. ಆದ್ರೆ ನನ್ನ ಏನ್ ನನ್ ಜೊತೆ ಓದಿದಾರಲ್ಲ, ಇವತ್ತು ಒಂದು ಉನ್ನತ ಹುದ್ದೆಯಲ್ಲಿ ಇದಾರೆ, ಅವ್ರೆಲ್ಲಾರು ಭೇಟಿ ಆಗ್ತೇವೆ. ನಮ್ಮೂರ ತೇರಬ್ಬಕ್ ಹೋದಾಗ ಅವ್ರನ್ನೆಲ್ಲ ಭೇಟಿ ಆಗ್ತೇವೆ. ನಾವು ಅವ್ರು ನಾವು ಎಲ್ಲ ಹಳೆದನ್ನೆಲ್ಲ ಮಾತಾಡ್ತಿರ್ತೇವೆ.

0: ಖುಷಿ ಪಡ್ತೇವೆ.
1: ಹೌದು, ಸ್ನೇಹಿತರು ಸಿಕ್ತಾಗ ಸಿಗೋ ಖುಷಿನೇ ಒಂಥರ ಬೇರೆ ಅಲ್ಲ.
0: ಅದು ನಾವು ಈಗಿಂದ ಏನು ಮಾತಾಡೋದಿಲ್ಲ ಮೇಡಮ್, ಸ್ನೇಹಿತರು ಸಿಕ್ಕ ನಾವು ಹಿಂದಕ್ಕೆ ಹೋಗ್ಬಿಡ್ತೇವೆ, ಬಹಳ ವರ್ಷದ ಹಿಂದಕ್ಕೆ
1: ಹೋಗ್ಬಿಡ್ತೇವೆ ಖಂಡಿತ.
0: ಅದನ್ನೆಲ್ಲ ಒಬ್ಬೊಬ್ರು ಒಂದೊಂದು ವಿಚಾರವನ್ನು ತಗೊಂಡು ಮಾತಾಡಕತ್ತಿದಾಗ ಅದು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಮೇಡಮ್, ಅಷ್ಟು ಖುಷಿ ಆಗ್ತಾ ಇರುತ್ತೆ
1: ಖಂಡಿತ.
0: ಒಂದು ಇವತ್ತು ಎಲ್ಲೆಲ್ಲಿ ನಮ್ಮ ಗೆಳೆಯರು ಎಲ್ಲೆಲ್ಲಿ ರೇಡಿಯೋ ಕೇಳ್ತಾರೆ ಅವ್ರೆಲ್ಲರಿಗೂ ಈ ಇವತ್ತು

0: ಬೇಡಯ್ಯಾ ಲವ್ವೇ ನೀಗಯ್ಯ ಕಾದ ಮೇಲೆ ಪ್ರೀತಿ ತಾನೇ ಗೆಳೆಯ ಹೇಳಯ್ಯ ಕುಂತರೆ ಹೇಗಯ್ಯ ಪ್ರೀತಿಗೆ ಅವಳುಂಟು ಸ್ನೇಹಕ್ಕೆ ನಾನುಂಟು ಕಂಡಿದ್ದೆ ಕೇಳಿದ್ದೆ ಓದಿದ್ದೆ
1: ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ
0: ಅವು ಹುಲ್ಕಡ್ಡಿ ಆಗೋದಯ್ಯ ನಿನ್ನ ಲವ್ ಸ್ಟೋರಿ
1: ಬೆಸ್ಟ್ ಆಗ್ಲಯ್ಯ
0: ಇಷ್ಟವಾಯ್ತ
1: ಧನ್ಯವಾದ ಈ ಕ್ಷಣದಲ್ಲಿ ಅವರನ್ನ ನೆನ್ಸ್ಕೊಂಡ್ರಿ ಪ್ರಾಣ ಉಳಿಸಿದ ಸ್ನೇಹಿತರನ್ನ
0: ಖಂಡಿತ ನಾನು ಯಾವಾಗ ನೆನ್ಸ್ಕೊಳ್ತಾ ಇರ್ತೇನೆ ನಾನು ಹೋದಾಗಲ್ಲ ಏನಪ್ಪ ನಾಗ್ಯ ಹೆಂಗದ್ಯೋ ಮರ ಅಂತ ನಾನು ಮತ್ತೆ ಅಲ್ಲಿ ಹೋಗಾರಪ್ಪ ಪರಂಗಿ ಕಾರ್ಯಕ್ಕೆ ಅಂತ ನಾನು
1: ಅದೇ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ
0: ಓಕೆ ಮೇಡಮ್
1: ಧನ್ಯವಾದ ಹಲೋ ಆಕಾಶವಾಣಿ
2: ಪ್ರತಿಮಾ ಮೇಡಮ್ ನಮಸ್ತೆ ರಾಧಾನಿಧಿಯಿಂದ
1: ನಮಸ್ಕಾರ ರಾಧಾ ಅವರೇ ಹೇಗಿದ್ದೀರಾ
2: ಮೇಡಮ್ ಚೆನ್ನಾಗಿದ್ದೀರಾ
1: ಹಾ ಆರಾಮಿದ್ದೀವಿ ಹೇಳಿ ಆತ್ಮೀಯ ಸ್ನೇಹಿತರ ದಿನ ತಮಗೂ ಸಹ
2: ಹಾಗೇನೆ ಆಕಾಶವಾಣಿಗೆ 90ರ
1: ಸಂಭ್ರಮ
2: ಸಂಭ್ರಮ ಸೊ ನಾವು ಎರಡನ್ನೂ ಟೈಅಪ್ ಮಾಡಿ ಒಂದೇ ಒಂದ್ ಹೇಳ್ಬಿಡ್ತೀವಿ ಮೇಡಮ್
1: ಆಯ್ತು ಹೇಳಿ
2: ಆಕಾಶವಾಣಿಯಿಂದ ನಮ್ಗೆ ತುಂಬಾ ಜನ ಸ್ನೇಹಿತರು ಸಿಕ್ಕಿದ್ದಾರೆ ಅದರಲ್ಲೂ ಸದಭಿರುಚಿಯ ಸ್ನೇಹಿತರು ಸಿಕ್ಕಿದ್ದಾರೆ ಸೊ ಇಬ್ಬರಿಗೂ ಶುಭಾಶಯಗಳು ಸದಭಿರುಚಿಯ ಸ್ನೇಹಿತರಿಗೂ ಈ ಕಡೆ ಆಕಾಶವಾಣಿಗೂ ಯಾಕಂದ್ರೆ ಆಕಾಶವಾಣಿ ನಮ್ಗೆ ಸೇತುವೆ ಆಗ್ಬಿಟ್ಟಿದೆ
1: ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಿರಲ್ಲ
2: ಹೌದು ಮೇಡಮ್ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇರ್ತೀವಿ ಅಥವಾ ನಮಗ್ ಭಾಗವಹಿಸಕ್ಕಾಗಲ್ಲ ಅಂದ್ರೆ ಕೇಳ್ತಾ ಅಂತ ಇರ್ತೀವಿ ಮೇಡಮ್ ಸರಿ
1: ಹೇಳಿ ಅದು ಹಾಡ ಹಾಡು ಹೇಳ್ತೀರಾ ಸ್ನೇಹ ಕುರ್ತಾಗಿ ಅದ್ರ ಗೀತೆ ನೆನಪಾಗ್ತಿದ್ಯಾ ನಿಮ್ಗೆ ಇವಾಗ
2: ಅದು ಅಮರ ಸ್ನೇಹ ಅತಿ ಮಧುರ ಸಾಕು ಮೇಡಮ್ ಅದೇ
1: ಧನ್ಯವಾದಗಳು
2: ಧನ್ಯವಾದ
1: ಹಲೋ ಆಕಾಶವಾಣಿ
3: ನಮಸ್ತೆ ಮೇಡಮ್
1: ನಮಸ್ತೆ ಯಾರು ಮಾತಾಡ್ತಿರೋದು
3: ರೋಟರಿ ವಿಜಯ ಕುಮಾರ್
1: ನಮಸ್ತೆ ಹೇಳಿ ಆತ್ಮೀಯ ಸ್ನೇಹಿತರ ದಿನದ ಶುಭಾಶಯ ತಮ್ಗೆ
3: ಇಲ್ಲಿ ಮಳೆ ಬರ್ತಾ ಇದೆ ನಿಮ್ಮಲ್ಲಿ ಮಳೆ ಬರ್ತಾ ಇದೆಯಾ
1: ನಾವು ಒಳಗಡೆ ಇದೀವಿ ಗೊತ್ತಾಗ್ತಾ ಇಲ್ಲ
3: ಸ್ನೇಹಿತರ ದಿನಾಚರಣೆ ಶುಭಾಶಯಗಳು ಆಕಾಶವಾಣಿ ಅಧಿಕಾರಿಗಳಿಗೆ ನಿಮಗೆ ಎಲ್ಲ ಆಂಕರ್ಸ್ಗಳಿಗೆ ವಿಶೇಷವಾದ ದಿನ ಸ್ನೇಹಿತರ ದಿನ ಬೇರೆ ಬರುತ್ತೆ ಮೇಡಮ್
1: ಇದು ಆತ್ಮೀಯ ಸ್ನೇಹಿತರ ದಿನ ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ
3: ಎಲ್ಲ ನಮ್ಮ ಸ್ನೇಹಿತರಿಗೆ ವಿಶೇಷವಾದ ಧನ್ಯವಾದಗಳು ಸ್ನೇಹಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ ಮೇಡಮ್ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ನೋವುಗಳನ್ನ ಎಲ್ಲರ ಹತ್ರ ಹೇಳ್ಕೊಳಕ್ ಆಗಲ್ಲ ಅದು ಸ್ನೇಹಿತರ ಹತ್ರ ಹೇಳ್ಕೊಂಡಾಗ ನಮ್ಮ ಹೃದಯದ ಭಾರ ಕಡಿಮೆ ಆಗುತ್ತೆ
1: ಖಂಡಿತ
3: ಹೌದು ಮತ್ತೆ ಕಷ್ಟ ಕಾಲದಲ್ಲಿ ಯಾರು ಯಾವ ಬಂಧುಗಳು ನೋಡೋದಿಲ್ಲ ನೋಡೋ ತರಾನೇ ಬೇರೆ ಗೊತ್ತಿರುತ್ತೆ ಹಾಗಾಗಿ ಸ್ನೇಹ
1: ನಮ್ಮ ಮುಖ ನೋಡ್ತಿದ್ದಾಗ ಹೇಳ್ಬಿಡ್ತಾರ ಅವರು ಏನೋ ಕಷ್ಟದಲ್ಲಿ ಇದೆಯಾ ನೀನು ಅಂತ ಹೇಳಿ ಅಲ್ವಾ
3: ಏನಿಂದ ಏನ್ ಬೇಕು ಅಂತ ಒಂದ್ ಪರಿಸ್ಥಿತಿ ಗೊತ್ತಿದ್ದು ಇವನ್ ಇಷ್ಟೆಲ್ಲ ಹಾಳಾಗಿದ್ರು ಮತ್ತೆ ನಾನು ನಿಮಗೆ ಹೆಲ್ಪ್ ಮಾಡ್ಬೇಕು ಅಂತ ಹಂಗಾಗಿ ಆ ರೀತಿಯ ಸ್ನೇಹಗಳು ಸಾಕಷ್ಟು ಗಟ್ಟಿಯಾಗಿದಾವೆ ಸಾಕಷ್ಟು ಜನರಿಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡ್ಬೋದು ಕಷ್ಟ ಸುಖ ಎರಡಕ್ಕೂ ಸ್ನೇಹಕ್ಕೆ ಬೆಲೆ ಇರುತ್ತೆ ಇಲ್ಲಾಂದ್ರೆ ಇನ್ ಕೆಲವರು ಮಾಮೂಲಿ ಡೂಪ್ಲಿಕೇಟ್ ಸ್ನೇಹಿತರು ಇರ್ತಾರೆ ನಮ್ದು ಬೆಳ್ಳಿ ಬಂಗಾರ ನಮ್ಮ ಫ್ಯಾಷನ್ ನೋಡ್ಕೊಂಡು ನಮ್ ಸ್ನೇಹಿತನ ಇರ್ತಾರೆ ನಮ್ಮ ಹತ್ರ ಏನೇ ಇಲ್ಲ ಅಂತ ಕಂಡು ಅವ್ರು ಖಾಲಿಯಾಗಿರ್ತಾರೆ
1: ಆತರ ಸ್ನೇಹ ಯಾವತ್ತೂ ಅದು ಶಾಶ್ವತ ಅಲ್ಲ ಬಿಡಿ
3: ಶಾಶ್ವತ ಅಲ್ಲ
1: ಅದು ತೋರಿಕೆ ಸ್ನೇಹ ಆಗತ್ತೆ ಅಷ್ಟೇ
3: ಹೌದೌದು ಹಾಗೆ ಸ್ನೇಹಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಸ್ನೇಹ ಅವ್ರು ಹೇಳಿದಿಲ್ಲ ಮೇಡಮ್ ಸ್ನೇಹ ಅಚ್ಚಿ ಮಧುರ ಸ್ನೇಹ ಅಮರ ಅಂತ
1: ಹಾಗೆ
3: ವಿಶೇಷವಾದ ದಿನ ಲೈನ್ ಸಿಕ್ಕಿದೆಯಲ್ಲ ಅದನ್ನ
1: ಹೌದು
3: ನಿಮಗೆಲ್ಲ ಒಂದ್ ವಿಶ್ ಮಾಡಕ್ ನಮ್ಮ ಆಕಾಶವಾಣಿ ಎಲ್ಲ ಬಳಗದವರೆಲ್ಲ ನಮ್ ಸ್ನೇಹಿತರಯ್ಯ
1: ಧನ್ಯವಾದಗಳು ಅವರೆಲ್ಲರ ಪರವಾಗಿ ನಿಮ್ಗೆ
3: ಆಗ್ಲಿ ಕನ್ನಡ ಕುಳ್ಳ ಚಿತ್ರದ ಒಂದು
1: ಹಾಡು ಹೇಳ್ತೀರಾ ಹೇಳಿ

ನಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು ಮೈಯ ಮರೆಯಬೇಕು, ಚೆಲ್ಲಾಟವಾಡು.

ದಾನಮ್ಮಾತೆ ತೀರಬೇಕು ರಸಮಯ ನಿಮಿಷದ ಆನಂದ ಮೈ ತುಂಬಿದೆ ಮರೆಯದ ಅನುಭವ.

ಕುಣಿದಾಡುತ್ತಾಡುತ್ತಾಳಿಯಬೇಕು ಮೈಯ ಮರೆಯಬೇಕು ಸಂತೋಷದಾಯಿ ಸದಾ ಸವಿಯಬೇಕು ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು ಮುತ್ತಿನ ನದಿಯಲ್ಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ

0: ಒಂದಾಗುತ್ತಾ ನಕ್ಕುನಲಿಯಬೇಕು. ಮೇಡಮ್ ಮನೆಯವರು ಒಂಚೂರು ಹಾಡ್ತಾರಂತೆ.
1: ಕೊಡಿ ಕೊಡಿ.
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ಹಾ, ಆಕಾಶವಾಣಿ ನನ್ನ ಎಲ್ಲಾ ಗೆಳೆಯ ಗೆಳತಿಯರಿಗೂ
1: ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ಶುಭಾಶಯಗಳು ತಮಗೂ ಸಹ.
2: ನನಗೆ ಅಂದ್ರೆ ಸ್ನೇಹದ ಕಡಲಲ್ಲಿ ಒಂದ್ ಬರುತ್ತೆ ಸರ್ ಮೇಡಮ್ ಹೇಳಿದಾರ ಯಾರದ
1: ಸ್ನೇಹದ ಕಡಲಲ್ಲಿ ಒಬ್ರು ಹೇಳಿದ್ರು.
2: ಅದು ಇಡಿಯಾ ಇಲ್ಲಲ್ಲ ಮೇಡಮ್.
1: ಸ್ನೇಹಕ್ಕೆ ಒಂದೇ ಮಾತು ಹೃದಯಗಳು ಮಾಡೋ ಮಾತು.
2: ಅದು ಚಿಕ್ಕೋಳಿದ್ರೆ ಬಂದ ಸಿನಿಮಾ ಆದಂಗೆ ಅಷ್ಟು ಬರಲ್ಲ ಮೇಡಮ್. ಆಯ್ತು, ಧನ್ಯವಾದ.
1: ಧನ್ಯವಾದ. ಸ್ನೇಹಕ್ಕೆ ಸ್ನೇಹ ಅದು ಆಡಿದ್ದಾರೆ ಹಾಗಾಗಿ.
2: ಮತ್ತೆ ಇನ್ಯಾವ್ದಿದ ತಲೆ ಒಳಗೆ ಹೋಗ್ತಾ ಪ್ರೀತಿ ಪ್ರೇಮ ನ್ಯಾಯ ನೀತಿ ನನ್ನಸಿರು
1: ಅದು ಹಾಡಿದ್ರು ಒಬ್ರು.
2: ಹೌದಾ? ಆಯ್ತಾಯ್ತು,
1: ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ.
2: ಓಕೆ ಮೇಡಮ್.
1: ಹ್ಮ್, ಧನ್ಯವಾದ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಓ, ಮುರಳೀಧರ ಋಷಿಮಗದಿಂದ ಹೇಳಿ. ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನದ ಶುಭಾಶಯ ನಿಮ್ಗೆ. ಹಲೋ, ಏನೇಳಿ? ನಾನೇ ಹೇಳ್ಬಿಟ್ಟೆ ಬಿಡಿ, ಹೇಳಿ. ನಿಮ್ಮ ಆತ್ಮೀಯ ಸ್ನೇಹಿತರು ಯಾರು ನೆನಪಾಗ್ತಿದ್ದಾರೆ ಇವಾಗ?
1: ನಮ್ಮ ಆತ್ಮೀಯ ಸ್ನೇಹಿತರು ಬಾಲ್ಯದ ಗೆಳೆಯರು, ಮೂರ್ ಜನ ಜೊತೆಲಿ ಇರ್ತೀವಿ ನಾವು. ನಮ್ಮಿಬ್ರು ಗೆಳೆಯರು ಸಂಜೆ ಬೆಳಿಗ್ಗೆ ಸಿಕ್ತಾನೆ ಇರ್ತೀವಿ. ಇನ್ನ ಮಿಡ್ಲ್ ಕ್ಲಾಸ್ ಅವ್ರು ಓದಿರೋ ಹುಡುಗರು ಸಿಟಿಲಿ ಒಳ್ಳೊಳ್ಳೆ ಕಲ್ತಾ ಇದಾರೆ, ಅವಾಗ ಸಿಕ್ತಾರೆ. ಪ್ರೈಮರಿ ಸ್ಕೂಲ್ ಗೆಳೆಯರು ನಮ್ಮ ಮನೆ ಅಕ್ಕಪಕ್ಕನೇ ಇದಾರೆ. ದಿನ ಬೆಳಿಗ್ಗೆ ಮುಖ ನೋಡ್ತೀವಿ, ಅವ್ರ ಕೆಲಸ ನೋಡೋಕೆ ನಮ್ ಕೆಲಸ ನಾವು ಬರ್ತೀವಿ. ಅದು ಇದ್ದಂತೆ ಎರಡು ಜನ ಮಾತ್ರ ಗೆಳೆಯಂದ್ರು ದಿನ ಇರ್ತಾರೆ, ಸಂಜೆ ಬೆಳಿಗ್ಗೆ ಸಿಕ್ತೀವಿ. ಅವರು ವ್ಯವಸಾಯ ಮಾಡೋರು ಆಗಿದ್ರಿಂದ ಇನ್ನ ಹೊರಡೆ ಕೆಲ್ಸಕ್ಕೆ ಹೋಗೋರು ಹೆಚ್ಚಾಗಿ ಸಿಗೋದಿಲ್ಲ. ಇಷ್ಟೇಳಿ ಹೇಳ್ತೀನಕ್ಕ.
0: ದಿನ ಭೇಟಿ ಆಗ್ತಿರಲ್ಲ, ಸಾಕಲ್ಲ ಅಷ್ಟೇ ಸ್ನೇಹಿತರನ್ನ. ಹೇಳಿ ಹೇಳಿ ಹೇಳಿ.
1: ಒಂದು ಮಿತಿ ಇದೆ ಸ್ನೇಹಕ್ಕೆ, ಪಾಪಿಗೂ ಒಂದು ಕೊಲೆ ಇದೆ ಪ್ರೀತಿಗೆ ಇಲ್ಲಿದೆ. ಸ್ನೇಹ ಎಂಬ ಹೂ ಮನಸ್ಸಲ್ಲಿ ಊರಾಡುವ. ಧನ್ಯವಾದಗಳು.

ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇಲ್ಲಿ ಇಲ್ಲಿ ಪರವಾಗಿಲ್ಲ, ಆಡಿದ್ರಲ್ಲ ಅಷ್ಟಾದ್ರೂ ಧನ್ಯವಾದಗಳು. ಸ್ನೇಹಿತರ ಬಗ್ಗೆ ಮಾತಾಡಿದ್ರಲ್ಲ, ಧನ್ಯವಾದಗಳು.

ಆತ್ಮೀಯ ಕೇಳುಗರೆ, ಇಂದು ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನ. ಹಾಗೇನೆ ಏರ್ ಫೋನಿನ ಕಾರ್ಯಕ್ರಮ ಇದೆ. ದೂರವಾಣಿ ಸಂಖ್ಯೆ 0828 82 ಸ್ಟುಡಿಯೋ ಕೋಡ್ ಸಂಖ್ಯೆ. ದೂರವಾಣಿ ಸಂಖ್ಯೆ ಹೀಗಿದೆ 200-7004 ಕರೆ ಮಾಡಿ ನಿಮ್ಮ ಆತ್ಮೀಯ ಸ್ನೇಹಿತರ ಕುರಿತು ಮಾತಾಡಿ. ಹಲೋ ಆಕಾಶವಾಣಿ.

0: ஹலோ ஹலோ
1: ಹಲೋ
0: ಆಕಾಶವಾಣಿ, ಯಾರು ಮಾತಾಡ್ತಿರೋದು? ಹೌದು, ಯಾರು ಮಾತಾಡ್ತಿರೋದು? ಶಿವಮೊಗ್ಗದಿಂದ ಗೋಪಾಲ್ ಅವರು, ಹೇಳಿ.
1: ಎಲ್ಲಾ ಆಕಾಶವಾಣಿ ಸ್ನೇಹಿತರಿಗೂ ಮತ್ತು ದೂರವಾಣಿ ಕರೆ ಮಾಡಿದಂತ ಸ್ನೇಹಿತರು ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ
0: ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು, ಶುಭಾಶಯಗಳು.
1: ಒಳ್ಳೆ ಮಳೆ ಬರ್ತಾ ಇದೆ. ಲೈನ್ ಸಿಕ್ಕಿದೆ ನಮಗೆ, ಬಹಳ ಅಪರೂಪ. ನನಗೆ ಆಡ್ಲಿಕ್ಕೆ ಬರಲ್ಲ ಮೇಡಮ್, ಒಳ್ಳೆ ಇವತ್ತು ನಾವು ಒಂದು ಲೈನ್ ಸಿಕ್ಕಿದೆ ನಿಮ್ಮ ಹತ್ರ, ಬಹಳ ಮಾತಾಡ್ತಾ ಇದೀನಿ. ನಮಗೆ ಜೀವನದಲ್ಲಿ ಸ್ನೇಹಿತ ಬೇರೆ ಯಾವ್ದು ಮುಖ್ಯ ಅಲ್ಲ, ಸ್ನೇಹನೆ ನಮ್ಮ ಆಪತ್ನಲ್ಲೇ ಆಗ್ತಕ್ಕಂತ ಸ್ನೇಹಿತರು. ಆ ಸ್ನೇಹನ ನಾವು ಇವತ್ತರೆಗೂ ನಾವು ಮರ್ತಿಲ್ಲ. ಅವರು ಹಾಗೇನೋ ನಡ್ಕೊಳ್ತಾ ಇದ್ರೆ ನಾವು ಒಬ್ಬ ಅಂತ ಹೇಳ್ತಿ. ಅದರಿಂದ
0: ಹೌದು, ಕಷ್ಟ ಕಾದವ್ರನ್ನ ಯಾವತ್ತು ಮರಿಬಾರ್ದಲ್ಲ.
1: ಮರಿಬಾರ್ದು ಮಾಡಿತ್ತು ನಮ್ಮನ್ನ, ನಾವು ಅವ್ರಿಗೆ ಮಾಡಿರ್ಬೋದು ಎಷ್ಟೇ ಇರ್ಬೋದು, ಅದು ಮರಿಬಾರ್ದು.
0: ಹೌದು ಹೌದು,
1: ಆಯ್ತು.
0: ಧನ್ಯವಾದಗಳು ಸರ್, ಧನ್ಯವಾದಗಳು.

0: ಆತ್ಮೀಯ ಕೇಳುಗರೇ, ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರದ ದಿನದ ಕುರಿತಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ. ಕರೆ ಮಾಡಲು ದೂರವಾಣಿ ಸಂಖ್ಯೆ ಹೀಗಿದೆ, ಎಸ್ ಡಿ ಕೋಡ್ ಸಂಖ್ಯೆ 0 8 2 8 2, ದೂರವಾಣಿ ಸಂಖ್ಯೆ 2 0 0 7 0 4 ಕರೆ ಮಾಡಿ. ಕಷ್ಟ ಸುಖ ಅಂದಾಗ ಬರೋರು ಫ್ರೆಂಡ್ಸು, ಆತ್ಮೀಯ ಸ್ನೇಹಿತರೊಂದಿಗಿನ ಬಾಂಧವ್ಯವನ್ನ ಗೌರವಿಸಲು ಮತ್ತು ಆಚರಿಸಲು ಮೀಸಲಾದ ದಿನ ಇಂದು. ಹಾಗೆ ಕರೆ ಮಾಡಿ ನಿಮ್ಮ ಆತ್ಮೀಯ ಸ್ನೇಹಿತರನ್ನು ನೆನಪು ಮಾಡ್ಕೊಳ್ಳಿ. ಹಲೋ
1: ಹಲೋ ಮೇಡಮ್, ನಮಸ್ಕಾರ. ಮೇಡಮ್
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾವು ಶಿಕಾರಿಪುರ ತಾಲೂಕು ಕಾಗಿನಹಳ್ಳಿಯಿಂದ ಲೋಕೇಶ್ವರ್ ಅಂತ ಹೇಳ್ಬಿಟ್ಟು.
0: ಲೋಕೇಶ್ವರ್ ಅವರು ಕಾಗಿನಹಳ್ಳಿ. ಹಾ ಹೇಳಿ.
1: ನಾವು ಎಲ್ಲಾ ಮಿತ್ರರಿಗೆ ಗೊತ್ತಿರೋದ್ರಿಂದ ಎಲ್ಲ ಪ್ರತಿಯೊಂದು ಭಾರತೀಯದಲ್ಲಿ ಎಲ್ಲೆಲ್ಲ ಆಕಾಶವಾಣಿ ಎಲ್ಲ ಮಿತ್ರರಿಂದ ಅನ್ನಂತ ಅನಂತ ಕೊಟ್ಟು ವಂದನೆಗಳು.
0: ಧನ್ಯವಾದಗಳು.
1: ನಮಗೆ ಮಿತ್ರರು ಬಹಳ ಇದಾರೆ ಮೇಡಮ್. ಒಂದೊಂದು ಹಂತದಲ್ಲಿ ಒಂದೊಂದು ಜಾಗದಲ್ಲಿ ಇದ್ದ ಎಲ್ಲರ ಮಿತ್ರಗಳೇ, ಅವ್ರಿಗೆ ಒಬ್ಬರೇ ಸೇರಿದ್ರೆ ಒಬ್ಬರು ಬೇಜಾರಾಗುತ್ತೆ. ಎಲ್ಲರಿಗೂ ನಾನು ಕೃತಜ್ಞತೆ, ಅವ್ರ ಸಹಾಯದಿಂದ ಕೃತಜ್ಞತೆ ತಿಳಿಸ್ತೇನೆ ಮೇಡಮ್. ಇವತ್ತು ಇದೇ ತರ ಪ್ರೀತಿ ವಿಶ್ವಾಸ ಇರಲಿ ಅಂತಂದು ಕೇಳ್ಕೊಳ್ತದೆ.
0: ಹೌದು, ಓಕೆ, ಖಂಡಿತವಾಗಿ ಹಾಗೆ ಮುಂದುವರಿಲಿ.
1: ಹೌದು ಮೇಡಮ್.
0: ಗೀತೆ ಹೇಳ್ತೀರಾ? ಹೇಳಿ ಹೇಳಿ ಹೇಳಿ.
1: ಫ್ರೆಂಡ್ಸ್ ಗೀತೆ ಇಲ್ಲ ಮೇಡಮ್.

0: ಸ್ವಾಭಾವಿಕ ಒಂದು ಹಾಡು ಹೇಳ್ತೀನಿ ಮೇಡಮ್.
1: ಹಾ ಹೇಳಿ.
0: ತುತ್ತು ಅನ್ನ ತಿನ್ನೋಕೆ ಹೊಗಸೆ ನೀರು ಕುದಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಳ ಜಾಗ ಸಾಕು ಹಾಯಾಗಿರೋಕೆ ಅಂಗೈಯಗಳ ಜಾಗ ಸಾಕು ಹಾಯಾಗಿರೋಕೆ ತುತ್ತು ಅನ್ನ ತಿನ್ನೋಕೆ ಹೊಗಸೆ ನೀರು ಕುದಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಹೋಯ್ ಹಾಯಾಗಿರೋಕೆ.

0: ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು. ಸುತ್ತುವನ್ನ ತಿನ್ನೋಕೆ ಹೊಗಸೆ ನೀರು ಕುಡಿಯೋಕೆ, ಸುತ್ತುವನ್ನ ತಿನ್ನೋಕೆ ಹೊಗಸೆ ನೀರು ಕುಡಿಯೋಕೆ.
1: ಧನ್ಯವಾದಗಳು ಕರೆ ಮಾಡೋದಕ್ಕೆ.
0: ಧನ್ಯವಾದಗಳು.
1: ಧನ್ಯವಾದ.

0: ವ್ಯಕ್ತಿಯನ್ನ ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವ ನೋಡಿ ಮಾಡುವ ಸ್ನೇಹ ಯಾವತ್ತಿದ್ರೂ ಶಾಶ್ವತವಾಗಿರುತ್ತಲ್ವಾ? ಹಾಗೆಯೇ ನಿಮ್ಮ ಆತ್ಮೀಯ ಸ್ನೇಹಿತರ ಬಗ್ಗೆ ಒಂದಿಷ್ಟು ಮಾತನ್ನ ಹಂಚ್ಕೊಳ್ಳಿ. ಅವರ ಕುರಿತಾಗಿ ಯಾರು ನಿಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳಿ. ಹಲೋ ಆಕಾಶವಾಣಿ.
1: ನಮಸ್ತೆ
0: ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು?
1: ಲತಾ ಅಂತ, ಭದ್ರಾವತಿಯಿಂದ.
0: ಲತಾ ಅವರು ಭದ್ರಾವತಿಯಿಂದ ಹೇಳಿ ಮೇಡಮ್.
1: ನಾವು ಸ್ನೇಹಿತರೆಲ್ಲ ಸೇರ್ಕೊಂಡು ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮೇಡಮ್.
0: ಒಳ್ಳೇದಾಗ್ಲಿ ಹೇಳಿ. ಯಾರು ಸ್ನೇಹಿತರೆಲ್ಲ?
1: ಎದುರುಗಡೆ ಮನೆ, ಆಮೇಲೆ ಯೋಗ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ
0: ಮೇಡಮ್.
1: ತುಮಕೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ
0: ಹೋಗ್ ಬನ್ನಿ. ಹಾಗೆ ಸ್ನೇಹದ ಕುರಿತು ಒಂದು ಗೀತೆಯನ್ನು ಹಾಡ್ತೀರಾ
1: ಮೇಡಮ್?
0: ಹೇಳಿ.
1: ಸ್ನೇಹದ ಕಡಲ
0: ಗೀತೆ ಹಾಡಿದ್ರು, ಮತ್ತೊಂದು ಯಾರಾದ್ರೂ ಇದೆಯಾ ನೆನಪಿದ್ಯಾ?
1: ಆಗಿದ್ಯಾ
0: ಮೇಡಮ್?
1: ಯಾವ್ದು ನೆನಪು ಬರ್ತಾ ಇಲ್ಲ
0: ಮೇಡಮ್. ಇರ್ಲಿ, ಸ್ನೇಹದ ಕುರಿತಾಗಿ ಒಂದೆರಡು ಮಾತಾಡ್ತೀರಾ? ಸ್ನೇಹಿತರೆ ಯಾವ ರೀತಿ ಇರ್ಬೇಕು?
1: ಹೌದು ಮೇಡಮ್, ಸ್ನೇಹ ನಾವು ಸಂಬಂಧದಲ್ಲಿ ಹೇಳ್ಕೊಳ್ದೆ ಇರೋದ್ ಕೆಲವೊಂದ್ಸಲ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ. ಸ್ನೇಹಿತ ನಮ್ ಎದುರುಗಡೆ ಮನೆ, ನಾವು ಅಕ್ಕಪಕ್ಕ ಎಲ್ಲ ತುಂಬಾ ಚೆನ್ನಾಗಿದ್ದೀವಿ. ಅವ್ರಿಗೆ ಏನಾದ್ರು ನಾವು ಸ್ಪಂದಿಸ್ತೀವಿ, ನಮಗೇನಾದ್ರು ಅವ್ರು ಸ್ಪಂದಿಸ್ತಾರೆ ಮೇಡಮ್. ನೆಂಟ್ರೆಲ್ಲ ಆಮೇಲೆ ಬರ್ತಾರೆ, ಅಕ್ಕಪಕ್ಕದವ್ರೆ ಫಸ್ಟ್ ಬರೋದು.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಮೇಡಮ್.

0: ಹಲೋ, ಆಕಾಶವಾಣಿ ಕಾರ್ಯಕ್ರಮದ ಕಡೆಯ ಕರೆ ಇದು.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ರಾಜು ಶಂಕರ್ ಹೇಟ.
0: ರಾಜು ಅವರೇ ಹೇಳಿ.
1: ಸ್ನೇಹಿತರ ದಿನದ ಇಂದು ಎನ್ನ ನಮ್ಮ ಬಾನುಲಿಯ ಎಲ್ಲಾ ವರ್ಗದ ಸ್ನೇಹಿತರಿಗೆ ಧನ್ಯವಾದಗಳು, ಶುಭಾಶಯಗಳು.
0: ತಮಗೂ ಸಹ ಶುಭಾಶಯಗಳು, ಹಾಗೆ ಧನ್ಯವಾದಗಳು.
1: ಓಕೆ ಮೇಡಮ್.
0: ಆತ್ಮೀಯ ಸ್ನೇಹಿತರು ಯಾರು ನೆನಪಾದ್ರು?
1: ನನಗೆ ಸಂಬಂಧ ಎಲ್ಲರೂ ಸ್ನೇಹಿತರು ಇದ್ದಾರೆ ಮೇಡಮ್. ಯಾರು ಮೇಲೆ ಯಾರು ಕೆಳಗೆ ಅನ್ನಂಗಿಲ್ಲ, ಯಾಕಂದ್ರೆ ಎಲ್ಲರೂ ನನಗೆ ತುಂಬಾ ಅಚ್ಚುಮೆಚ್ಚಿನ ಸ್ನೇಹಿತರು ಇರೋದು. ಹಾಗಾಗಿ ಯಾರಿಗೂ ನಾವು ಏನಿದೆ ಹೇಳಂಗಿಲ್ಲ. ಅದು ಒಂದೇ ಒಂದು ಸಣ್ಣ

0: ಆಗ್ತಾ ಇದೆ ಇದು ಕಾರ್ಯಕ್ರಮದ ಕಡೆ ಕರೆ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾವು ಭದ್ರಾವತಿ ತಾಲೂಕು ಹಿರಿಯೂರಿಂದ ಮಾತಾಡ್ತಾ ಇರೋದು.
0: ಹೇಳಿ, ನಿಮ್ಮ ಹೆಸರು?
1: ನನ್ನ ಹೆಸರು ದಿವ್ಯಾ ಅಂತ ಹೇಳಿ.
0: ಹೇಳಿ ಮೇಡಮ್.
1: ಕಾಲ್ ಮಾಡಿದೆ ಇವತ್ತು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನ ಅಂತೇಳಿ.
0: ಹೌದು.
1: ನನ್ನ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್ ಸುಮಾ ಅಂತೇಳಿ, ಅವ್ರು ತುಂಬಾ ದಿನದಿಂದ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ಏನಂತ ಕಾರಣ ಗೊತ್ತಿಲ್ಲ.
0: ಈ ಕಾರ್ಯಕ್ರಮ ಕೇಳ್ತಾ ಇದ್ರೆ ನಿಮಗೆ ಕರೆ ಮಾಡಬಹುದೇನೋ?
1: ಅದಕ್ಕೋಸ್ಕರ ಮಾಡಿದೆ ಮೇಡಮ್. ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು.
0: ನಿಮ್ಮ ಆತ್ಮೀಯ ಸ್ನೇಹಿತರು ಆದಷ್ಟು ಬೇಗ ನಿಮಗೆ ಕರೆ ಮಾಡ್ಲಿ ಆಯ್ತಾ? ಧನ್ಯವಾದ. ಕರೆ ಇದು ಕಾರ್ಯಕ್ರಮದ ಕಡೆ ಕರೆ. ಒಂದೆರಡು ನಿಮಿಷ ಇದೆ, ಒಂದೆರಡು ಮೂರು ಸೆಕೆಂಡ್ ಇದೆ. ಧನ್ಯವಾದಗಳು, ಮತ್ತೊಮ್ಮೆ ಕರೆ ಮಾಡಿ. ಇದುವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ, ಇಂದು ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನದ ಪ್ರಯುಕ್ತ ನೇರ ಫೋನ್ ಇನ್ ಕಾರ್ಯಕ್ರಮ ಇತ್ತು. ಹಾಗಾಗಿ ನಮ್ಮ ಆತ್ಮೀಯ ಕೇಳುಗರು ಅವರೆಲ್ಲ ಆತ್ಮೀಯ ಸ್ನೇಹಿತರನ್ನೆಲ್ಲ ನೆನಪು ಮಾಡಿಕೊಂಡ್ರು, ಅವರೊಂದಿಗಿನ ಒಡನಾಟವನ್ನು ನೆನಪು ಮಾಡಿಕೊಂಡ್ರು, ಅವರು ಹೇಗೆ ಕಷ್ಟದಲ್ಲಿ ಆದರೂ ಜೊತೆ ಕೂಡಿದ್ರು, ನಮ್ಮ ಕಷ್ಟದಲ್ಲಿ ನಮ್ಮ ನೋವಿನಲ್ಲಿ ನಲಿವಿನಲ್ಲಿ ಹೇಗೆಲ್ಲ ನಮ್ಮ ಜೊತೆಯಲ್ಲಿ ಇದ್ರು ಅಂತ ಹೇಳಿ ಅವರು ಒಂದೊಂದು ಮಾತಿನಲ್ಲೂ ಎಷ್ಟು ಸ್ನೇಹ ಅವರ ಗಾಢವಾಗಿತ್ತು ಅನ್ನೋದು ಗೊತ್ತಾಗತ್ತಲ್ವಾ? ಹಾಗೆ ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹ ಯಾವಾಗಲೂ ಶಾಶ್ವತವಾಗಿರುತ್ತೆ. ದುಡ್ಡಿದ್ದಾಗೊಂಥರ, ದುಡ್ಡು ಇಲ್ಲದೆ ಇದ್ದಾಗೊಂಥರ ಸ್ನೇಹ, ಅದು ಸ್ನೇಹ ಅಲ್ಲ, ಶಾಶ್ವತವಾಗಿರಲ್ಲ ಅಲ್ವಾ? ಯಾವಾಗ್ಲೂ ಸ್ನೇಹಿತರು ಯಾವಾಗ್ಲೂ ಒಂದೇ ರೀತಿ ಇರಲಿ, ಕಷ್ಟದಲ್ಲಿ ಸುಖದಲ್ಲಿ ಎಲ್ಲಾ ರೀತಿಯಲ್ಲೂ ಒಂದಾಗಿರ್ಲಿ ಅಂತ ಆಶಿಸ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆದ್ದಿದ್ದು ಪ್ರತಿಮಾ HS, ಹಾಗೆ ಮತ್ತೊಮ್ಮೆ ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನದ ಶುಭಾಶಯಗಳು ನಿಮಗೆಲ್ಲ. ಇದುವರೆಗೆ ಈ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಮಿಕ್ಸ್ ಮೆಲುಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ

0: ಸಿ ಅಶ್ವಥ್ ಅವರ ಸ್ವರದಲ್ಲಿ ಶಿಶುನಾಳ ಶರೀಫ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ರೋಜಾ ಚಿತ್ರದ ಗೀತೆ, ಹಾಡಿದ್ದಾರೆ ಬಾಬಾ ಸೆಹಗಲ್ ಮತ್ತು ಶ್ವೇತಾ.
1: ರುಕ್ಕುಮಣಿ ರುಕ್ಕುಮಣಿ

ಕೆಜಿ ಯೇಸುದಾಸ್ ಅವರ ಸ್ವರದಲ್ಲಿ ಪುಣ್ಯಕೋಟಿ ಚಿತ್ರದ ಗೀತೆಯನ್ನೇ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶವೊಂದಿದೆ. ನಿಮಗೂ ಮತ್ತು ನಿಮ್ಮ ಎಲ್ಲಾ ಆತ್ಮೀಯ ಸ್ನೇಹಿತರೆ ದಿನದ ಹೃತ್ಪೂರ್ವಕ ಶುಭಾಶಯಗಳು. ಮೇಡಮ್ ನಮಸ್ತೆ, ನಮಸ್ಕಾರ, ಶುಭ ಸಂಜೆ ಎಲ್ಲಾ ಸ್ನೇಹಿತರೆ ಅಂತ ಹೇಳಿ ದ್ರಾಕ್ಷಾಯಣಿ ಭೀಮನೆರೆ ಮಾಡುವ ನಮಸ್ತೆ ಮೇಡಮ್ ಅಂತ ಹೇಳಿ

ವಾಟ್ಸ್ಆಪ್ ಸಂದೇಶ ಕಳಿಸಿದ್ದಾರೆ. ಹಾಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತೇಜಾಬ್ ಚಿತ್ರದ ಗೀತೆ ಹಾಡಿದ್ದಾರೆ ಅಮಿತ್ ಕುಮಾರ್ ಮತ್ತು ಸಂಗಡಿಗರು.

ಇಂಚರ ರಾವ್ ಮತ್ತು ರಾಜೇಶ್ ಕೃಷ್ಣನ್ ಅವರ ಜೋಡಿ ಸ್ವರದಲ್ಲಿ ಗೆಳೆಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಗೆ ವಾಟ್ಸ್ಆಪ್ ಸಂದೇಶ ಒಂದು ಬಂದಿದೆ. ಸ್ನೇಹಿತರ ದಿನ, ನಾನು ನಮ್ಮ ಭದ್ರಾವತಿ ಆಕಾಶವಾಣಿ ವರ್ಗದವರೆಗೆಲ್ಲ ಶುಭಾಶಯಗಳು. ಮತ್ತು ಬೆಳಗಿನಿಂದ ಇಲ್ಲಿಯವರೆಗೆ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಪ್ರಸಾರವಾಗ್ತಿದೆ. ತಾಯಿಗಿಂತ ಮಿಗಿಲಾದ ಸ್ನೇಹಿತರೆಲ್ಲ, ತಾಯಿ ಪ್ರತಿಯೊಂದು ವಿಚಾರದಲ್ಲೂ ಸ್ನೇಹಿತೆಗೆ ಹೆಚ್ಚಾಗಿ ಪ್ರೀತಿಸಿ ಆಶೀರ್ವದಿಸಿ ಸಹನೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಸ್ನೇಹಿತೆಗಿಂತ ಇನ್ನು ಹೆಚ್ಚಾಗಿ ನಮ್ಮೊಡನೆ ಒಡನಾಟದಲ್ಲಿರುತ್ತಾರೆ. ಆದ್ದರಿಂದ ತಾಯಿಗಿಂತ ಬಂಧುವಿಲ್ಲ, ಮಿತ್ರನಿಗಿಂತ ಬಂಧುವಿಲ್ಲ. ಹಾಗೆ ಸ್ನೇಹಿತರೇ ಎಲ್ಲ ವಂದನೆಗಳು ಅಂತ ಹೇಳಿ ಆಶಾ ಪ್ರಕಾಶ್ ನಂದಿನಿ ಅವರು ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಫನಾ ಚಿತ್ರದ ಗೀತೆ ಹಾಡಿದರೆ ಶಾನ್ ಮತ್ತು ಕೈಲಾಶ್ ಖೇರ್.

ವಿಜಯ್ ಪ್ರಕಾಶ್ ಅವರ ಸ್ವರದಲ್ಲಿ ಯುವರತ್ನ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಮೊಹರ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ.

ಕೆಳಗಡೆ ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ ಎಫ್ಎಂ 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ. ಹಾಗೆಯೇ ಇದೀಗ ಕೇಳಿ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಗೀತೆ. ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಹಾಡು.

0: ಕೇಳಕ್ರಿ ಎಫ್ಎಂ 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ತಾವೆಲ್ಲ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಒಂದು ಸಣ್ಣ ವಿರಾಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಓಕೆ, ಕೆಳಗ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಗಿದ್ದೀನಿ ವಿದ್ಯಾಕಾರ್ ಅಂತ. ಹಾಗೆ ಕೆಳಗ್ರೆ ಪ್ರಾರಂಭಕ್ಕೆ ಒಂದಲ್ಲ ಎರಡಲ್ಲ ಚಿತ್ರದ ಗೀತೆಯನ್ನು ಕೇಳಿ ವಾಸುಕಿ ವೈಭವ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿದೆ.

ಕೇಳಕ್ರೇನಿವ್ ಕೇಳ್ತಾ ಇದ್ದೀರಾ 101.4 FM ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗನ. ಹಾಗೆಯೇ ಕೇಳಿದ್ರೆ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಜಾನಿ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಶ್ವೇತಾ ಮೋಹನ್ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಇದೀಗ ಕೇಳಿ ರಿಷಿ ಚಿತ್ರದ ಗೀತೆಯನ್ನು ಉನ್ನಿ ಕೃಷ್ಣನ್ ಹಾಗೂ ಚಿತ್ರಾ ಅವರ ಧ್ವನಿಗಳಲ್ಲಿ.

0: ಸಮಯ 5:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಇದೀಗ ಚಿತ್ರಗೀತೆಗಳನ್ನು ಪ್ರಾರಂಭ ಮಾಡುವ ಮೊದಲು ಒಂದು ಪುಟ್ಟ ಜಾಹೀರಾತು ವಿರಾಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೊಡಗಿನ ಕಾವೇರಿ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿದೆ.

ಓಕೆ ಕೇಳಿದ್ರೆ ನೀವು ಕೇಳ್ತಾ ಇದ್ರಾ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ ಅದರಲ್ಲೂ ಚಿತ್ರಗೀತೆಗಳನ್ನ ಕೇಳ್ತಾ ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸಿರ್ತಾರೆ. ಈ ಸಂದೇಶಗಳನ್ನ ನೋಡ್ಬಿಟ್ಟು ತಮಗೆ ಒಂದು ತುಂಬಾ ಸುಲಭದ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ನೋಡೋಣಂತೆ. ಹಾಗಿದ್ರೆ ಸಂದೇಶ ಕಳಿಸಿರ್ತಾರೆ ಮುರಳೀಧರ ಶಿವಮೊಗ್ಗದಿಂದ. ಶುಭ ಸಂಜೆ ನಮಸ್ಕಾರ ಟೀಚರ್ ಅಕ್ಕ, ಸ್ನೇಹಿತರ ದಿನದ ಶುಭಾಶಯಗಳು ಅಂತ ಕಳಿಸ್ತಾ ಇದ್ದಾರೆ. ಹೌದು, ಇವತ್ತು ಆತ್ಮೀಯ ಸ್ನೇಹಿತರ ದಿನ ಕೂಡ ಅಲ್ವಾ? ಆಯ್ತು, ಅದರ ಸಂಬಂಧವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ಕೇಳಿದ್ರಿ. ಹಾಗೆ ಸಂಜೆಯ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋ ನಡೆಸಿಕೊಡಲು ಬಂದ ನಮ್ಮ ಆತ್ಮೀಯ ಸಹೋದರಿಗೆ ನಮ್ಮ ಪ್ರೀತಿಯ ವಂದನೆಗಳು. ಇಂದು ಸ್ನೇಹಿತರ ದಿನವಾದ್ದರಿಂದ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಿ, ಒಳ್ಳೆ ಹಾಡುಗಳು, ಒಳ್ಳೆ ವಿಚಾರಗಳು ಕೇಳಲು ತುಂಬಾ ಖುಷಿ ಆಗ್ತಾ ಇದೆ. ಹಾಗೆಯೇ ಮುಂದಿನ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬರಲಿ ಅಂತ ಆಶಿಸ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ, ರಾಜು ಅವರು ಶಂಕರಘಟ್ಟದಿಂದ. ಹಾಗೆ ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್ ತರೀಕೆರೆ, ನಿನ್ನೆ ಪ್ರಸಾರವಾದ ಕಾರ್ಯಕ್ರಮ ನೇರ ಪ್ರಸಾರದ್ದು ಸೊಗಸಾಗಿತ್ತು, ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರ ದಿನಾಚರಣೆ ಅಂತ ಸಲ್ಮಾ ಟೀಚರ್ ತರೀಕೆರೆ ಅಂತ ಕಳಿಸ್ತಾ ಇದ್ದಾರೆ ಅವರು. ಹಾಗೆ ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶುಭ ಸಂಜೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಕಳಿಸ್ತಾರೆ, ಸಾಂಗ್ಸ್ ಆರ್ ಸೂಪರ್ ಅಂತ ಕಳಿಸ್ತಾ ಇದ್ದಾರೆ. ಹಾಗೆಯೇ ಚಿತ್ರಾ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಕಳಿಸ್ತಾರೆ, ನಮಸ್ಕಾರ ವಿದ್ಯಾ ಮ್ಯಾಮ್, ಶುಭ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ಆತ್ಮೀಯವಾದ ಸ್ವಾಗತ. ಸ್ನೇಹದ ಕುರಿತ ಏನಿದು ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನದ ಶುಭಾಶಯಗಳು, ಪ್ರಸಾರವಾಗ್ತಾ ಇರೋ ಎಲ್ಲಾ ಹಾಡುಗಳು ಸುಮಧುರವಾಗಿವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದು, ನಮ್ಮ ಎಲ್ಲ ಕೇಳುಗರಿಗೂ ಇವತ್ತು ರಾಷ್ಟ್ರೀಯ ಆತ್ಮೀಯ ಸ್ನೇಹಿತರ ದಿನದ ಶುಭಾಶಯಗಳನ್ನ ನಾನು ಕೂಡ ತಿಳಿಸ್ತೀನಿ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ, ಗ್ರಾಮ ಬೇರ್ಕೊಡುಗೆಯಿಂದ ಕವನದ ಶೀರ್ಷಿಕೆ ಸತ್ಯ ಹೊರಬರಲಿ, ಆಣೆ ಪ್ರಮಾಣ ಮಾಡಿ ಆಯ್ತು, ನ್ಯಾಯಾಲಯ

ಮೆಟ್ಟಿಲೇರಾಯ್ತು, ನಿಮ್ಮ ಕರ್ತವ್ಯವನ್ನ ನೀ ಮಾಡಿ ಆಯ್ತು, ಇನ್ನು ಹೆದರಬೇಕು ಏಕೆ, ಕಾದಾಡುವ ಹಂಬಲವೇಕೆ, ಸತ್ಯ ಹೊರ ಬರಲಿ ಬಿಡು, ನಿಶ್ಚಿಂತೆಯಿಂದ ಕಾದಿರು, ಭರವಸೆಯ ನಾಳೆಗಾಗಿ. ನಿನ್ನ ತಪ್ಪಿಲ್ಲವೆಂದ ಮೇಲೆ ನೀ ಹೀಗೇಕೆ ನೀ ಅಂಜುವೆ, ಇನ್ನೇಕೆ ನೀ ಅಳುಕುವೆ, ಹೇಡಿಗಳ ಕಣ್ಣಲ್ಲಿ ಕಾಣುವುದು ಭಯ ಪಾಪ ಪ್ರಜ್ಞೆಯ ಬೆಂಕಿ.

ಲಕ್ಷ್ಮಣ ಸೀತೆಯೊಡನೆ ವನವಾಸಕ್ಕೆ ನಡೆದ. ಆದರೆ ಏನಾಯ್ತು, ರಾಮನಿಂದಲೇ ರಾವಣ ಹತನಾದ. ದುಷ್ಟ ಸಂಹಾರವಾಗಲಿಲ್ಲವೇ? ರಾಮನಾಶೀರ್ವಾದದಿ ವಿಭೀಷಣ ರಾಜ್ಯವಾಳಲಿಲ್ಲವೇ? ನೀನು ಶ್ರೀರಾಮನಾಗೋ, ಮೋಸದಿಂದ ನಿನ್ನಾಳಿದ ದುಷ್ಟರ ಸಂಹರಿಸು ಅಂತೇಳಿ ನಾಗಶ್ರೀ ಗಣಪತಿ ತಮ್ಮ ಕವನವನ್ನ ರಚಿಸಿರ್ತಾರೆ. ಹಾಗೆ ಹಾಯ್, ಗುಡ್ ಈವ್ನಿಂಗ್ ವಿದ್ಯಾಕ್ಕ, ಈವ್ನಿಂಗ್ ಪ್ರೋಗ್ರಾಮ್, ವೆಲ್ಕಮ್ ಆಲ್ ಸಾಂಗ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಿ ಹೆಚ್ ಆಂಜನೇಯ ಬೋಲ್ಟನ್ ಭದ್ರಾವತಿ ಅಲ್ವಾ, ಓಕೆ, ಹನುಮಂತ ನಗರ ಭದ್ರಾವತಿಯಿಂದ ಅವರು ಸಂದೇಶ ಕಳಿಸಿರ್ತಾರೆ. ಹಾಗಿದ್ರೆ ನನ್ನ ಪ್ರಶ್ನೆ ಕೇಳಬೇಕಲ್ಲ, ಕೇಳಿದ್ರೆ ನಿಮ್ಗೆ ತುಂಬಾ ಸುಲಭವಾದ ಪ್ರಶ್ನೆಯನ್ನ ಕೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಕೇಳಿದ್ರೆ ತುಂಬಾ ಸುಲಭ ಅಂದ್ರೆ ತುಂಬಾ ಸುಲಭದ್ದು ಆಯ್ತಾ. ನಮ್ಮ ಆಕಾಶವಾಣಿ ಇವತ್ತು 90 ಸಂಭ್ರಮದಲ್ಲಿದೆ ಅಲ್ವಾ, ನೀವು ಕೂಡ ತುಂಬಾ ಸಂಭ್ರಮದಲ್ಲಿದ್ದೀರಾ, ಯಾಕೆಂದ್ರೆ ಅನೇಕ ಜನರ ಖುಷಿಗೆ ಕಾರಣವಾಗಿದೆ ಅಲ್ವಾ. ಖುಷಿಗೆ ಅಥವಾ ಏನ್ ಹೇಳ್ತೀವಿ, ಏಕತಾನತೆಯನ್ನ ಹೋಗಲಾಡಿಸುವಂತಹ ಒಂದು ಸಂಗಾತಿ ಇಲ್ಲ, ಸ್ನೇಹಿತ ಇಲ್ಲ, ಸ್ನೇಹಿತೆ ಇಲ್ಲ ಅನ್ನೋ ಕೊರಗನ್ನ ತುಂಬಾ ಜನಕ್ಕೆ ನಮ್ಮ ಆಕಾಶವಾಣಿ ಹೋಗಲಾಡಿಸಿದೆ ಅಲ್ವಾ. ಹಾಗೆ ನಮ್ಮ ಆಕಾಶವಾಣಿಯ ಘೋಷವಾಕ್ಯ ಯಾವುದು, ಅಧಿಕೃತ ಘೋಷವಾಕ್ಯ ಯಾವುದು, ಆಕಾಶವಾಣಿಯ ಅಧಿಕೃತ ಘೋಷವಾಕ್ಯ ಯಾವುದು? ಇದು ತುಂಬಾ ಸುಲಭವಾದ ಪ್ರಶ್ನೆ ಅಂತ ನಾನು ಅನ್ಕೊಳ್ತೀನಿ. ಆಯ್ತು, 9481557206 ತಾವು ಕಳಿಸ್ಬೇಕು ಉತ್ತರವನ್ನ. 9481597260 ಕಳಿಸ್ತೀರಲ್ವಾ, 9481572600 ಇದಕ್ಕೆ ಕಳಿಸ್ಬೇಕು. ಆಕಾಶವಾಣಿ ಬಾನುಲಿಯ ಅಧಿಕೃತ ಘೋಷವಾಕ್ಯ ಯಾವುದು ಅಂತ ಹೇಳಿ ನಮಗೆ ಕಳಿಸ್ಬೇಕು ಆಯ್ತಾ. ಹಾಗಿದ್ರೆ ಮುಂದಿನ ಗೀತೆ ಕೇಳೋಣ ಬನ್ನಿ. ಕೇಳಿದ್ರೆ

ಕೇಳಿದ್ರೆ, ನಮ್ಮ ಕೇಳುಗರಿಗೆ ನಾನೊಂದು ಪ್ರಶ್ನೆ ಕೇಳಿದ್ದೆ, ತುಂಬಾ ಸುಲಭದ ಪ್ರಶ್ನೆ. ಎಲ್ಲರ ಸಂಗಾತಿ ಅಲ್ವಾ ನಮ್ಮ ರೇಡಿಯೋ ಆಕಾಶವಾಣಿ ಅಲ್ವಾ? ಹಾಗಾಗಿ ಅದರ ಕುರಿತಾಗಿ ಇವತ್ತು 90ರ ಸಂಭ್ರಮದಲ್ಲಿದೆ. ಹಾಗಾಗಿ ನಾನೊಂದು ಸಿಂಪಲ್ ಪ್ರಶ್ನೆ ಕೇಳಿದ್ದೀನಿ. ನಮ್ಮ ಕೇಳುಗರಿಗೆ ಎಲ್ಲರಿಗೂ ಗೊತ್ತು, 100ಕ್ಕೆ 100 ಉತ್ತರ ಕರೆಕ್ಟಾಗಿ ಕೊಡಬೇಕು ಅಂತಾನೆ ನಾನು ತುಂಬಾ ಸುಲಭದ ಪ್ರಶ್ನೆಯನ್ನ ಕೇಳಿದ್ದು. ನೋಡೋಣ ಯಾರೆಲ್ಲ ಕೊಟ್ಟಿದ್ದಾರೆ ಉತ್ತರಗಳನ್ನ ಅಂತ ಹೇಳಿ. ನಮಸ್ತೆ ಮೇಡಮ್, ಸಂಜೆಯ ಬಾನಿನಲ್ಲಿ ತಂಪಾದ ವಾತಾವರಣದಲ್ಲಿ ಇಂಪಾದ ಹಾಡುಗಳನ್ನ ಪ್ರಸಾದಿಸಿದ ನಿಮಗೆ ಧನ್ಯವಾದಗಳು ಅಂತಾರೆ ಶ್ರೀಧರ್ ಪದ್ಮಾಪನ್ನಗ, ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ. ಹಾಗೆ ನಮಸ್ತೆ ವಿದ್ಯಾ ಅಕ್ಕ, ಹೇಗಿದ್ದೀರಿ? ಶುಭ ಸಂಜೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಡಗಿನ ಕಾವೇರಿ ಚಿತ್ರದ ಬೆಳ್ಳಿಯ ಮೋಡ ಬೆಳಕ್ಕಿ ನೋಡ ಈ ಹಾಡು ಬಹಳ ಇಷ್ಟವಾಯಿತು, ಪ್ರಸಾರಕ್ಕೆ ಧನ್ಯವಾದಗಳು. ಆಕಾಶವಾಣಿಯ ಘೋಷವಾಕ್ಯ ಅಂತ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರ್ ತಾಲೂಕಿನಿಂದ. ಹಾಗೆ ಹಂಪಣ್ಣ ನ್ಯಾಮತಿಯಿಂದ ಕಳಿಸ್ತಾರೆ, ಓಕೆ ಸರಿಯಾದ ಉತ್ತರ. ಹಾಗೆ ಚಿತ್ರ ಶಿವಕುಮಾರ್ ಹೊಸಮನೆಯ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ಉತ್ತರ ಇದು ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಸರಿ ಉತ್ತರ ಕೊಟ್ಟಿದ್ರೆ. ತನುಜಾ ಮಾಧವನಗರ ಭದ್ರಾವತಿಯಿಂದ, ಶುಭ ಸಂಜೆ ವಿದ್ಯಾ ಮೇಡಮ್, ಉತ್ತರ ಇದು ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ, ಇದೇ ನನ್ನ ಉತ್ತರ ಅಂತ ಹೇಳಿ ಕೊಡ್ತಾ ಇದ್ದಾರೆ ಉತ್ತರವನ್ನ. ಹಾಗೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವ್ರು ಕೂಡ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಉತ್ತರವನ್ನ ಕಳಿಸಿದ್ರೆ. ಎಂ ಈಶಣ್ಣ ಮುತ್ತಿಗಾರ ಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಉತ್ತರ ಕಳಿಸಿರ್ತಾರೆ, ಸರಿಯಾದ ಉತ್ತರವನ್ನೇ. ಮೋನಿಶಾ ಚೈತನ್ಯ ತರೀಕೆರೆ, ಓಕೆ ಸರಿ ಉತ್ತರ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ, ಸರಿ ಇದೆ, ಓಕೆ. ಹಾಗೆ ಮುಂದಿನ ಸಂದೇಶ ಆದಷ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಪ್ರಶಾಂತ್ ಅವರೇ, ಆಯ್ತಾ? ಆಯ್ತು. ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ ಅವರ ಉತ್ತರ ಕಳಿಸಿರ್ತಾರೆ, ಸರಿಯಾಗಿದೆ. ಹಾಗೆ ಒಪಿನಿಯನ್ ಪೋಲ್, ಓಕೆ. ಶಾಂತಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು, ಓಕೆ. ಅವರು ಡೀಟೈಲ್ಡ್ ಮಾಹಿತಿ ಕೊಟ್ಟಿರ್ತಾರೆ, ಅದನ್ನ ಕೊನೆಯಲ್ಲಿ ಓದೋಣ. ವಿದ್ಯಾ ಮೇಡಮ್ ಶುಭ ಸಂಜೆ, ರಾಧಾನಿಧಿಗೆಯಿಂದ ಉತ್ತರ ಅಂತ ಕಳಿಸ್ತಾ ಇದ್ದಾರೆ, ಸರಿಯಾಗಿ. ಹಾಗೆ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ. ಉಮಾದೇವಿ PWT ಕಾಲೋನಿ BR ಪ್ರಾಜೆಕ್ಟ್ನಿಂದ ಉತ್ತರ ಸರಿಯಾಗಿದೆ. ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಸರಿ ಉತ್ತರ ಕಳಿಸಿದ್ರೆ. ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ ಉತ್ತರ ಕಳಿಸಿರ್ತಾರೆ, ಸರಿಯಾಗಿದೆ. ಸಲ್ಮಾ ಟೀಚರ್ ಕೂಡ ತರೀಕೆರೆಯಿಂದ ಸರಿಯಾದ ಉತ್ತರ ಕಳಿಸಿದ್ರೆ. ಮುರಳೀಧರ್ ಶಿವಮೊಗ್ಗದಿಂದ ಸರಿ ಉತ್ತರ ಕಳಿಸಿರ್ತಾರೆ. ಹಾಗೆ ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ವಿದ್ಯಾ ಮೇಡಮ್, ಸಂಜೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಾಫಿ ಆಯ್ತಾ? ನನ್ನ ಉತ್ತರ ಇದು ಅಂತ ಹೇಳ್ತಾ ಇದ್ರೆ ಖಂಡಿತ ನನ್ನ ಕಾಫಿ ಆಯ್ತು. ಹಾಗೆ ಗಂಗಾಧರೇಶ್ BG ಹೊಸಮನೆ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸ್ತಾ ಇದ್ದಾರೆ. ಸಂಜೆಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋ ವಿದ್ಯಾ ಮೇಡಮ್ ಅವರಿಗೆ ನಮಸ್ಕಾರಗಳು, ಹೇಗಿದ್ದೀರಾ?

ನಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮಗಳನ್ನ ಬೆಳಗಿನಿಂದ ಇಲ್ಲಿವರೆಗೂ ಕೇಳ್ತಲೇ ಇದ್ದೇನೆ. ಮೇಡಮ್, ಈಗ ಪ್ರಸಾರ ಆಗ್ತಾರೆ ಚಿತ್ರಗೀತೆಗಳು, ಸೂಪರ್, ಧನ್ಯವಾದಗಳು, ನಮಸ್ಕಾರ ಅಂತ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಕಳಿಸ್ತಾ ಇದ್ರೆ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂಬಸಾಗರದಿಂದ ಸರಿಯಾದ ಉತ್ತರವನ್ನೇ ಕಳಿಸಿರ್ತಾರೆ. ಆಯ್ತು, ಆಲ್ಮೋಸ್ಟ್ 100 to 100 ಅಲ್ವಾ, 100 to 100 ಸರಿಯಾದ ಉತ್ತರ ಬಂದಿದೆ. ಕೇಳಗ್ರೆ ಎಲ್ಲರಿಗೂ ಗೊತ್ತೇ ಗೊತ್ತು, ನಮ್ಮ ಚಿಕ್ಕಪ್ಪ ಅವರು ಟೈಪ್ ಮಾಡ್ತಾ ಇದಾರೆ, ಮೋಸ್ಟ್ಲಿ ಉತ್ತರ ಕಳ್ಸಕ್ ಮರ್ತಿದ್ರು ಅನ್ಸುತ್ತೆ, ಈಗ ಕಳಿಸ್ತಾ ಇದ್ದಾರೆ. ಆಯ್ತು, ಪರವಾಗಿಲ್ಲ. ಓಕೆ ಕೇಳಗ್ರೆ, ನೀವೇ ನನಗೆ ಉತ್ತರ ಕಳಿಸಿದ ಹಾಗೆ, ಬಹುಜನ ಹಿತಾಯ ಬಹುಜನ ಸುಖಾಯ ಅಲ್ವಾ ನಮ್ಮ ಭಾರತೀಯ ಬಾನುಲಿ ಆಕಾಶವಾಣಿಯ ಘೋಷವಾಕ್ಯ. ಇವತ್ತು 90ರ ಸಂಭ್ರಮದಲ್ಲಿದೆ. ಬಹುಜನರ ಹಿತಕ್ಕಾಗಿ, ಬಹುಜನರ ಸಂತೋಷಕ್ಕಾಗಿ, ಅಂದ್ರೆ ಎಲ್ಲರ ಒಳಿತಿಗಾಗಿ ನಾವು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಉದ್ದೇಶ ಅಲ್ವಾ. ಅದು ಹೇಗೆ ಬಂತು ಕೇಳಿದ್ರೆ, ಬಹುಜನ ಸುಖಾಯ ಬಹುಜನ ಹಿತಾಯ ಅನ್ನೋದು ಋಗ್ವೇದದ ಒಂದು ಉಕ್ತಿ. ಇದು ಅನೇಕರ, ನಾನೀಗಿನ ಹೇಳಿದೆ, ಬಹುಜನರ ಸಂತೋಷಕ್ಕೆ, ಅನೇಕರ ಕಲ್ಯಾಣಕ್ಕೆ ಅಂತ ಹೇಳಿ ಅಲ್ವಾ. ಈ ಧ್ಯೇಯವಾಕ್ಯನ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿನೇ ಗೌತಮ ಬುದ್ಧರು ತಮ್ಮ ಅನುಯಾಯಿಗಳಿಗೆ ಸೂಚಿಸಿದ್ರು ಅಂತ ನಾನು ಹೇಳಿದ್ದೆ. ಅಂದ್ರೆ ಎಲ್ಲರಿಗೂ ಒಳಿತನ್ನು ಮಾಡಿ ಅನ್ನೋದೊಂದೇ ಇದರ ಉದ್ದೇಶ ಅಲ್ವಾ. ಹಾಗೆ ಪ್ರತಿಯೊಬ್ಬರಿಗೂ ನಮ್ಮ ಆಕಾಶವಾಣಿ, ಅಂದ್ರೆ ನಮ್ಮ ಮತ್ತು ನಿಮ್ಮೆಲ್ಲರ ಎಲ್ಲರ ಆಕಾಶವಾಣಿ ಎಲ್ಲರಿಗೂ ಹಿತಕ್ಕಾಗಿ, ಎಲ್ಲರ ಸುಖಕ್ಕಾಗಿ ದುಡಿತಾ ಇದೆ ಅಲ್ವಾ, ಕೆಲಸ ಮಾಡ್ತಾ ಇದೆ, ತನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅಂತೆಯೇ ರಾಷ್ಟ್ರೀಯ ಸಾರ್ವಜನಿಕ ಸೇವಾ ಪ್ರಸಾರಕವಾದ ಆಕಾಶವಾಣಿ ಏನ್ ಮಾಡ್ತು, ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದನ್ನ ತನ್ನ ಧ್ಯೇಯವಾಕ್ಯವಾಗಿ ಇಟ್ಕೊಂಡು ಆ ರೀತಿನಲ್ಲಿ, ಅಂದ್ರೆ ಸ್ವರ್ಗ ಅಂದ್ರೆ ಆಕಾಶದಿಂದ ಮೂಡಿ ಬರುವ ವಾಣಿ ಅಥವಾ ಧ್ವನಿ ಅಂತ ಹೇಳಿ ಅದನ್ನ ಆಕಾಶವಾಣಿ ಅಂತ ಮಾಡಿಕೊಂಡು ಇಲ್ಲಿವರೆಗೂ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. 90 ವರ್ಷ ಆಯ್ತು, 90ರ ಸಂಭ್ರಮದಲ್ಲಿ ಇರೋದ್ರಿಂದ ನಾವು ನೀವೆಲ್ಲ ಖುಷಿಯಾಗಿದ್ದೀವಿ. ಹಾಗಿದ್ರೆ ಕೇಳಿದ್ರೆ 8 ಗಂಟೆಯ ಹೊತ್ತಿಗೆ ನಾವು, 8 ಗಂಟೆಯ ಕಾರ್ಯಕ್ರಮ ಏನಿದೆ ನಮ್ಮ ನೇರ ಫೋನಿನ ಕಾರ್ಯಕ್ರಮನೇ, ನೀವು ನಿಮ್ಮ ಆಪ್ತೇಷ್ಟರ ಒಂದು ಹುಟ್ಟ ಹಬ್ಬ ಆಗಿರ್ಬೋದು ಅಥವಾ ಏನೋ ಅವ್ರ ಮನೆಯಲ್ಲಿ ಶುಭ ಕಾರ್ಯ ಇದೆ ಅಂತ ಅಂದ್ರೆ ನೀವೇನ್ ಮಾಡ್ತೀರಾ, ಶುಭ ಹಾರೈಕೆ ಮಾಡ್ತೀರಾ? ಹಾಗೆಯೇ ನಮ್ಮ ಆಕಾಶವಾಣಿಗೆ ಯಾವ ರೀತಿ ಶುಭ ಹಾರೈಸ್ತೀರಾ, ಹಾಡು ಹೇಳ್ತಿರೋ ಅಥವಾ ಏನಾದ್ರೂ ಎರಡು ಮಾತಾಡ್ತಿರೋ, ತುಂಬಾ ಸಂಕ್ಷಿಪ್ತ ಸಣ್ಣದಾಗಿರ್ಬೇಕು ಆಯ್ತಾ. 8 ಗಂಟೆಯಿಂದ ಫೋನಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ನೀವು ಜೊತೆಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡೋಣ ಅಲ್ವಾ. ಮಾತಾಡ್ತೀರಾ ಅಲ್ವಾ ನೀವೆಲ್ಲ ಸೇರ್ಕೊಂಡು, ನಾನು ಕೂಡ ಕಾಯ್ತಾ ಇರ್ತೀನಿ. ಹಾಗಿದ್ರೆ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳೋಣ. ತಾವೆಲ್ಲ ನನ್ನ ಪ್ರಶ್ನೆಗೆ ನೀವೆಲ್ಲ ಉತ್ತರ ಕೊಟ್ರಿ, ನಿಮ್ಗೆಲ್ಲ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನೀವೆಲ್ಲ ಆಕಾಶವಾಣಿ ಕೇಳುಗರಾಗಿ ಇವತ್ತು ಧನ್ಯೋಸ್ಮಿ ಅಂತ ನೀವು ಕೂಡ ತಿಳ್ಕೊಳ್ತಾ ಇದ್ದೀರಾ. ನಾವು ಕೆಲಸ ಮಾಡ್ತಾ ಇರೋರಾಗಿ ನಾವು ಕೂಡ ಕೇಳುಗರಾಗಿದ್ವಿ ಒಂದು ಕಾಲದಲ್ಲಿ. ನಾವು ಕೂಡ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದ್ರಿಂದ ನಾವು ಕೂಡ, ನಾವಿಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಧನ್ಯೋಸ್ಮಿ ಅಂತ ನಾವು ಕೂಡ ಹೇಳ್ಕೊಳ್ತೀವಿ. ಹಾಗೆನೇ ಒಂದು ಸಂದೇಶ, ಬಹುಜನ ಹಿತಾಯ ಬಹುಜನ ಸುಖಾಯ ಅಂತೇಳಿ ಚಿಕ್ಕಪ್ಪ ಅವರು ಹೇಳ್ತಾ ಇದ್ರೆ, ಶುಭ ಸಂಜೆ ಆಕಾಶವಾಣಿ, ಪ್ರಸಾರ ಆಗ್ತಾ ಇರೋ ಎಲ್ಲ ಹಾಡುಗಳು ಚೆನ್ನಾಗಿವೆ. ನಿಮ್ಮ ಪ್ರಶ್ನೆಗೆ ನಾನು ಏನಂತೀವಿ, ಪ್ರಶ್ನೆಗೆ ಉತ್ತರ ಗೊತ್ತಾಗ್ಲಿಲ್ಲ, ಹಾಗೆಯೇ ರೇಡಿಯೋ ಕೇಳ್ತಾ ಇದ್ದೀವಿ ಅಂತ ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ ಚೆನ್ನಾಪುರದಿಂದ ಕಳಿಸಿದ್ರು. ಈಗ ಗೊತ್ತಾಗಿರ್ಬೇಕು, ಬಹುಜನ ಸುಖಾಯ ಬಹುಜನ ಹಿತಾಯ ನಮ್ಮ ಆಕಾಶವಾಣಿಯ ಘೋಷವಾಕ್ಯ ಯಾವುದು, ಅಧಿಕೃತವಾದ ಘೋಷವಾಕ್ಯ ಯಾವುದು ಅಂತ ನಾನು ಕೇಳಿದ್ದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಅಲ್ವಾ. ಆಯ್ತು, ಹಾಗಿದ್ರೆ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ.

ಕೇಳಿದ್ರೆ ಅರ್ಚನಾ, ರವಿ ಹಾಗೂ ಟಿಪ್ಪು ಅವರ ಧ್ವನಿಗಳಲ್ಲಿ ಅಧ್ಯಕ್ಷ ಚಿತ್ರದ ಗೀತೆನ ಕೇಳಿದ್ರಲ್ಲ. ಹಾಗಿದ್ರೆ ನಮ್ಮ ಶಾಂತಾಚಾರ ಬಡಿಗೇರವರು ಸಂದೇಶ ಕಳಿಸಿದ್ರಲ್ಲ, ಆಗ ಏನಂತ ನೋಡೋಣ. ಕೊಕ್ಕನೂರು ಹರಿಹರದಿಂದ ಅವ್ರು ಕಳಿಸ್ತಾ ಇದ್ದಾರೆ. ಉತ್ತರ ಗೊತ್ತಿದೆ ನಿಮ್ಗೆ, ಬಹುಜನ ಹಿತಾಯ ಬಹುಜನ ಸುಖಾಯ. ಹಾಗೇನೆ ಈ ಘೋಷವಾಕ್ಯ ಧ್ಯೇಯವಾಕ್ಯ ಇದರ ಜೊತೆಗೆ ಆಕಾಶವಾಣಿಯ ಐಕಾನಿಕ್ ಪ್ರಸಿದ್ಧ ಸಿಗ್ನೇಚರ್ ಟ್ಯೂನ್ ಬಗ್ಗೆ ಹೇಳೋದಾದ್ರೆ, ಈ ಸುಮಧುರ ಸಂಗೀತವನ್ನ ಅಂದ್ರೆ ಟ್ಯೂನ್ ಏನಿದೆ ಸಿಗ್ನೇಚರ್ ಟ್ಯೂನ್ ಅದ್ರ ಬಗ್ಗೆ ಹೇಳ್ತಿದ್ದಾರೆ. 1936 ಸಂಯೋಜಿಸಲಾಯಿತು. ಇದನ್ನ ಭಾರತೀಯ ಶಾಸ್ತ್ರೀಯ ಸಂಗೀತದ ಶಿವರಂಜನಿ ರಾಗದ ಆಧಾರದ ಮೇಲೆ ರಚಿಸಲಾಗಿದೆ. ಈ ಟ್ಯೂನ್ ಅನ್ನ ಜರ್ಮನಿ ಮೂಲದ ಯಹೂದಿ ಸಂಗೀತಗಾರ ವಾಲ್ಟರ್ ಕೌಫ್ಮನ್ ವಾಲ್ಟರ್ ಕೌಫ್ಮನ್ ಅವರು ಸಂಯೋಜನೆ ಮಾಡಿದ್ದಾರೆ ಅಂತ ಅವರ ಸಂದೇಶದಲ್ಲಿ ಕಳಿಸಿರ್ತಾರೆ. ಆಯ್ತು, ಕೇಳಿದ್ರೆ ಸಮಯ 5:57:20. ಇದೀಗ ಮತ್ತೊಂದು ಗೀತೆಯನ್ನ ಕೇಳೋಣ. ಶಂಭು ಚಿತ್ರದ ಗೀತೆ, ಹರಿಹರನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ.

ಓಕೆ, ಕೆಳಗೆ ಎರಡು ಸಂದೇಶಗಳು ಬಂದಿವೆ ನೋಡೋಣ. ಗುಡ್ ಈವ್ನಿಂಗ್ ಮೇಡಮ್, ತುಂಬಾ ಚೆನ್ನಾಗಿ ರೇಡಿಯೋ ಫಂಕ್ಷನ್ 90 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇರುವ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನಿಮ್ಮ ನಿರೂಪಣೆಯೂ ಚೆನ್ನಾಗಿರುತ್ತೆ ಮೇಡಮ್. ಇವತ್ತಿನ ಸಾಂಗ್ಸ್ ಸೂಪರ್ ಮ್ಯಾಮ್. ಸುಮಾ ನಿರಂಜನ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಕನ್ನಡದಲ್ಲಿ ಕಳಿಸಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಲ್ವಾ? ಖುಷಿ ಆಗತ್ತೆ ಮಾತಾಡ್ಬೇಕು ಅಂತ ಅಂದ್ರೆ ಆ ಓದ್ಲಿಕ್ಕೆ ಮತ್ತೆ ಫಾಸ್ಟ್ ಆಗಿ ಓದ್ಬೋದು ಅಲ್ವಾ? ಇನ್ಮೇಲೆ ಕನ್ನಡದಲ್ಲಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಹಾಗೆ ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಿಕೆ ತುಂಬಾ ಇಂಪಾಗಿವೆ ಅಂತ ಹೇಳಿದ್ರೆ. ಮುಸ್ಸಂಜೆಯ ಶುಭಾಶಯಗಳು ಮೇಡಮ್, ಸಾಂಗ್ಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇವೆ. ನಾವು ಉತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ ಅಂತ ತಿಳಿಸ್ತಾ ಇದ್ದಾರೆ.

0: ಕಳೆದ್ರೆ ಇದುವರೆಗೂ ಚಿತ್ರಗೀತೆಗಳನ್ನ ಆಲಿಸಿದ್ರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 103.5 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ಗಳಲ್ಲಿ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸೇವಾ ಮಾಹಿತಿ. ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಅನ್ನಭಾಗ್ಯ ಯೋಜನೆಯಡಿ 2026 ಜೂನ್ ಮಾಹೆಯ ಅನ್ನಭಾಗ್ಯ ಪಡಿತರವನ್ನು ಜೂನ್ 2026 ಮಾಹೆಯಲ್ಲಿ ವಿತರಣೆ ಮಾಡಲು ಸರ್ಕಾರವು ಆದೇಶಿಸಿದ್ದು, ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 1-3 ಜನ ಸದಸ್ಯರಿಗೆ ಹಂಚಿಕೆ ಇರುವುದಿಲ್ಲ. 4 ಸದಸ್ಯರಿಗೆ 10 ಕೆಜಿ, 5 ಸದಸ್ಯರಿಗೆ 30 ಕೆಜಿ, 6 ಸದಸ್ಯರಿಗೆ 50, 7 ಸದಸ್ಯರಿಗೆ 70, 8 ಜನ ಇದ್ದಲ್ಲಿ 90, 9 ಜನ ಸದಸ್ಯರಿದ್ದಲ್ಲಿ 110 ಕೆಜಿ ಮತ್ತು 10 ಸದಸ್ಯರಿದ್ದಲ್ಲಿ 130 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಆದ್ಯತಾ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ ತಲಾ 10 ಕೆಜಿಯಂತೆ ಉಚಿತವಾಗಿ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನು ಪಡೆಯುವಾಗ ಮೇ ಮತ್ತು ಜೂನ್ ಮಾಹೆಯ ಹಂಚಿಕೆಗಳಿಗೆ ಒಂದು ಬಾರಿ ಕಡ್ಡಾಯವಾಗಿ ಬಯೋ ನೀಡಿ ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಪಡಿತರ ವಿತರಣೆಗೆ ಸರ್ವರ್ ಲಭ್ಯಗೊಳಿಸಿರುವುದರಿಂದ ಜೂನ್ 30ರೊಳಗಾಗಿ ಪಡಿತರ ಪಡೆಯಲು ಕೋರಲಾಗಿದೆ. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದಲ್ಲಿ ಕೇಂದ್ರ ಸಹಾಯವಾಣಿ 1967 ಕರೆ ಮಾಡಿ ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ಮಾಡಿ ದೂರನ್ನು ಸಲ್ಲಿಸಬಹುದಾಗಿದೆ. ಕೇಂದ್ರ ಸಹಾಯವಾಣಿ 1967. ಶಿವಮೊಗ್ಗ ನಗರದ

ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಫೀಡರ್ ಎಎಫ್ 12 ಮೆಸ್ಕಾಂ ವತಿಯಿಂದ ತುರ್ತು ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಜೂನ್ 9 ಬೆಳಿಗ್ಗೆ ಅಂದರೆ ನಾಳೆ ಬೆಳಿಗ್ಗೆ 9 ನಾಳೆ ಸಂಜೆ 5 ಈಗ ಹೇಳುವ ವಿವಿಧ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಆಲ್ಕೊಳ ಎಸ್ಎಲ್ವಿ ಬಡಾವಣೆ, ಗಜಾನನ ಲೇಔಟ್, ಐಶ್ವರ್ಯ ಬಡಾವಣೆ, ಜೆಎಚ್ ಪಟೇಲ್ ಬಡಾವಣೆ, ಎಬಿಸಿಡಿ ಇಎಫ್ ಬ್ಲಾಕ್, ಮುನಿಯಪ್ಪ ಲೇಔಟ್, ಸಂಗೊಳ್ಳಿ ರಾಯಣ್ಣ ಬಡಾವಣೆ, ಆದರ್ಶ ನಗರ, ಸಹ್ಯಾದ್ರಿ ನಗರ, ಸೋಮಿನಕೊಪ್ಪ, ವಿಜಯಲಕ್ಷ್ಮಿ ಲೇಔಟ್, ಸೋಮನಾಥ ಬಡಾವಣೆ, ನಿಸರ್ಗ ಲೇಔಟ್, ಹೊಂಗಿರಣ ಬಡಾವಣೆ ಮತ್ತು ಸೋಮಿನಕೊಪ್ಪದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದರೆ ಸೇವಾ ಮಾಹಿತಿ ಪ್ರಸಾರವಾಯಿತು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆಳಗ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗಲಿರುವ ಈ ಸಂಜೆ ಮತ್ತು ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ನಿರ್ವಹಣೆ ಕುರಿತು ಕಡೂರು ತಾಲೂಕು ಪಂಚನಹಳ್ಳಿಯ ಎಂಎಲ್ ತಾಂಡ್ಯದ ಪ್ರಗತಿಪರ ಕೃಷಿಕರಾದ ಗಂಗಾಧರ ನಾಯ್ಕ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಲಿದ್ದೀರಿ. ಬಳಿಕ ಕೃಷಿ ಮಾಹಿತಿ, ಕೃಷಿ ಉಳಿಸಿ ಅಭಿಯಾನ 2026 ಕೇಳಲಿದ್ದೀರಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಆಕಾಶವಾಣಿಯ 90ರ ಸಂಭ್ರಮದ ನೇರ ಫೋನ್ ಇನ್ ಕಾರ್ಯಕ್ರಮ. ಫೋನ್ ಸಂಖ್ಯೆ 08282200704, 08282200704. ಇನ್ನು 10:00 ಚಿತ್ರಗೀತೆಗಳು, 9:15 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅರ್ಚನಾ ರಾಯ್ ಅವರ ಬಾನ್ಸುರಿ ವಾದನ ಕೇಳಲಿದ್ದೀರಿ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಲಿದ್ದೀರಿ. ವಿಷಯ ಕಿಸಾನ್ ಸಶಕ್ತೀಕರಣ.

ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಕರುಣಾಳು ಬಾಬೆಳಕೆ, ಡಾ ಗುರುರಾಜ ಕರ್ಜಗಿ ಅವರಿಂದ ಕಥನಗಳ ಪ್ರಸ್ತುತಿ. 6:40 ನೇಗಿಲ ಮಿಡಿತ. 6:45 ಹೆಲ್ತ್ ಹಿಂಟ್ಸ್. ಆರೋಗ್ಯ ಸೂತ್ರದಲ್ಲಿ ಮಕ್ಕಳಲ್ಲಿ ಕೆಮ್ಮು, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಶಮಿತಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.

ಆರು ಗಂಟೆ 50 ನಿಮಿಷಕ್ಕೆ ಸುದ್ದಿ ಮಿಂಚು, 7:15ಕ್ಕೆ ಬದುಕು ಚಟಕಾವಂಡಿ. ಸಾಮಾಜಿಕ ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಅವರೊಂದಿಗೆ ಶ್ರೀಯುತ ಎಸ್ಆರ್ ಭಟ್ ಅವರು ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಲಿದ್ದೀರಿ. 7:45 ಹಾಗೂ 11:00 ಚಿತ್ರಗೀತೆಗಳು. 8:30ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ಕುರಿತು ಶಿವಮೊಗ್ಗದ ಆಯುರ್ವೈದ್ಯರಾದ ಡಾ ವಿನಾಯಕ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 9:05ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35ಕ್ಕೆ ಭಾವಗೀತೆಗಳು. 10:00ಗೆ ಹಾಡು ಮಾತಾಡು. 11:30ಕ್ಕೆ ಸೇವಾ ಮಾಹಿತಿ. 11:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ.

ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರು ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರದ ಸದಸ್ಯರು. 12:35 ಆರೋಗ್ಯ ಸಂಚಿಕೆ. ಬ್ರೈನ್ ಟ್ಯೂಮರ್ ಎಂದರೇನು, ಲಕ್ಷಣಗಳು, ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಬಳಿಕ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕೆರೆ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಧಾರವಾಡ ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಕಲಾ ಉತ್ಸವ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಒಂದು ಗಂಟೆ 20:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಭಾವಗೀತೆ, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30 ಅವಲೋಕನ.

ನಾಳೆ ಸಂಜೆ 6:51 ಕಿಸಾನ್ ವಾಣಿ ಜೀತ ಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆಯ ವಿಕಸನ ಸಂಸ್ಥೆ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರೂ ಆದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶನದ ಮೊದಲ ಭಾಗ ನಾಳೆ ಪ್ರಸಾರವಾಗಲಿದೆ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ 10:00 ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಭಾವಗೀತೆಗಳು.

ಇನ್ನು ನಾಳೆ ರಾತ್ರಿ 9:30 ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶ್ರೀಕೃಷ್ಣ ಸಂಧಾನ ಇದರ ಎರಡನೇ ಭಾಗ ಕೇಳಲಿದ್ದೀರಿ. ಪ್ರಸ್ತುತಪಡಿಸುತ್ತಾರೆ ಯಲ್ಲಾಪುರ ಕುಂಕಿಮನೆಯ ಶ್ರೀಯುತ ನರಸಿಂಹ ಭಟ್ ಮತ್ತು ತಂಡದವರು. 10:30 ಕೇಂದ್ರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ವಿಷಯ ಆರ್ಥಿಕ ವಿಕಾಸ. ಇದುವರೆಗೂ ನಿಲಯವು ಪ್ರಸಾರ ಮಾಡಲಿರುವ ಈ ಸಂಜೆ ಮತ್ತು ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮಗಳ ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ತಿಳಿಯಬಹುದು.

ಇದೊಂದು ಪ್ರಕಟಣೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವ ಇರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ಹಾಗೂ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವುದು ಹಾಗೂ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ಎಂದು ಕಾರ್ಯಪಾಲಕ ಇಂಜಿನಿಯರ್ ಅವರು ಕರ್ನಾಟಕ ನೀರಾವರಿ

ನಿಗಮ ನಿಯಮಿತ ತುಂಗಾ ಮೇಲ್ದಂಡೆ ಯೋಜನಾ ವಿಭಾಗ ಶಿವಮೊಗ್ಗ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ ಸಂಸ್ಕೃತದಲ್ಲಿ ವಾರ್ತೆಗಳು

0: कार्यक्रमः आयोज्यन्ते। एष अभियानः नव जून षोडशोत्तर द्विसहस्रतमे वर्षे प्रधानमन्त्रिणा नरेन्द्र मोदिना प्रारब्धः। अस्य उद्देश्यं गर्भवतीनां महिलानां कृते निःशुल्कं गुणवत्तायुक्तं तथा प्रसव पूर्व स्वास्थ्य सेवानां प्रदानम् अस्ति। अस्मिन् अवसरे केन्द्रीय स्वास्थ्य मंत्री जेपी नड्डा पंचसप्तति रूप्यकस्य स्मारक मुद्रां पंच रूप्यकस्य डाक पत्रं च प्रसारयिष्यति। विश्व महासागर दिवसस्य अवसरे पर्यावरण राज्य मंत्री कीर्ति वर्धन सिंह जनान महासागर संरक्षणस्य समुद्री जीव रक्षणस्य च संकल्पं कर्तुं आहूतवान्। सः अवदत् यत् महासागराः विश्वस्य राष्ट्राणि परम्पराश्च परस्परं संयोजयन्ति। भावि परम्पराणां कृते स्वच्छ जलस्य स्वस्थ पर्यावरणस्य च संरक्षणार्थं सर्वैः सहकार्यं करणीयम् इति तेन उक्तम्। क्रिकेट क्रीडायां भारतस्य ऐतिहासिकः विजयः। क्रिकेट क्रीडायां भारत दलं अफगानिस्तान दलं एकया एव पर्यायया त्रिशताधिकैः धावनांकैः पराजित्य स्वस्य बृहत्तमं पञ्चदिवसीय विजयम् अभिलेखितवत् इति वार्ताः।
1: आकाशवाणी धारवाड।
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ, ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೇಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ತಂಬಾಕು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಬದ್ಧರಾಗಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಎಚ್ ನಂದಕುಮಾರ್ ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಆಶಯದಂತೆ ತಂಬಾಕು ಹಾಗೂ ನಿಕೋಟಿನ್ ಉದ್ಯಮ ಯುವಜನರನ್ನು ಆಕರ್ಷಿಸಲು ಉತ್ಪನ್ನಗಳನ್ನು ಸುವಾಸನೆ ಭರಿತ ವರ್ಣರಂಜಿತ ಪ್ಯಾಕೇಜಿಂಗ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಹೇಗೆ ಬಳಸುತ್ತದೆ ಎಂಬುದನ್ನು ಬಹಿರಂಗಪಡಿಸಲು 2026 ಆಚರಣೆಯ ಧ್ಯೇಯ ನಿಗದಿಯಾಗಿದೆ ಎಂದು ನುಡಿದರು. ತಂಬಾಕು ಸೇವನೆಯಿಂದ ಮತ್ತು ಧೂಮಪಾನದಿಂದ ಬಾಯಿಯ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಾಧಿತರಾಗುತ್ತೇವೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವ್ಯಾಪ್ತಿಯ ಎರಡನೇ ಆವೃತ್ತಿಯಲ್ಲಿ ಕೊಪ್ಪಳ ನಗರದಲ್ಲಿ ವಾಸವಾಗಿರುವ ಸ್ವಂತ ಮನೆ ಹಾಗೂ ನಿವೇಶನರಹಿತ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗಿದೆ. ಫಲಾನುಭವಿಗಳ ಸಮೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಅವಧಿಯನ್ನು ಈ ತಿಂಗಳ 30ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರದೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸುವಂತೆ ಕೊಪ್ಪಳ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ರೈತರು ಡಿಎಪಿ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕ ಜಿಡಿ ಕೃಷ್ಣಮೂರ್ತಿ ಸಲಹೆ ನೀಡಿದ್ದಾರೆ. ಆಧುನಿಕ ಕೃಷಿಯಲ್ಲಿ ರೈತರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸುತ್ತಿರುವುದು ಕೃಷಿ ಉತ್ಪಾದನೆ ಹಾಗೂ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ, ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಹಾಗೂ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ರೈತರ ಅನುಕೂಲಕ್ಕಾಗಿ ಅಗತ್ಯ ಪ್ರಮಾಣ

0: ಪ್ರಮಾಣದ ರಸಗೊಬ್ಬರಗಳನ್ನು ವಿವಿಧ ದಾಸ್ತಾನು ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿದ್ದು, ರೈತರು ಒಂದೇ ಬಗೆಯ ರಸಗೊಬ್ಬರಕ್ಕೆ ಅಥವಾ ಒಂದೇ ಸಂಸ್ಥೆಯ ಉತ್ಪನ್ನಗಳಿಗೆ ಆದ್ಯತೆ ನೀಡದೆ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡಲು ಅವರು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ನೈಜ ರೈತರಿಗೆ ಮಾತ್ರ ಸಬ್ಸಿಡಿ ಸಹಿತ ರಸಗೊಬ್ಬರ ತಲುಪಿಸಲು ರೈತರ ಎಫ್ಐಡಿ ಕಡ್ಡಾಯವಾಗಿರುತ್ತದೆ. ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಕೆ ಕಿಸಾನ್ ಹೊಸ ತಂತ್ರಾಂಶದ ಮೂಲಕವೇ ಇನ್ನು ಮುಂದೆ ರಸಗೊಬ್ಬರ ವಿತರಣೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಮುಂಗಾರು ಬೀಜೋತ್ಸವ ಕಾರ್ಯಕ್ರಮ ನಡೆಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ್ ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಚವಡಿ ಹಾಗೂ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಪಿಆರ್ ಬದರಿ ಪ್ರಸಾದ್ ನೇತೃತ್ವದಲ್ಲಿ ಬೀಜೋತ್ಸವ ಜರುಗಿತು. ಕುಕನೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪ್ರಕಾಶ್ ಮೇಟಿ, ಪ್ರಗತಿಪರ ರೈತರಾದ ಮುದುಕಪ್ಪ ದೇವರ್, ಜೀವಂತಗೌಡ, ಗವಿಸಿದ್ದಪ್ಪ, ಶರಣೇಗೌಡ ಹಾಗೂ ಹನುಮಂತಪ್ಪ ಪಾಲ್ಗೊಂಡಿದ್ದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಸಮಯ 6:35:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೇಳಿದ್ರು ಇಂದು ರಾತ್ರಿ 8 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಆಕಾಶವಾಣಿಗೆ 90ರ ಸಂಭ್ರಮದ ಹಿನ್ನೆಲೆಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾವು ಮತ್ತು ಶ್ರೋತೃಗಳೊಂದಿಗೆ. ಹಾಗೇನೆ ಕೇಳಿದ್ರೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0828220074ಕ್ಕೆ ಕರೆ ಮಾಡಿ ನೀವು ನಿಮ್ಮ ಶುಭಾಶಯದ ನುಡಿಗಳನ್ನು ಸಲ್ಲಿಸಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ವೇಳೆ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ, ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಅಕ್ಕ ನೋಡು, ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆಗ್ಲೇ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ.

0: ಏಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ದಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು, ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ, ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟದ ಅಭಿವೃದ್ದಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: India is the fastest growing economy of the world. I am not telling because of the huge and vastness of this country. There are some issues, there are some problems. But in spite of the Middle East problem, in spite of the Iran, US, Ukraine, Russia, India's economy is going fast. And nobody is, no petrol outlet is right one in spite of these problems. And there are many countries which are happening. So friends, I would like to end, I would like to tell, you can record my words. 21st century is India century. That century belongs to India.

0: 2028ರ ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ ಎಸ್ಸಿಪಿ ಹಾಗೂ ಗಿರಿಜನ ಉಪಯೋಜನೆ ಟಿಎಸ್ಪಿಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು ಶೇಕಡ 100ರಷ್ಟು ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ ಎಚ್ವಿ ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿ ಫೌಜಿಯಾ ತರನ್ನುಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026ರಲ್ಲಿನ ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ದಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರಿ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
4: ಅಜ್ಜಾಯ್ದು ಯಾವ ಗಿಡ?
5: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳ್ಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
4: ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
5: ಯಾಕೆ?
4: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
5: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
6: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
1: ಸಮಯ 6:50 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾರಂಭಕ್ಕೆ ಕೇಳಿ, ಸಾವಯವ ಮತ್ತು ನೈಸರ್ಗಿಕ ಕೃಷಿ ನಿರ್ವಹಣೆ ಕುರಿತು ಕಡೂರು ತಾಲೂಕು ಪಂಚನಹಳ್ಳಿ ಎಂಎಲ್ ತಾಂಡ್ಯದ ಪ್ರಗತಿಪರ ಕೃಷಿಕ ಗಂಗಾಧರ ನಾಯ್ಕ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ.
3: ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ ಹಾಗೂ ಶ್ರೋತೃಗಳೇ, ಇವತ್ತು ನಮ್ಮ ಜೊತೆ ಗಂಗಾಧರ ನಾಯ್ಕ ಅವರಿದ್ದಾರೆ. ಇವರು ಎಂಎಲ್ ತಾಂಡ್ಯ, ಪಂಚನಹಳ್ಳಿ ಹೋಬಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪ್ರಮುಖವಾಗಿ ಸಾವಯವ ಕೃಷಿಯಲ್ಲಿ ಇವರು ಶೂನ್ಯ ಬಂಡವಾಳ ಕೃಷಿನ ಮಾಡ್ತಾ ಇದ್ದಾರೆ. ಅಂದ್ರೆ ಸಾವಯವ ಕೃಷಿನೂ ಮಾಡ್ತಾ ಇದ್ದಾರೆ, ಜೊತೆಗೆ ಶೂನ್ಯ ಬಂಡವಾಳ ಕೃಷಿ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದರೆ ತೆಂಗು, ಅಡಿಕೆ ಮತ್ತೆ ಹಣ್ಣಿನ ಬೆಳೆಗಳು. ಈಗ ಇವರಿಂದ ಯಾವ ರೀತಿಯಿಂದ ಇವರು ತಮ್ಮದೇ ಆದ ಒಂದು ಅನುಭವ, ತಮ್ಮದೇ ಆದಂತಹ ಒಂದು ಕೃಷಿ ಮಾಡ್ತಾ ಇದ್ದಾರೆ ಅಂತ ಇವರಿಂದನೇ ತಿಳ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರ್ತಾ, ನಮಸ್ಕಾರ ಗಂಗಾಧರ ನಾಯ್ಕ ಅವರೇ.
4: ನಮಸ್ಕಾರ ಸರ್. ನಮಸ್ಕಾರ.
3: ಹೇಳಿ, ನಿಮ್ಮ ಪರಿಚಯದೊಂದಿಗೆ ಕೃಷಿ ಬದುಕು ಯಾವ ರೀತಿಯಿಂದ ಆರಂಭ ಮಾಡಿದ್ರಿ, ಹೇಗೆ ಅಂತ.
4: ನನ್ನ ಹೆಸರು ಗಂಗಾಧರ ನಾಯ್ಕ ಅಂತೇಳಿ ಸರ್, ಕಡೂರು ತಾಲೂಕು ಪಂಚನಹಳ್ಳಿ ಹೋಬಳಿ. ನಾನು ಮೂಲತಃ ರೈತ ಕುಟುಂಬದಿಂದ ಬಂದನು, ಅಂದ್ರೆ ಚಿಕ್ಕ ಹಿಡುವಳಿ, ಒಂದು ಎಕರೆ ಜಮೀನಲ್ಲಿ ನಾನು ಒಂದು ಪ್ರಾತ್ಯಕ್ಷಿಕೆ ಮುಖಾಂತರ ಸಾಕಷ್ಟು ಪ್ರಗತಿಪರ ರೈತರುಗಳನ್ನ ಭೇಟಿ ಮಾಡಿ ನನ್ನ ಜಮೀನಲ್ಲೂ ಈಗೇನಾದ್ರೂ ಮಾಡಕ್ಕಾಗುತ್ತ ಒಂದು ಇಂಪ್ಲಿಮೆಂಟೇಷನ್ ಅಂತೇಳಿ ನೋಡಿ, ಏನೂ ಬೆಳಿಲಿಕ್ಕಾಗದಂತ ಬಂಜರು ಭೂಮಿ ಸರ್ ನಮ್ದು, ಆಕ್ಚುಲಿ ಸೌಳು ಜಾಗ. ಅಂತ ಸೌಳು ಜಾಗದಲ್ಲಿ ನಾನು ಏನಾದ್ರೂ ಒಂದು ಪ್ರಯೋಗ ಮಾಡಬೇಕು, ಮಣ್ಣನ್ನ ಇಂಪ್ರೂವ್ ಮಾಡೋದ್ರ ಮುಖಾಂತರ. ಅದ್ರ ಮಧ್ಯೆ ಈ ವಿಕಸನ ಸಂಸ್ಥೆಯವರು ನನಗೆ ಅಲ್ಲಿ ಬಂದಾಗ ಹೆಚ್ಚಿನ ಮಾಹಿತಿ ಮತ್ತು

0: ತರಬೇತಿ ಕೊಟ್ಟರು. ಆ ದಿಸೆಯಿಂದಾಗಿ ನಾನಿವತ್ತು ನನ್ನ 1 ಎಕರೆ ಜಮೀನಲ್ಲಿ ನಾನಾ ರೀತಿಯ ಬೆಳೆಗಳನ್ನು, ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೆದು ಇವತ್ತು ಯಾರಾದರೂ ರೈತಾಪಿ ವರ್ಗದವರು ಬಂದರೆ ತುಂಬಾ ಚೆನ್ನಾಗಿದೆ ಅನ್ನ ಹೇಳುವಷ್ಟು ಮಟ್ಟಕ್ಕೆ ನಾನು ಒಂದು ಕೃಷಿಯಲ್ಲಿ ತೊಡಗಿದ್ದೀನಿ ಸರ್.
1: ಇದು ನೀವು ಖರೀದಿಸಿದ್ದ ಅಥವಾ ಪಿತ್ರಾರ್ಜಿತ ಜಮೀನ? ಇದು
0: ತಂದೆಯಿಂದ ಬಂದಂತ ಜಮೀನು ಸರ್. ಅಂದ್ರೆ ಈಗಲೂ ಕೂಡ ಆ ಕಡೆ ತುಂಬಾ ಹಿಂದುಳಿದಂತ ಪ್ರದೇಶ, ಡ್ರಾಟ್ ಏರಿಯಾ ಇದೆ, ಮಳೆ
1: ಅನಿಶ್ಚಿತ, ಒಣಭೂಮಿ ಇದೆ,
0: ಜೌಗು ಭೂಮಿ. ಆಕ್ಚುಲಿ ಅಲ್ಲಿ ಹುರುಳಿ ಕಾಳು ಕೂಡ ಸರಿಯಾದ ರೀತಿ ಬೆಳೀತಿರಲಿಲ್ಲ. ಅಂತ ಜಾಗದಲ್ಲಿ ನಾನು ಒಂದು ಒಂದು ವಿಶೇಷವಾದ ಕಾಳಜಿ ವಹಿಸಿ ಭೂಮಿನ ಇವತ್ತು ಅಭಿವೃದ್ಧಿ ಮಾಡಿ ಕೃಷಿಯಲ್ಲಿ ತೊಡಗಿದ್ದೀನಿ ಸರ್. ಅಡಿಕೆ ಮತ್ತು ತೆಂಗು, ಮಾವು ಮತ್ತು ಇತರೆ ಮನೆಗೆ ಬಳಕೆಗೆ ಬೇಕಾದಂತಹ ಎಲ್ಲ ಹಣ್ಣಿನ ಗಿಡಗಳನ್ನು ಕೂಡ ಬೆಳೆದಿದ್ದೀನಿ ಸರ್.
1: ಎಷ್ಟು ವರ್ಷದಿಂದ ಈಗ ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ?
0: ನಾನು 15 ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀನಿ ಸರ್. ಜೊತೆಗೆ
1: ಇದು 1 ಎಕರೆಯಲ್ಲಿ ಜೀವನ ಮಾಡಬಹುದಂತ ಹೇಳ್ತೀರಾ?
0: ಖಂಡಿತವಾಗ್ಲೂ ಮಾಡಬಹುದು ಸರ್.
1: ಎಷ್ಟು ಒಂದು ಒಂದು ಕುಟುಂಬ ಜೀವನ ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಜೀವನ ಮಾಡಬಹುದು ಅಂತ ಹೇಳ್ತೀರಾ 1 ಎಕರೆಯಲ್ಲಿ?
0: ಮಾಡಬಹುದು ಸರ್, ಖಂಡಿತವಾಗ್ಲೂ. ನಾನು ಇಬ್ರು ಹೆಣ್ಮಕ್ಳನ್ನ ವಿದ್ಯಾಭ್ಯಾಸ ಮಾಡಿಸಿಕೊಂಡು ಅದೇ ಜಮೀನಲ್ಲಿ ಬೇರೆ ಬೇರೆ ರೀತಿ ಒಂದು ಚಿಕ್ಕದಾಗಿ ಒಂದು ಕೃಷಿ ಹೊಂಡ ಮಾಡಿದ್ದೀನಿ. ಅದರಲ್ಲೂ ಸಹ ಮೀನು ಕೃಷಿನ ಮಾಡ್ತಾ ಇದ್ದೀನಿ. ಮತ್ತೆ 2 ಹಸುಗಳನ್ನ ಕಟ್ಕೊಂಡಿದ್ದೀನಿ. ಹಸುಗಳನ್ನ ಕಟ್ಟಿ ಡೈರಿಗೆ ಹಾಲಾಕ್ತೀನಿ.
1: ಮತ್ತೆ ಹಸುಗಳು ಜವಾರಿನ ಇಲ್ಲ ಈ ಜರ್ಸಿನ?
0: 1 ನಾಟಿ ಇದೆ ಸರ್, 1 ಜವಾರಿ ಹಸು ಇದೆ.
1: ಆಮೇಲೆ ಕುರಿ ಕೋಳಿ
0: 2, ನಾನು ಪ್ರತಿ ಸಲ 6 ತಿಂಗಳಿಗೆ 2 ಕುರಿಮರಿ ತಂದು ಜೊತೆಲಿ ಸಾಕೊಳ್ತೀನಿ ಸರ್. ಮತ್ತೆ ನಾಟಿ ಕೋಳಿಗಳು ಇದೆ.
1: ಹಿತ್ತಲಲ್ಲಿ ಬಿಟ್ಟಿರಲ್ಲ, ಬಿಟ್ಟು ಸಾಕೋದ ಅಥವಾ ಇಲ್ಲ ಕೂಡ ಸಾಕ್ತೀರಾ
0: ಸರ್? ನಾಟಿ ಕೋಳಿ.
1: ನಾಟಿ ಕೋಳಿ ಅಂದ್ರೆ ಹಂಗೆ ಬಿಟ್ಟಿರ್ತೀರಾ ಹಿತ್ತಲಲ್ಲಿ?
0: ಹೌದು.
1: ಮೇಕೊಂಡ್ ಬಂದು ಮತ್ತೆ ಸಂಜೆ ಗೂಡಿಗೆ ಬರ್ತವೆ?
0: ಹ್ಮ್ ಸರ್. ನಾಟಿ ಕೋಳಿ ಕೂಡ?
1: ನಾಟಿ ಕೋಳಿ. ನಾಟಿ ಕೋಳಿ ಅಂತಂದ್ರೆ ಈಗ ನಾವು ಮೈಸೂರು ನಾಟಿ ಅಂತ ಹೇಳ್ತೀವಿ. ಆಮೇಲೆ ಈಗ ಏನು ಗಿರಿರಾಜ ಕೃಷಿ ವಿಶ್ವವಿದ್ಯಾಲಯದಿಂದ ಕೊಡ್ತಾ ಇದಾರಲ್ಲ, ಗಿರಿರಾಜ ಗಿರಿರಾಣಿ ಅಂತ ಹೇಳಿ, ಆ ತರದ ಅಥವಾ ಮಾಮೂಲಿ?
0: ಮಾಮೂಲಿ ನಾಟಿ ಸರ್. ಹಳ್ಳಿಗಳಲ್ಲಿ ಮೊಟ್ಟೆ ಇಟ್ಟು ತಂತಾವೇ ಬೆಳ್ಕೊಂಡು ಅವೇ ಮೇಕೊಂಡ್ಬಂದು ಬೆಳೆಯಂತ ಕೋಳಿಗಳು ಸರ್. ಅವರು ಮೊಟ್ಟೆಗೆ ಈಗಲೂ ಕೂಡ ತುಂಬಾ ಒಳ್ಳೆ ರೇಟ್ ಇದೆ, 30 ರೂಪಾಯಿಗೊಂದು ಮೊಟ್ಟೆ.
1: ಹೌದು, ಜವಾರಿ ಮೊಟ್ಟೆನ ತುಂಬಾ ಜನಕ್ಕೆ ಇದು ಔಷಧಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ. ತೆಂಗು ಅಂತ ಹೇಳಿದ್ರಿ, ಇದು ಬದುಗಳಲ್ಲಿ ಬೆಳಿತಿರೋ ಇಲ್ಲ ಮುಖ್ಯ ಜಮೀನಲ್ಲಿ ಬೆಳೀತಾ ಇದ್ದೀರಾ?
0: ಮುಖ್ಯ ಜಮೀನಲ್ಲೇ ಸರ್. ನಾನು
1: ಮುಖ್ಯ ಜಮೀನಲ್ಲೇ ಅಡಿಕೆ ಹಾಕಿದೀರಾ? ಮಧ್ಯದಲ್ಲಿ
0: ಪ್ರಾರಂಭದಲ್ಲಿ ತೆಂಗು ಹಾಕಿದ್ದೆ, 30 ತೆಂಗಿನ ಮರಗಳಿದೆ. ಅದು ಸ್ವಲ್ಪ ದೂರ ದೂರ ಡಿಸ್ಟೆನ್ಸ್ ಮಾಡಿ ಹಾಕ್ತಿದ್ದೆ, 7 ಮಾರಿಗೊಂದು ಮಾರು ಹಾಕಿದ್ದೆ. ಅದ್ರ ಮಧ್ಯೆ ಇತ್ತೀಚೆಗೆ 2.5 ವರ್ಷ ಆಗಿದೆ ನಾನು ಅಡಿಕೆ ಹಾಕಿ. ಮತ್ತೆ ಜಮೀನಿನ ಸುತ್ತನೂ ಕೂಡ ಎಲ್ಲಾ ಜಾತಿಯ ಕಾಡು ಗಿಡಗಳನ್ನು ಹಾಕಿದ್ದೀನಿ, ಸಿಲ್ವರ್, ಹೆಬ್ಬೇವು, ಓಕ್.
1: ಅಂದ್ರೆ ಅದು ಬೇಲಿಯಾಗಿನ
0: ಬೇಲಿ
1: ಅಂತ, ಜೀವಂತ ಬೇಲಿ ಅಂತ ಹೇಳ್ತೀವಲ್ಲ.
0: ಹೌದು.
1: ನೀವು ಇದು ಪೋಲ್ ಹಾಕಿ ವೈರ್ ಇದು ಮಾಡೋ ಬದಲಿಗೆ ಆ ತರದ ಮಾಡ್ಕೊಂಡಿದ್ದೀರಾ?
0: ಬೇಲಿ ಮಾಡಿದೀನಿ ಸರ್. ಅದಾಗ್ಲೇ 10, 12 ವರ್ಷದ ಒಂದೊಂದು ಮರುಗಳಿದೆ. ಈಗ ಕೂಡ ಅವ್ರು ತುಂಬಾ ಜನ ಬಂದು ಕೇಳ್ತಿದ್ದಾರೆ.
1: ಒಳ್ಳೆ, ಹೌದು. ಯಾಕಂತಂದ್ರೆ ಮರುಮುಟ್ಟು ಆಯ್ತು, ಈ ಕಡೆ ನಿಮ್ಗೆ ಬೇಲಿ ಕೂಡ ಆಯ್ತು, 2 ಆಯ್ತು ಅಲ್ವಾ? ಈಗ ಇದ್ರ ಜೊತೆಗೆ ತಾವು ಹೇಳಿದ್ರಿ ಸಾವಯವ ಕೃಷಿ ಅಂತ. ಸಾವಯವ ಕೃಷಿ ಅಂದ್ಮೇಲೆ ಏನೇನ್ ಅದಕ್ಕೆ ಗೊಬ್ಬರ ಹಾಕ್ತೀರಿ, ಏನೇನ್ ತಯಾರ್ ಮಾಡ್ಕೋತೀರಿ ನೀವು ನಿಮ್ ಜಮೀನಲ್ಲೇ?
0: ಜಮೀನಲ್ಲ ಸರ್. ಸಾವಯವ ಕೃಷಿ ಅಂದ್ರೆ ನಾವು ಮನೆಗಳಲ್ಲಿ ಸಾಕಂತ ಹಸುಗಳ ಸಗಣಿ ಗೊಬ್ಬರ ಏನಿರುತ್ತೆ ಅದನ್ನೇ ತಗೊಂಡೋಗಿ ನಾವು ತೋಟದಲ್ಲಿ ಒಂದ್ ಕಡೆ ನೀಟಾಗಿ ತಿಪ್ಪೆ ತರ ಹಾಕ್ತಿವಿ. ಅದರಲ್ಲಿ ಬೆಳೆ ಇಳಿಕೆಗಳು ಏನ್ ಬರುತ್ತೆ, ಈಗ ನಾವು ರಾಗಿ ಬೆಳಿತೀವಿ, ಹುರುಳಿ ಕಾಳು ಬೆಳಿತೀವಿ, ಎಳ್ಳು ಬೆಳಿತೀವಿ, ಇದರಲ್ಲಿ ಬರ್ತಕ್ಕಂಥ ವೇಸ್ಟ್ ಪದಾರ್ಥಗಳನ್ನ ಏನಿದೆ ಒಂದ್ ಕಡೆ ಸಂಗ್ರಹ ಮಾಡಿ ಇಡ್ತೀವಿ ಸರ್. ಅದನ್ನೇ ನಾವು ಗೊಬ್ಬರವಾಗಿ ಪರಿವರ್ತಿಸಿ ಆ ಎಲ್ಲಾ ಗಿಡಗಳಿಗೂ ನಾವು ಗೊಬ್ಬರ ಕೊಡ್ತೀವಿ ಸರ್. ಇವತ್ತಿಗೂ ಕೂಡ 1 ಕೆಜಿ ಕೂಡ ನಾನು ಕೆಮಿಕಲ್ ಗೊಬ್ಬರನ ನನ್ನ ಭೂಮಿಗೆ ಸೋಕ್ಸಿಲ್ಲ.
1: ನಿಮ್ಮ ಒಂದು ಅನುಭವದಲ್ಲಿ 15 ವರ್ಷದಿಂದ?
0: ಹ್ಮ್ ಸರ್, ಖಂಡಿತವಾಗ್ಲು.
1: ಯಾವ್ದು ಗೊಬ್ಬರ ಹಾಕೇ ಇಲ್ಲ?
0: ಸರ್ಕಾರಿ ಗೊಬ್ಬರ ಸರ್, ಗೊಬ್ಬರನೇ ಹಾಕಿಲ್ಲ ಖಂಡಿತವಾಗ್ಲು. ಆಮೇಲೆ ನೀರುಗಳನ್ನ ಅಲ್ಲಲ್ಲಿ ಇಂಗಿಸ್ಲಿಕ್ಕೆ ಅಡ್ಡ ಬದುಗಳನ್ನ ಹಾಕೊಂಡಿದ್ದೀನಿ
1: ಮಳೆಗಾಲದಲ್ಲಿ.
0: ಅದನ್ನು ಕೂಡ ನಮಗೆ ವಿಕಸನ ಸಂಸ್ಥೆಯವರು ತುಂಬಾ ನೀಟಾಗಿ ಓಡುವ ನೀರನ್ನು ನಿಲ್ಲಿಸಿ, ನಿಲ್ಲ ನೀರನ್ನು ಇಂಗಿಸಿ ಅನ್ನೋ ಒಂದು ತತ್ವದಲ್ಲಿ ಅವರೇ ಕೃಷಿ ಹೊಂಡ ಮಾಡಿಕೊಟ್ಟು, ಮತ್ತೆ ಅವರೇ ಬದುಗಳನ್ನೆಲ್ಲ ಹಾಕೊಟ್ಟು, ನೀರಿನ ತೊಟ್ಟು ಕೊಟ್ಟು, ಮತ್ತೆ ಮಾವಿನ ಗಿಡಗಳು ಕೂಡ ಅವರೇ ಕೊಟ್ಟಿದ್ದಾವೆ ಸರ್. ಇವತ್ತು ಎಲ್ಲ ಫಸಲಿಗೆ ಬಂದಿದೆ. ವರ್ಷಕ್ಕೆ ಸರಾಸರಿ 12-15 ಸಾವಿರ ರೂಪಾಯಿ ನನಗೆ ಪ್ರತಿ ವರ್ಷ ಈಗ ಆದಾಯ ಬರ್ತಾ ಇದೆ ಮಾವಿನ ಗಿಡದಿಂದ.
1: ಈ ಸಲ ತುಂಬಾನೇ ಎಲ್ಲಾ ಕಡೆ ತುಂಬಾ ಭಯಂಕರ ಹೂ ಬಿಟ್ಟಿದೆ ಅಲ್ಲ,
0: ಬಂದಿದೆ
1: ಎಲ್ಲಾ ಇಲ್ಲಿ ಅಂತಲ್ಲ, ಈ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆ ಅಂತಲ್ಲ, ಇಲ್ಲ ಶಿವಮೊಗ್ಗದಲ್ಲಿ ಅಂತಲ್ಲ, ಒಟ್ಟಾರೆ ಎಲ್ಲ ರಾಜ್ಯದ ಒಂದು ಎಲ್ಲಾ ಮಾವಿನ ಪ್ರದೇಶ ಏನಿದೆ ನೋಡ್ರಿ, ತುಂಬಾನೇ ಚೆನ್ನಾಗಿ ಹೂ ಅರಳಿದೆ. ಮುಂದೆ ಇದೇ ರೀತಿ ಯಾವುದೇ ಆಲಿಕಲ್ಲು ಮಳೆ ಬರ್ದೇನೆ ಅಥವಾ ಬೇರೆ ಏನೋ ಮಂಜು ಮಸ್ಕಿದ ವಾತಾವರಣ ಇಲ್ಲದೆ ಹೋದ್ರೆ ಒಳ್ಳೆ ಇಳುವರಿ ಜೊತೆಗೆ ಹೆಚ್ಚಿನ ಒಂದು ಇಳುವರಿ ಕೂಡ ನಾವು ಪಡಿಬಹುದಂತ ಹೇಳ್ತೀರಿ?
0: ಖಂಡಿತ ಸರ್. ನನ್ನ ಮಾವಿನಕಾಯಿಗೆ ತೋಟದಲ್ಲೇ ಬಂದು ನಮ್ಮ ಸ್ನೇಹಿತರ ವರ್ಗ ಇರ್ಬೋದು, ನಮ್ಮ ಬಂಧುಗಳು ಇರ್ಬೋದು, ನಮ್ಮಲ್ಲೇ ಬಂದು ಕಾಯಿನೇ ತಗೊಂಡೋಗ್ತಾರೆ ಸರ್.
1: ಇನ್ನು ಹಣ್ಣಾಗದೇ ಇರ್ತಾರೆ,
0: ಹಣ್ಣಾಗದೇ ಇರ್ತಕ್ಕಂಥ ಕಾಯಿ ತಗೊಂಡೋಗ್ತಾರೆ.
1: ಏನೋ ನೀವು ಇದು ಔಷಧಿ ಯಾವುದೂ ಇಲ್ಲ. ಮತ್ತೆ ಈಗ ಈ ಏನ್ ಹೇಳ್ತೀರಾ, ಈ ಹಿಟ್ಟು ತೆಗಿಣಿ ಅಂತ ಹೇಳ್ತಾರಲ್ಲ, ಒಂಥರ ಕುಶನ್ ತರ ಇರ್ತಾರೆ ಬಿಳಿದು, ಆ ತರದ್ದು ಬರ್ತದೆ. ಆಮೇಲೆ ಆಮೇಲೆ ಕೆಲವೊಂದ್ಸಲ ಈ ಹೂ ಮೇಲೆ ಕಪ್ಪು ಕಪ್ಪು ಕಪ್ಪು ಶಿಲೀಂಧ್ರ ಇದು ತರ

0: ಒಂಥರ ಜಿಗಿ ಜಿಗಿ ಜಿಗಿ ಬಂದಿರ್ತದೆ.
1: ಅದಕ್ಕೆ ನಾನು ಬೇವಿನ ಎಣ್ಣೆ, ಇದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ
0: ಬೇವಿನ ಎಣ್ಣೆ ಕೆಲಸ ಮಾಡ್ತದೆ.
1: ಅದ್ರ ಜೊತೆಗೆ ಬೇರೆ ಯಾವ್ದಾರ ಒಂದು ಲಿಕ್ವಿಡ್, ಅಂದ್ರೆ ಅದು ಸಾವಯವ ಇದರಲ್ಲಿ ಸಿಂಪರಣೆ ಮಾಡುವಂತ ಒಂದು ಲಿಕ್ವಿಡ್ ಬರುತ್ತೆ, ಆರ್ಗ್ಯಾನಿಕ್ ಲಿಕ್ವಿಡ್, ಅದೊಂದು ಅಪ್ಲೈ ಮಾಡ್ತೀನಿ ಸರ್. ಅದ್ ಬಿಟ್ಟರೆ ಬೇರೆ ಯಾವ್ದು ವಿಷ ಪದಾರ್ಥ ಹೊಡೆಯಲ್ಲ.
0: ಈಗ ಆಳುಗಳ ನಿರ್ವಹಣೆ ಬಂದ್ರೆ, ಈಗ ಒಂದ್ ಎಕರೆ ಅಂತ ಹೇಳ್ತಾ ಇದ್ದೀರಾ, ಮನೆಯವರೇ ನೀವು ತೊಡಗಿಸಿಕೊಂಡಿದ್ದೀರಾ, ನಿಮ್ಮ ಎಲ್ಲರೂ ಕೃಷಿಯಲ್ಲಿ?
1: ನಾವೇ ಮಾಡ್ತೀವಿ ಸರ್, ಅಂತ ಏನ್ ಹೆವಿ ಕೆಲಸ ಏನಿರಲ್ಲ ನಮಗೆ. ಈಗ ಬೇಸಾಯ, ಈಗ ಹಸು ಇರೋದ್ರಿಂದ ಮನೆಯವರು ನಾವು ಜೊತೆಗೂಡಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ.
0: ಒಟ್ಟಾರೆ ಹೇಳೋದಾದ್ರೆ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ ಸಾವಯವ ಕ್ರಮದಲ್ಲಿ ಅಲ್ವಾ?
1: ಹೌದು ಸರ್.
0: ಈಗ ವಿಕಸನ ಸಂಸ್ಥೆಯಿಂದ ನಿಮಗೆ ಯಾವ ರೀತಿಯಿಂದ ಅನುಕೂಲ ಆಗಿದೆ?
1: ವಿಕಸನ ಸಂಸ್ಥೆಯವರು ನಮಗೆ ತುಂಬಾ ಕಡೆ ಕರ್ಕೊಂಡೋಗಿ ಬಂಜರು ಭೂಮಿಯಲ್ಲೂ ಕೂಡ ಏನಾದ್ರೂ ಬೆಳಿಬಹುದು ಅನ್ನೋದನ್ನ ನಮಗೆ ಪ್ರಾತ್ಯಕ್ಷಿಕೆ ತೋರಿಸಿದ್ದಾರೆ ಸರ್. ಆ ಬುಕ್ಕಪಟ್ಟಣ, ಶಿರಾ ತಾಲೂಕು ಅಲ್ಲೆಲ್ಲ ಮಳೆನೇ ಬೀಳಲ್ಲ, ವರ್ಷದಲ್ಲಿ ನಾಲ್ಕು ಮಳೆ ಬೀಳುತ್ತೆ. ಅಂತ ಜಾಗದಲ್ಲೇ ಕೂಡ ಕೆಲವು ರೈತರು ಚಿಕ್ಕ ಚಿಕ್ಕ ಕೃಷಿ ಹೊಂಡ ಮಾಡ್ಕೊಂಡು ಅದರಲ್ಲೇ ಮೋಟರ್ ಪಂಪ್ ಹಾಕೊಂಡು ಪಾಲಿಹೌಸ್ ಮಾಡ್ಕೊಂಡು ಈ ತರ ಎಲ್ಲ ಮಾಡಿರೋದ್ ನೋಡಿ ನಮ್ ಜಮೀನಿಗೆ, ನಮ್ದು ಮಲೆನಾಡಿಗೆ ಹೊಂದ್ಕೊಂಡಂತ ಭಾಗ, ಯಾಕೆ ನಾವು ಈ ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ನೋಡಿದಾಗ ನನಗೆ ಅದು ಅನುಭವ ಆಯ್ತು ಸರ್, ಮಾಡ್ಲೇಬೇಕು ಇಲ್ಲೇನಾದ್ರು ಅಂತ ಹೇಳಿ ನಾನು ವಿಕಸನ ಸಂಸ್ಥೆಗೆ ಇವತ್ತು ಅಭಾರಿಯಾಗಿ ಕೃತಜ್ಞತೆ ಹೇಳ್ತೀನಿ ಸರ್.
0: ಕಳೆಗಳ ಒಂದು ನಿರ್ವಹಣೆ ಕೈಯಿಂದ ತೆಗಿತೀರಾ?
1: ಈಗ ತಟ್ಟೆ ಕುಡ್ಲಲ್ಲಿ ಕಳೆ ಹೊಡಿತೀವಿ ಸರ್. ಮುಂದಿನ ದಿನಗಳಲ್ಲಿ ಒಂದು ಮಿಷಿನ್ ವೀಲ್ ಕಟರ್ ತರನ ಅಂತ ಪ್ಲಾನಿಂಗ್ ಅಲ್ಲಿ. ಕಳೆನು ನಮಗೆ ಕೂಡ ತುಂಬಾ ಸಪೋರ್ಟಿವ್ ಆಗುತ್ತೆ ಸರ್, ಭೂಮಿ ಮೇಲೆ ಅದ್ ಮಲ್ಚಿಂಗ್ ಮಾಡಿದಾಗ ಭೂಮಿ ತುಂಬಾ ಸಾಫ್ಟ್ ಆಗುತ್ತೆ. ಮತ್ತೆ ಎರೆಹುಳುಗಳು ಇವತ್ತು ಕೂಡ ನಾನು ಎರೆಹುಳ ತೊಟ್ಟಿನೂ ಕೂಡ ಮಾಡಿದ್ದೀನಿ, ಕೃಷಿ ಇಲಾಖೆಯ ಸಹಭಾಗಿತ್ವ ತಗೊಂಡು. ಎರೆಹುಳುಗಳನ್ನು ಕೂಡ ನಾನು ಇವತ್ತು ನಮ್ ಜಮೀನಲ್ಲಿ ಹೇರಳವಾಗಿ ನೋಡ್ತೀನಿ ಸರ್, ಹೇಳ್ಬೇಕಾದ್ರೂ
0: ಜಮೀನಲ್ಲೂ ಇದೆ ಮತ್ತೆ ತೊಟ್ಟು ಕೂಡ ಮಾಡಿದಿರಿ.
1: ಹೌದು ಸರ್.
0: ಆಮೇಲೆ ಈಗ ಏನ್ ನೀವು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಈಗ ಸದ್ಯ? ಜಮೀನು ಇನ್ನು ಜಾಸ್ತಿ ಮಾಡ್ಬೇಕಂತ ಇದ್ದೀರಾ, ಸಹಕಾರ ಸಿಗ್ತಾ ಇಲ್ವಾ, ಅಥವಾ ಮತ್ತೆ ಏನ್ ನಿಮ್ಗೆ ಈಗ ಸಮಸ್ಯೆ ಸದ್ಯ?
1: ಸಮಸ್ಯೆ ಅಂದ್ರೆ ರೈತ ಬೆಳೆದಂತ ಪದಾರ್ಥಗಳಿಗೆ ಸರಿಯಾದ ರೀತಿ ಮಾರುಕಟ್ಟೆ ವ್ಯವಸ್ಥೆ ಆದ್ರೆ ಸಹ ಖಂಡಿತವಾಗ್ಲೂ ರೈತ
0: ಅಲ್ಲ. ನಿಮ್ಮ ನಾನು ವಿಕಸನ ಸಂಸ್ಥೆ ಹೋದ ವರ್ಷ 2024-25 ಸಾಲಿನಲ್ಲಿ ನಾನೇ ಈಗ 8-10 ಜನರ ತರೀಕೆರೆ ತಾಲೂಕಾ ಕಡೂರು ಆಮೇಲೆ ಪಕ್ಕದ ಹಳ್ಳಿಗಳು ಒಂದು 10 ಜನ ರೈತರನ್ನ ನಾನು ಸಂದರ್ಶನ ಮಾಡಿದ್ದೆ. ಈ ಸಂದರ್ಶನದ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು APMC ಮಾರುಕಟ್ಟೆ ಪ್ರಾಂಗಣದಲ್ಲಿಯೇ ಪ್ರತ್ಯೇಕವಾಗಿ ಒಂದು ಸಾವಯವ ಮಾರುಕಟ್ಟೆಯನ್ನ ಮಾಡ್ತೀನಿ ಅಂತ ಹೇಳಿ ಅವಾಗ್ಲೇನೆ ಇದು ಬಜೆಟ್ ನಲ್ಲಿ ಕೂಡ ಘೋಷಣೆ ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಈಗ ಅನುಷ್ಠಾನ ಆಯ್ತೋ ಗೊತ್ತಿಲ್ಲ, ಆದ್ರೆ ಘೋಷಣೆ ಮಾಡಿದಂತೂ ನಿಜ. ಸೊ ಇದು ಈಗ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ನೀವು ಮಾರುಕಟ್ಟೆಗೆ ಹೋಗ್ತೀರಾ, APMC ನೀವು ನಿಮ್ಗೆ ಒಡನಾಟ ಇದೆ ಅವ್ರ ಜೊತೆಗೆ ಅಲ್ವಾ? ಹೋಗ್ತೀರಾ, ಮಾರುಕಟ್ಟೆ ವ್ಯವಸ್ಥೆನ ನೋಡ್ಕೊಂತೀರಾ, ಅಥವಾ ಏನಾದ್ರೂ ಬೇಕಾದ್ರೆ ಹೋಗಿರ್ತೀರಾ, ನಿಮ್ಗೆ ಗೊತ್ತಿದೆ ಅದು ಆ ವಿಚಾರ. ಈಗ
1: ಬಿಟ್ರೆ ಸಮಸ್ಯೆ ಸ್ವಲ್ಪ ವಿದ್ಯುತ್ ಶಕ್ತಿ, ಈಗ ನಾವೊಂದು ಕೊಳವೆ ಬಾವಿ ಮಾಡಿಸಿದ್ದೀನಿ, ಅದು ಕೂಡ ಸರ್ಕಾರದ ಸೌಲಭ್ಯ ತಗೊಂಡು ನಾನೊಂದು ಬೋರ್ವೆಲ್ ಕೊರ್ಸಿ.
0: ಗಂಗಾ ಕಲ್ಯಾಣ
1: ವಿದ್ಯುತ್ ಶಕ್ತಿ ಒಂದು ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಬೇಸಿಗೆ ದಿನಗಳಲ್ಲಿ ಅದೊಂದು ಸಮಸ್ಯೆ.
0: ಎಷ್ಟು ಕೊಡ್ತಾರೆ ಈಗ?
1: ಈಗ 4 ಗಂಟೆ ಕೊಡ್ತಾರೆ
0: ಅಷ್ಟೇ. 4 ಗಂಟೆ ನೀವು ಏನ್ ಮಾಡ್ಕೊಂಡ್ರೆ ಆಗ 4 ಗಂಟೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂತ ಕಾಯ್ಕೊಂತ ಇರ್ಬೇಕು ನೀವು.
1: ಸರ್ ಅದು ಒಂದು ವಾರದಲ್ಲಿ ಬೆಳಿಗ್ಗೆ ಕೊಡ್ತಾನೆ, ಒಂದು ವಾರದಲ್ಲಿ 10-11 ಗಂಟೆ ಮೇಲೆ ಕೊಡ್ತಾನೆ. ಅದು ವಿದ್ಯುತ್ ಶಕ್ತಿದೊಂದು ಸಮರ್ಪಕವಾಗಿ ಪೂರೈಕೆ ಆಗ್ಬಿಟ್ರೆ ರೈತನಿಗೆ ಬೇರೆ ಏನು ಸಮಸ್ಯೆ ಇರಲಾರ್ದು ಸರ್, ನೆಮ್ಮದಿಯಾಗಿ ಬದುಕಬಹುದು ಸರ್. 1 ಎಕರೆ ಜಮೀನಲ್ಲಿ ಇವತ್ತು ಬೇರೆ ಏನು ಓಡ್ತಾ ಇದಾರೆ, ಕಮರ್ಷಿಯಲ್ ಆಗಿ ಮಾಡ್ತಾ ಇದಾರೆ ಅಂತ ಧಾವಂತದಲ್ಲಿ ನೋಡೋದಕ್ಕಿಂತ ನಾವು ಸಹನೆಯಿಂದ ಭೂಮಿನ ಮಣ್ಣನ್ನ ಸಂರಕ್ಷಣೆ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಖಂಡಿತ ಇದೆ ಸರ್.
0: ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಬರುತ್ತಲ್ಲ, ನಿಮಗೆ ಬರುತ್ತಾ?
1: ಬರ್ತಾ ಇದೆ ಸರ್.
0: ಬರ್ತಾ ಇದೆ ಇನ್ನು ಅಲ್ಲ, ಈ ವರ್ಷ ಮತ್ತೇನು ಜಾಸ್ತಿ ಮಾಡ್ಬೇಕನ್ನೋ ಒಂದು ಪ್ರಸ್ತಾವನೆ ಇದೆ, ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಇದು ಸಾಕಾಗುತ್ತೆ ಅಂತ ಹೇಳ್ತೀರಾ? ನಿಮಗೆ
1: ಮಾಡ್ಬೇಕು ಸರ್, ಮಿನಿಮಮ್ ಒಂದು 10,000 ಈ ರೀತಿ ಏನಾದ್ರು ಬಂದ್ರೆ ರೈತನಿಗೆ ಆಯಾ ಕಾಲಘಟ್ಟಕ್ಕೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ
0: ತುಂಬಾ ಅನುಕೂಲ ಆಯ್ತದೆ. ಇದು ಯಾವ ರೀತಿಯಿಂದ ಉಪಯೋಗಿಸ್ಕೊಳ್ತಾ ಇದೀರಿ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ? ವೈಯಕ್ತಿಕ ಖರ್ಚಿಗೂ ಉಪಯೋಗಿಸ್ತೀರಾ ಅಥವಾ ಕೃಷಿಗೆ ಅಂತಾನೆ?
1: ನಮಗೊಂದು ಕೃತಜ್ಞತಾ ಭಾವ ಇದೆ ಸರ್, ಪ್ರಧಾನಮಂತ್ರಿ ಅವರು ರೈತನಿಗೆ ಅವನ ಜಮೀನಲ್ಲಿ ಏನಾದ್ರು ಇಂಪ್ರೂವ್ ಮಾಡ್ಲಿಕ್ಕೆ ಅಂತ ಕೊಟ್ಟಾಗ ನಾವು ಅದ್ರ ಒಂದಿಷ್ಟು ಭಾಗನ ಜಮೀನಿಗೆ ಒಂದು ಸಣ್ಣ ಮಣ್ಣು ಹೊಡ್ಸೋದ್ರ ಮುಖಾಂತರ ಅಥವಾ ಒಂದಿಷ್ಟು ಕೆರೆಗೋಡ್ ಹೊಡ್ಸೋದ್ರ ಮುಖಾಂತರ, ಈ ರೀತಿ ಏನಾರ ಒಂದು ಬೀಜ ತರೋದ್ರ ಮುಖಾಂತರ ಅದನ್ನ ನಾವು ತುಂಬಾ ಗೌರವಯುತವಾಗಿ ಸ್ವೀಕರಿಸಿ ಅದನ್ನ ಖರ್ಚು ಮಾಡ್ತೀವಿ ಸರ್, ಗೌರವ ಇದೆ.
0: ಆಮೇಲೆ ಈಗ ಹೇಳ್ತಾ ಇದ್ರಿ ಇದು ಮೀನು ಕೃಷಿ ಅಂತ, ಯಾವ ಮೀನ್ ಬೆಳೀತಾ ಇದ್ರಿ ಕೃಷಿ ಹೊಂಡದಲ್ಲಿ?
1: ಗೆಂಡೆ, ಹುಲ್ಲುಗೆಂಡೆ ಮತ್ತು ಕ್ಯಾಟ್ಲಾಕ್ ಮೀನ್ ಬಿಟ್ಟಿದ್ದೀನಿ ಸರ್.
0: ಕಾಟ್ಲಾ ಮತ್ತೆ ಹುಲ್ಲುಗೆಂಡೆ. ಇದು ಬೇಸಿಗೆಯಲ್ಲಿ ಸ್ವಲ್ಪ ನೀರ್ ಕಡಿಮೆ ಆಯ್ತದಲ್ಲ?
1: ಕಡಿಮೆ ಆಗುತ್ತೆ ಸರ್, ನನ್ ಬೋರ್ವೆಲ್ ಇರೋದ್ರಿಂದ ಸ್ವಲ್ಪ ಒಂದ್ 1/2 ಗಂಟೆ 1 ಗಂಟೆ ರಾತ್ರಿ ಸಮಯದಲ್ಲಿ ನಾನು ಆ ಕೃಷಿ ಹೊಂಡಕ್ಕೆ ನೀರನ್ನ ಡಂಪ್ ಮಾಡ್ಕೊಂಡು.
0: ಇದು ಎಲ್ಲಿ ಮಾರಾಟ ಮಾಡ್ತೀರಿ? ಜಮೀನಿಗೆ ಬಂದು ತಗೊಂಡ್ ಹೋಗ್ತಾರೆ?
1: ಅಲ್ಲೇ ಬಂದು ತಗೊಂಡ್ ಹೋಗ್ತಾರೆ,
0: ಅಲ್ಲೇ ತಗೊಂಡ್ ಹೋಗ್ತಾರೆ. ಯಾಕಂದ್ರೆ ಕಡಿಮೆ ಇದು ಹಿಡುವಳಿ ಇರೋದ್ರಿಂದ ಮತ್ತೆ ಸಾವಯವ ಅನ್ನೋ ಒಂದು ಪದಾರ್ಥ, ಸಾವಯವ ಅನ್ನೋ ಒಂದು ಅವರಿಗೆ ದೃಢ ಸಂಕಲ್ಪ ಇರೋದ್ರಿಂದ ಅಲ್ಲಿಗೆ ಬರ್ತಾರೆ,
1: ಅಲ್ಲಿಗೆ ಬಂದು ತಗೊಂಡ್ ಹೋಗ್ತಾರೆ ಸರ್.
0: ಆಮೇಲೆ ಈಗ ನಾಟಿ ಕೋಳಿಗಳು

0: ಅಂತ ಹೇಳಿದ್ರಿ, ಎಷ್ಟು ಇದಾವೆ?
1: 30 ಇದಾವೆ ಸರ್. ಈಗ
0: 31 ಎಷ್ಟು ಇಳುವರಿ ಕೊಡ್ತದೆ ವರ್ಷಕ್ಕೆ, ಎಷ್ಟು ಮೊಟ್ಟೆ ಕೊಡ್ತದೆ?
1: ಮೊಟ್ಟೆ 30-35 ಇಡುತ್ತೆ ಸರ್
0: ವರ್ಷಕ್ಕೆ.
1: ಟೈಮಿಗೆ ಒಂದು ಕೋಳಿ ಒಂದ್ ಟೈಮಿಗೆ 30-35 ಮೊಟ್ಟೆ ಇಡುತ್ತೆ. 12 ಮರಿ 15 ಮರಿ ಖಂಡಿತ ಮಾಡುತ್ತೆ.
0: ಇಲ್ಲ, ವರ್ಷಕ್ಕೆ ಎಷ್ಟು? 2 ಸಲನ?
1: 2 ಸಲ ಸರ್ ಅದು.
0: ವರ್ಷಕ್ಕೆ 2 ಸಲ ಮೊಟ್ಟೆ ಕೊಡೋದ?
1: ಹೌದು.
0: ಈಗ ಇದನ್ನೇ ನೀವು ಯಾಕೆ ಬೇರೆದಂತಂದ್ರೆ, ಬೇರೆ ಈಗ ಏನು ಗಿರಿರಾಜ ಗಿರಿರಾಣಿ ಇವೆಲ್ಲ ಹೇಳ್ತಾ ಇದಾರಲ್ಲ, ಇದು ಇದಕ್ಕಿಂತ 2-3 ಪಟ್ಟು ಮೊಟ್ಟೆ ಕೊಡ್ತದೆ ಅಂತ ಹೇಳ್ತಾರೆ, ಅದು ಪ್ರಯತ್ನ ಮಾಡ್ಲಿಲ್ವಾ?
1: ಅದಕ್ಕೆ ಸ್ವಲ್ಪ ಹೆಚ್ಚಿನ ಕೇರ್ ಮಾಡ್ಬೇಕು ಸರ್. ಆಮೇಲೆ ಅದಕ್ಕೆಲ್ಲ ಫುಡ್ ಹಾಕ್ಬೇಕು, ಮತ್ತೆ ಅದು ಸ್ವಲ್ಪ ಜಾಸ್ತಿ ಗಲೀಜು ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಸ್ವಲ್ಪ ಸ್ವಚ್ಛತೆ ಕೊರತೆ ಆಗುತ್ತೆ ಅಂತೇಳಿ ನಾವು ಅದಕ್ಕೆ ಅಷ್ಟು ಫೋಕಸ್ ಮಾಡಿಲ್ಲ.
0: ಬಟ್ ಈಗ ಉಳುಮೆ ಅಂತೂ ಮಾಡೋದಿಲ್ಲ, ಶೂನ್ಯ ಬಂಡವಾಳ ಅಂತ ಹೇಳ್ತಾ ಇದೀರಿ. ಉಳುಮೆ ಮಾಡೋದೇ ಇಲ್ಲ?
1: ಮಾಡೋದೇ ಇಲ್ಲ ಸರ್.
0: ಎತ್ತುಗಳು ಇಟ್ಟಿಲ್ಲ?
1: ಎತ್ತಿಲ್ಲ ಸರ್. ಅಂದ್ರೆ ಅದೆಲ್ಲ ಪ್ರಯೋಗ ಮಾಡಿ ಬೇಡ, ಇದೆಲ್ಲ ಸಾಕು, ಇನ್ನ ಎತ್ತುಗಳು ಸಾಕ್ಲಿಕ್ಕೆ ಹುಲ್ಲು ಖರೀದಿ ಮಾಡ್ಬೇಕು ಅಂತ ಹೇಳಿ ಎತ್ತುಗಳು.
0: ಟ್ರ್ಯಾಕ್ಟರ್ ಇಲ್ಲ?
1: ಟ್ರ್ಯಾಕ್ಟರ್ ಇಲ್ಲ ಸರ್ ನಂದು.
0: ಈಗ ಅಡಿಕೆ ಬಂದ್ರೆ ಎಷ್ಟು ವರ್ಷದಿದೆ?
1: ಈಗ 2.5 ವರ್ಷದ ಅಡಿಕೆ ಇದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ.
0: ಚೆನ್ನಾಗಿ ಬಂದಿದೆ. ಏನ್ ಇದಕ್ಕೂ ಏನು ತೆಂಗಿಗೆ ಏನ್ ಕೊಡ್ತೀರಾ? ಅದೇ ಗೊಬ್ಬರ.
1: ಅದೇ ಗೊಬ್ಬರ ಸರ್.
0: ಅದೇ ಗೊಬ್ಬರ. ಮತ್ತೆ ಬೇರೆ ಏನ್ ಪ್ರತ್ಯೇಕವಾಗಿ ಏನಿಲ್ಲ?
1: ಏನು ಪ್ರತ್ಯೇಕವಾಗಿ ನಾನು ಅದಕ್ಕೆ ಆರೈಕೆನೆ ಮಾಡಿಲ್ಲ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಗಿಡ.
0: ತೆಂಗು ಈಗ ನುಸಿ ಹೇಗಿದೆ ನಿಮ್ ಕಡೆ? ಆ ತೆಂಗಿಗೆ ಒಂಥರ ನುಸಿ ಇತ್ತಲ್ಲ, ಒಂದು 8 ವರ್ಷದ ಹಿಂದೆ 10 ವರ್ಷದ ಹಿಂದೆ ತುಂಬಾನೇ ತೊಂದರೆ ಆಗಿತ್ತು ಅಲ್ವಾ? ಅರಸೀಕೆರೆ ತಿಪ್ಟೂರು ಆ ಭಾಗದಲ್ಲಿ ಏನು ಕೊಬ್ಬರಿ ಜಾಸ್ತಿ ಬೆಳೀತಕ್ಕಂಥ ತುಮಕೂರು ಎಲ್ಲಾ ಕಡೆನೆ ಆಗಿತ್ತು, ರಾಜ್ಯದಲ್ಲಿ ಎಲ್ಲಾ ಕಡೆನೆ ಆಗಿ ಅದನ್ನ ಮತ್ತೆ ಪ್ರಯತ್ನ ಮಾಡಿದ್ರು ಅದು ನೈಸರ್ಗಿಕವಾಗಿನೇ ನಿರ್ವಹಣೆ ಆಗಿದೆ.
1: ಹೋದ ವರ್ಷ ಸ್ವಲ್ಪ ಒಳ್ಳೆ ಮಳೆ ಬಿದ್ದಾಗ ಆಲ್ಮೋಸ್ಟ್ 50% ಕಡಿಮೆ ಆಗಿದೆ ಸರ್. ನುಸಿ ಪೀಡೆ ನಮ್ಮಲ್ಲಿ ಅಷ್ಟು ಈಗ ಕಂಡು ಬರ್ತಿಲ್ಲ. ಅಲ್ಲಿ ಹೆಚ್ಚು ಮಾಡೋ ಕಡೆ ಈಗಲೂ ಇದೆ. ನಮ್ಮ ಮರಗಳು ನೋಡಿದ್ರೆ ಆ ರೀತಿ ಏನನ್ಸಲ್ಲ.
0: ಯಾವ ತಳಿ ಬೆಳೆದಿದ್ರಿ?
1: ಮಾಮೂಲಿ ಸರ್, ನಮ್ದು ಲೋಕಲ್ ಬೀಜಗಳನ್ನೇ.
0: ಬೀಜದ ಅಡಿಕೆ ಯಾವ್ದು?
1: ಅಡಿಕೆ ತರೀಕೆರೆಯಿಂದ ತಗೊಂಡೋಗಿದ್ದು, ರೆಡಿ ಬುಟ್ಟಿ ತಗೊಂಡೋಗಿದ್ದು.
0: ಎಷ್ಟು ಒಂದ್ ಸಸಿಗೆ ಎಷ್ಟು?
1: 30 ರೂಪಾಯಿ ಇತ್ತು ಸರ್ ಅವಾಗ.
0: ಅವಾಗ
1: 30 ರೂಪಾಯಿ.
0: ಈಗೇನು ಅಡಿಕೆ ಭವಿಷ್ಯ ಏನಂತ ಹೇಳ್ತೀರಾ? ಒಂದು ಕಡೆ ಹೇಳ್ತಾರೆ ಕ್ಯಾನ್ಸರ್ ಕಾರಕ ಅಂತಾರೆ, ಇನ್ನೊಂದ್ ಕಡೆ ಹೇಳ್ತಾರೆ ಇದು ಒಳ್ಳೇದಂತ ಹೇಳ್ತಾರೆ. ಈಗ ನೀವು ಒಂದ್ 4-5 ಜನರಿಂದ ಕೇಳಿರ್ತೀರಾ, ಏನ್ ಇದ್ರ ಭವಿಷ್ಯ?
1: ಭವಿಷ್ಯ ಮುಂದೆ ಏನಂತ ಆತಂಕಕಾರಿ ವಾತಾವರಣ ಇಲ್ಲ ಸರ್. ಎಷ್ಟಿದ್ರು ಫಾರಿನ್ಗೆ ಎಕ್ಸ್ಪೋರ್ಟ್ ಆಗೋದ್ರಿಂದ ಬಹುಶಃ ಮುಂದಕ್ಕೇನು ಅಡಿಕೆಗೆ ಏನು ತಾಪತ್ರೆ ಬರಲಾರ್ದು ಅಂತ ನಾವಾದ್ರೂ ನಂಬಿದೀವಿ. ಕೆಲವು ರೈತರು ಭಯ ಬಿದ್ದಿದ್ದಾರೆ, ಅಯ್ಯೋ ಎಲ್ಲ ಹಾಕ್ತಾ ಇದಾರೆ, ಮೆಣಸಿನ ಗಿಡ ಹಾಕಿದಾರೆ ಹಾಕಿದಾರೆ ಅಂತೇಳಿ. ಈಗ ಎಷ್ಟು ಪ್ರೊಡಕ್ಷನ್ ಇದೆಯೋ ಅಷ್ಟು ಅದು ಎಕ್ಸ್ಪೋರ್ಟ್ ಆಗೋದ್ರಿಂದ ನಮಗೇನಂತ
0: ಬಣ್ಣಕ್ಕೆ ಬೇರೆ ಬೇರೆ ಒಂದ್ ಇದಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಹೊರಗಿನ ದೇಶಕ್ಕೆ ಹೋಗ್ತಾ ಇದೆ. ಬಣ್ಣ ಆಗ್ಲಿ ಮತ್ತೆ ಬೇರೆ ಬೇರೆ ಒಂದು ವಿಚಾರ ಬೇರೆ ಬೇರೆ ಒಂದು ಇದಕ್ಕೆ ಉಪಯೋಗ ಆಗ್ತಾ ಇದೆ. ಆಮೇಲೆ ಅಡಿಕೆ ಹಾಕಿದ ರೈತ ಸಮೃದ್ಧಿ ಆಗಿದ್ದಾನೆ. ರೈತರು ಏನ್ ಹೇಳ್ತಾರೆ ಸರ್, ಬೇರೆ ಬೆಳೆಗೆ ಬೆಳೆ ಬೆಳೆದ್ರೆ ನಾವು ಮೋಸ ನಾವು ಕಂಡಿದ್ವಿ, ಆದ್ರೆ ಅಡಿಕೆ ಬೆಳಿತಾ ಇದ್ದೀವಿ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ, ನಾವು ಮೋಸ ಹೋಗಿಲ್ಲ ಅಂತ ಹೇಳ್ತಾರೆ.
1: ಹೌದ್ ಸರ್.
0: ಅಲ್ವಾ,
1: ಹೊಲದಲ್ಲೇ ಬಂದು 65-75 ರೂಪಾಯಿ ಕೆಜಿಗೆ ಹಸಿ ಗೋಟು ತಗೊಂಡೋಗ್ತಾ ಇದ್ದಾರೆ.
0: ಅಲ್ಲೇ ಜಮೀನಲ್ಲೇ
1: ಸ್ಪಾಟ್ ಅಲ್ಲಿ ಅವರೇ ಬಂದು ಕುಯ್ಕೊಂಡು ಹೋಗ್ತಾ
0: ಇದ್ದಾರೆ.
1: ಹಂಗಾಗಿ ನಾವ್ಯಾಕೆ ಇನ್ನೂ 25 ವರ್ಷದ ಕಲ್ಪನೆ ಕಾಣ ಈಗೇನಿದ್ಯೋ ವಾಸ್ತವದಲ್ಲಿ ಬದುಕಿ
0: ಸದ್ಯ ಏನಿದೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತೀರಾ. ಮುಂದಿನ ಇದೆ, ಮುಂದಿನ ಬಿಟ್ಟಿದ್ದು ಅಂದ್ರೆ ಮುಂದೆ ಏನಾಗುತ್ತೆ ಅಂತನೋ ಅಲ್ಲ, ಕೆಲವೊಂದು ಅದರ ಎಚ್ಚರಿಕೆ ಬೇಕು. ಯಾಕಂತಂದ್ರೆ ಒಂದೇ ಬೆಳೆ ಆದ್ರೆ ಮತ್ತೆ ಬೇರೆ ಬೆಳೆ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಮತೋಲನ ಅದು ನಾವೇ ಹಾಳು ಮಾಡಿನಂಗ್ ಆಯ್ತದೆ. ಸೊ ಜೊತೆಗೆ ಮಿಶ್ರ ಬೆಳೆ ಅಂತರ ಬೆಳೆಯಾಗಿ ಬೆಳ್ಕೊಂಡು ಆರಾಮಾಗಿ ನಾವು ಜೀವನ ಸಾಗಿಸ್ತೀವಿ ಅಂತ ಹೇಳ್ತೀರಾ?
1: ಹೌದು ಸರ್, ಖಂಡಿತ. ಗುಂಪು ಬಾಳೆ ಹಾಕಿದೀವಿ, ಅದು ಕೂಡ ನಮಗೆ ಒನ್ ಟೈಪ್ ಆಫ್.
0: ಯಾವುದು ಗುಂಪು ಬಾಳೆ ಅಂದ್ರೆ?
1: ಮಾಮೂಲಿ ನಾಟಿ ಬಾಳೆ ಸರ್.
0: ಇದು
1: ಬಾಳೆ ಅಂತ
0: ಪಚ್ಚ ಬಾಳೆ
1: ಹಾಕಿದ್ವಿ. ಮನೆಗೆ ಯಾವಾಗ್ಲೂ ಯಾರಾದ್ರೂ ಅತಿಥಿಗಳು ಬಂದ್ರೆ ಕೈ ತುಂಬಾ ಹಣ್ಣು ಕೊಡ್ತೀವಿ. ಆಮೇಲೆ ಪಪ್ಪಾಯ ಹಾಕಿದೀನಿ, ಸೀಬೆ ಗಿಡ ಹಾಕಿದೀನಿ. ಬಂದ್ರೆ ನಮ್ ಜಮೀನಿಗೆ ಬಂದ್ರೆ ಅಟ್ಲೀಸ್ಟ್ ಒಂದ್ ಎಳ್ನೀರ್ ಕುಡಿಬೇಕು, ಒಂದ್ ಹಣ್ಣು ತಿನ್ಬೇಕು. ಇದು ಇನ್ನೊಬ್ರಿಗೆ ಕೊಡೋದ್ರಿಂದ ನಮಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಸರ್. ಹಂಗಾಗಿ ತುಂಬಾ ಖುಷಿ ಅನ್ಸುತ್ತೆ.
0: ಈಗ ಇದು ತೆಂಗಿನ ಕೊಬ್ಬರಿ ಚಿಪ್ಪು ಕೂಡ ತುಂಬಾ ಬೆಲೆ ಬಂದಿದೆ ಅಂತ ಹೇಳ್ತಾರೆ. ಕೊಬ್ಬರಿ ಹೋಯ್ತು, ಎಳ್ನೀರ್ನು ಹೋಯ್ತು, ಆದ್ರೆ ಚಿಪ್ಪು ಕೂಡ ಬಂಗಾರದ ಬೆಲೆ ಬಂದಿದೆ ಅಂತ ಹೇಳ್ತಾರೆ.
1: 40 ರೂಪಾಯಿ ಕೆಜಿ ಚಿಪ್ಪು ಸರ್.
0: ಮನೆ ಹತ್ರ ತಂದ್ ತಕೊಂಡು ಹೋಗ್ತಾರೆ.
1: ರೋಡ್ ಓಣಿಲೆಲ್ಲ ತುರ್ದು ಬಿಸಾಕ್ತಿದ್ರು,
0: ಇಲ್ಲ ಬೆಂಕಿ ಹಾಕಿ ಇದು ಮಾಡ್ತಿದ್ರು ಅಂದ್ರೆ ಯಾವ್ದೋ ಉರುವಲುಗೆ ಉಪಯೋಗಿಸ್ಕೊಳ್ತಾ ಇದ್ರು, ಎಬ್ಬಿಸಾಕ್ತಿದ್ರು ತಿಪ್ಪೆ ಅಲ್ಲಿ ಅಲ್ವಾ. ನೀವು ಯಾವ ರೀತಿಯಿಂದ ಈಗ ತೆಂಗಿನ ತೋಟ ಅಂದ್ರೆ ಈ ನಿಮ್ಮ ಒಂದು ಇದ್ರ ನೈಸರ್ಗಿಕ ಶತ್ರುಗಳಂತ ಹೇಳ್ತೀವಿ, ಶತ್ರುಗಳಂತಲ್ಲ, ಅವು ನಮ್ಮ ನಿಸರ್ಗದಲ್ಲಿ ಇರ್ತಕ್ಕಂತ ಮಿತ್ರರೇ. ಆದ್ರೆ ನಿಮ್ಗೆ ಅಂದ್ರೆ ರೈತರಿಗೆ ಸ್ವಲ್ಪ ತೊಂದರೆ ಕೊಟ್ಟಾಗ ಅವಾಗ ಶತ್ರು ಅಂತ ನಾವು ಇದು ಮಾಡ್ತೀವಿ. ಈಗ ಅಳಿಲು ಆಗಿರ್ಬಹುದು, ಮಂಗ ಆಗಿರ್ಬಹುದು, ಇನ್ನು ಬೇರೆ ಇಲಿಗಳು ಆಮೇಲೆ ಬೌಲಿ ಈ ತರದ್ದು ಏನ್ ಸಮಸ್ಯೆ ಇತ್ತ ನಿಮ್ಮಲ್ಲಿ?
1: ಇಲ್ಲ ಸರ್, ಆತರ ಏನಿಲ್ಲ. ಅಳಿಲು ಅಲ್ಲಲ್ಲಿ ಕಾಣುತ್ತೆ, ಹಣ್ಣು ಬಂದ್ರು ಕೂಡ ನಮ್ಮ ತೋಟದಲ್ಲಿ ಹಣ್ಣಾದಂತ ಪಪ್ಪಾಯ ಹಣ್ಣು ತಿನ್ನುತ್ತೆ, ಸೀಬೆಕಾಯಿ ತಿನ್ನುತ್ತೆ, ಎಲ್ಲೋ ಅಲ್ಲಿ ಇಲ್ಲಿ ಒಂದೆರಡು ಎಳ್ನೀರ್ ಕೊಡಬಹುದು. ಆದ್ರೆ ನಾವು ಬರೇ ನಮಗೆ ಯುಟಿಲೈಸ್ ಆಗೋದಕ್ಕಿಂತ ಪ್ರಕೃತಿ

0: ನಿಯಮ. ಅವಕ್ಕು ತಿಂದ್ಮೇಲೆ ನಾವು ತಿನ್ಬೇಕು, ಅವಕ್ ಬಿಟ್ಟಾದ್ಮೇಲೆ ಅಂತಂದ್ರೆ ಅದನ್ನ ಸ್ವಲ್ಪ ಕೆಲವೊಬ್ರು ಏನಂತಂತಂದ್ರೆ ಎಲ್ಲಾನು ನಮ್ಗೆ ಬೇಕು, ಯಾರಿಗೂ ದಕ್ಕಬಾರ್ದು ಅಂತ ಹೇಳೋ ಒಂದು ದುರಾಲೋಚನೆ ಇರ್ತದೆ. ಆಮೇಲೆ ಸೆಲ್ಫಿಶ್ನೆಸ್ ಅಂತೀವಿ ಅಂದ್ರೆ ಸ್ವಾರ್ಥ ಅಲ್ವಾ. ಸೊ ನಮ್ಮ ರೈತರಲ್ಲಿ ನಾವು ಕಾಣಬಹುದು ನಿಸ್ವಾರ್ಥ, ನಿಸ್ವಾರ್ಥ ಭಾವನೆ, ನಿಸ್ವಾರ್ಥ ಒಂದು ಸೇವೆ ಅಂದ್ರೆ ರೈತರಲ್ಲಿ ಕಾಣಬಹುದು. ನೋಡಿ, ಕೊರೋನಾದಲ್ಲಿ ಎಲ್ರೂ ಕೆಲಸ ಬಿಟ್ಟು ಮನೆಯಲ್ಲಿ ಕುಂತರು, ಇಲ್ಲ ಲಾಕ್ಡೌನ್ ಆಯ್ತು, ಹಂಗಾಯ್ತು ಹಿಂಗಾಯ್ತು. ಆದ್ರೆ ರೈತ ಮಾತ್ರ ತನ್ನ ವೃತ್ತಿನ ಬಿಡ್ಲಿಲ್ಲ. ಬಿತ್ತನೆ ಹೋದ, ರಾಶಿ ಮಾಡ್ಕೊಂತ ಹೋದ, ಸ್ಪ್ರೇ ಮಾಡೋದಾಗ್ಲಿ, ಸಿಂಪರಣೆ ಮಾಡೋದಾಗ್ಲಿ, ಅವ್ ಯಾವ್ದೇ ಒಂದು ಅಪೇಕ್ಷೆ ಪಡೆದೇನೆ, ಯಾವ್ದೇ ಫಲದ ಒಂದು ಅಪೇಕ್ಷೆ ಪಡೆದೇನೆ ಅವ್ನ್ ಕೆಲಸ ಮಾಡ್ಕೊತಾನೆ ಹೋದ ರೈತ ಅಲ್ವಾ.
1: ಖಂಡಿತ ಸರ್.
0: ಈಗ ನೀರಿನ ನಿರ್ವಹಣೆ ಬಂದ್ರೆ ನೀವು ಹೇಳ್ತಾ ಇದ್ರಿ ಬೋರ್ ಹಾಕಿಸ್ಕೊಂಡಿದ್ದೀರಿ ಅಂತ. ಇದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ ಅಂದ್ರೆ ಈಗ ತುಂತುರು ನೀರಾವರಿ ಏನಾದ್ರು ಮಾಡ್ಕೊಂಡಿದ್ದೀನಿ
1: ಸರ್. ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ತುಂತುರು ನೀರಾವರಿ ಬಳ್ಳಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಬಳಸ್ಕೊಂಡಿದ್ದೀನಿ. ಎಲ್ಲೂ ನೀರನ್ನ ಯಥೇಚ್ಛವಾಗಿ ಪೋಲ್ ಮಾಡಲ್ಲ ಸರ್, ಇವತ್ತಿಗೂ ಹರಿದೋಗ ತರ ನೀರು ಎಲ್ಲೂ ಬಿಟ್ಟಿಲ್ಲ. ಅದರಲ್ಲೇ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಸರ್.
0: ಹನಿ ನೀರಾವರಿ, ಹನಿ ನೀರಾವರಿ ಜೊತೆಗೆ ಸ್ಪ್ರಿಂಕ್ಲರ್ ಕೂಡ ಮಾಡ್ಕೊಂಡಿದ್ದೀರಾ?
1: ಸ್ಪ್ರಿಂಕ್ಲರ್ ಅಪ್ಲೈ ಮಾಡಿಲ್ಲ ಸರ್ ನಾನು. ಹನಿ ನೀರಾವರಿಲಿ ಎಲ್ಲಾ ಮಾವಿನ ಗಿಡ, ತೆಂಗಿನ ಗಿಡ, ಅಡಿಕೆ ಗಿಡಕ್ಕೆಲ್ಲ ನಾನು ಈ ಮೈಕ್ರೋ ಇದನ್ನೇ ಬಳಸಿದೀನಿ ಸರ್.
0: ಅಂದ್ರೆ ಇದು ಏನ್ ಹೇಳ್ತೀರಾ,
1: ಲ್ಯಾಟ್ರಲ್ ಬಳ್ಳಿ.
0: ಲ್ಯಾಟ್ರಲ್. ಈಗ ನಿಮ್ಮ ಮುಂದಿನ ಒಂದು ಯೋಜನೆ ಏನಿದೆ? ಇನ್ನು ಅಕ್ಕಪಕ್ಕದಲ್ಲಿ ಇರತಕ್ಕಂತ ಜಮೀನನ್ನ ಗೇಣಿಗೆ ತಕೊಂಡು ಅಥವಾ ಗುತ್ತಿಗೆ ಆಧಾರ ಮೇಲೆ ತಗೊಂಡು ಇನ್ನೂ ಜಾಸ್ತಿ ಮಾಡ್ಬೇಕಂತ ಅಂತ ಹೇಳಿ ಇದೆಯಾ, ಅಥವಾ ಇದ್ದಿದ್ರಲ್ಲೇ ನಮ್ಗೆ ಸಾಕಪ್ಪ ಅಂತೀರಾ?
1: ಇಲ್ಲ ಸರ್, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ, ನಾನು ಒಂದು 10 ವರ್ಷ ಎಸ್ಟೇಟ್ ಜೋನ್ ಅಲ್ಲಿ ಇದ್ದೆ, ಮಂಗಳೂರು ಮೂಡಿಗೆರೆ ಅಲ್ಲೆಲ್ಲ. ಅಲ್ಲೆಲ್ಲ ಸ್ವಲ್ಪ ನಾನು ಈ ಮರಗಳ ಆದಾಯ ಮತ್ತೆ ಈ ಮೆಣಸು ಅದನ್ನೆಲ್ಲ ನೋಡಿದೆ ಅವನು. ಹಂಗಾಗಿ ನಾನು ಅಡಿಕೆ ಒಂದು
0: ಅದನ್ನು ಪ್ರಯೋಗ ಮಾಡಿದಿರಾ, ಮೆಣಸು ಹಾಕೋದು, ಏಲಕ್ಕಿ, ಕಾಫಿ?
1: ಕಾಫಿ ಪ್ರಾಯೋಗಿಕವಾಗಿ ಒಂದು 10 ಗಿಡ ಹಾಕಿದ್ದೀನಿ ಸರ್. ಈಗ ಮುಂದಿನ ಮಳೆಗಾಲದಲ್ಲಿ ಒಂದು 50-100 ಮೆಣಸಿನ ಬಳ್ಳಿಗಳನ್ನು ತಂದು ಪ್ಲಾಂಟಿಂಗ್ ಮಾಡ.
0: ಇವಾಗ ಸದ್ಯ ಹಾಕಿದ್ರಿ ಕಾಫಿ?
1: ಕಾಫಿ ಹಾಕಿದ್ದೀನಿ ಸರ್.
0: ಇನ್ನು ಫಸಲಿಗೆ ಬರಲಿಲ್ಲ
1: ಸರ್, 2 ವರ್ಷ. ಗಿಡ ತುಂಬಾ ಚೆನ್ನಾಗಿ ಬರ್ತದೆ.
0: ಎಲ್ಲಿಂದ ತಗೊಂಡು ಬಂದಿದ್ದೀರಿ?
1: ಮೂಡಿಗೆರೆಯಲ್ಲಿ ಒಬ್ರು ಗ್ರೌಡ್ರು ನನಗೆ ಪರಿಚಯ,
0: ಅವ್ರ
1: ಕಡೆಯಿಂದ ನಾನು ಗಿಡಗಳನ್ನ ತಂದಿದ್ದೀನಿ ಸರ್. ಮೆಣಸಂತೂ ಹಾಕ್ತೀನಿ ಸರ್, ಮೆಣಸು ಹಾಕಿ
0: ಕಾಳು ಮೆಣಸು
1: ಒಳ್ಳೆ ಆದಾಯ ನೋಡ್ಬೇಕಂತ.
0: ಏಲಕ್ಕಿ,
1: ಏಲಕ್ಕಿ ಬಗ್ಗೆ ಸ್ವಲ್ಪ ಅಟ್ಮಾಸ್ಫಿಯರ್ ಅಲ್ಲಿ ಸೆಟ್ ಆಗುತ್ತೋ ಇಲ್ಲೋ ಅಂತ ನೋಡ್ಬೇಕು.
0: ಯಾಕಂದ್ರೆ ತಂಪಾದ ವಾತಾವರಣ ಬೇಕು ಅದಕ್ಕೆ, ಮೂಡಿಗೆರೆ ವಾತಾವರಣ ಅದಕ್ಕೆ ಸೂಕ್ತ. ಇದ್ರ ಜೊತೆಗೆ ಈಗ ಹೂವು ಮತ್ತೆ ತರಕಾರಿ ಬೆಳೆಗಳು ಬೆಳಿತೀರಾ?
1: ಗರ್ಕಿನ್ ಹಾಕಿದ್ದೆ ಸರ್ ಒಂದ್ಸಲ, ಗರ್ಕಿನ್ ಹಾಕಿದ್ದೆ, ಆದ್ರೆ ಚೆನ್ನಾಗಿ ಬಂತು. ವಿಶೇಷವಾಗಿ ಭಾರಿ ಔಷಧಿ ಸ್ಪ್ರೇ ಮಾಡ್ಬೇಕು ಅದಕ್ಕೆ. ನನಗೆ ಅವರು ಬೆಳಿಗ್ಗೆ ಫೀಲ್ಡ್ ಸೂಪರ್ವೈಸರ್ ಬಂದು ಇಂಥ ಔಷಧಿ ಹೊಡಿರಿ, ಇಂಥ ಔಷಧಿ ಹೊಡಿರಿ ಅಂತ ಹೇಳಿದಾಗ ನನಗೆ ಶಾಕ್ ಆಗ್ತಿತ್ತು. 100 ml ಟಾನಿಕ್ಗೆಲ್ಲ 800-900 ರೂಪಾಯಿದು ಚೀಟಿ ಬರೆದು ಕೊಟ್ಟು ಹೋಗ್ತಿದ್ರು. ನಾನು ಒಂದ್ಸಲ ಬೆಳೆದೆ, ಬಂತು, ಒಂದ್ 25,000 ಲಾಭ ಬಂತು 3 ತಿಂಗಳಿಗೆ. ಆದ್ರೆ ಇಷ್ಟೊಂದು ವಿಷ ಭೂಮಿಗೆ ಹೊಡಿಬೇಕಲ್ಲ ಅಂತ ಹೇಳಿ ಮನೆಗಳಿಗೆಲ್ಲ ತರಕಾರಿ ಬೆಳ್ಕೊಳ್ತೀನಿ, ಬೇವಿನ ಎಣ್ಣೆ ಅದು ಇದು ಸಿಂಪರಣೆ ಮಾಡ್ಕೊಂಡು ಕೃಷಿ ಮಾಡ್ತೇನೆ.
0: ಒಟ್ಟಾರೆ ಈಗ 1 ಎಕರೆಯಲ್ಲಿ ಎಷ್ಟು ಆದಾಯ ಬರುತ್ತೆ ಗಂಗಾಧರ ನಾಯ್ಕ ಅವರೇ?
1: ನನಗೆ ಒಂದು 80-85,000 ರೂಪಾಯಿ ಪ್ರತಿ ವರ್ಷ ಆದಾಯ ಬರ್ತಾ ಇದೆ.
0: ಖರ್ಚು?
1: ಖರ್ಚು ನಾವು ಮನೆ ಕೆಲಸ ಮಾಡಿದ್ದಷ್ಟೇ ಸರ್. ನಾನು ವೃತ್ತಿಯಾಗಿ ಬೇರೆ ಬೇರೆ ನಾನು ಭಜನೆ ಕಲಾ ಸಂಘ ಅದು ಇದು ಮಾಡ್ಕೊಂಡಿದ್ದೀನಿ. ಪ್ರವೃತ್ತಿಯಾಗಿನೇ ನಾನು ಕೃಷಿನ ತುಂಬಾ ಎಂಜಾಯ್ ಮಾಡ್ಕೊಂಡು ತಗೊಂಡಿದ್ದೀನಿ.
0: ಭಜನೆ ಅಂತ ಹೇಳಿದ್ರಿ, ಹಾಡ ಹೇಳ್ತೀರಾ?
1: ಹೌದು ಸರ್,
0: ಹೇಳಿ ಒಂದು 2 ನುಡಿ.

0: ಈ ರೀತಿ ಜಾನಪದ ಗೀತೆಗಳನ್ನ
1: ಜಾನಪದ ಗೀತೆಗಳನ್ನ ಹೇಳ್ತೀರಿ ಅಂದ್ರೆ ಇದು ಯಾವ್ದಾದ್ರು ಸಭೆ ಸಮಾರಂಭಗಳಿದ್ರೆ ಕರೀತಾರೆ
0: ಸರ್? ನಾನು ತಾಲೂಕು ಭಜನಾ ಪರಿಷತ್ ಅಧ್ಯಕ್ಷ ಇದ್ದೀನಿ, ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀನಿ. ಮತ್ತೆ ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಒಂದು ಭಜನೆ ಟ್ರಸ್ಟ್ ಅಂತ ಮಾಡಿದ್ದಾರೆ ಪರಿಷತ್ತು, ಅದರಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ.
1: ಅಂದ್ರೆ ಇದು ನೀವು ಕೃಷಿ ಜಮೀನು ಸ್ವಲ್ಪ ಬಿಡು ಇದ್ದಾಗ ಈ ಕೆಲಸ ಮಾಡ್ತೀರಾ ಅಥವಾ ಅದ್ರ ಜೊತೆಗೇನೆ ಇದು?
0: ಜೊತೆಗೆ ಮಾಡ್ತೀನಿ.
1: ಜೊತೆಗೇನೆ ಇದು ಕೂಡ. ಆಮೇಲೆ ನಿಮ್ಮೂರಲ್ಲಿ ಈಗ ಪಂಚನಹಳ್ಳಿ ಗ್ರಾಮದಲ್ಲಿ ಈ ಪೇಟೆಗೆ ಹೋಗ್ತಕ್ಕಂತ ಜನಸಂಖ್ಯೆ ಯಾವ ರೀತಿಯಿಂದ ಇದೆ? ಅಂದ್ರೆ ಯುವಕರು ಈಗ ಇಲ್ಲೇನು ನಮಗೆ ಕೆಲಸ ಇಲ್ಲ, ನಾವು ಹೋಗ್ಬೇಕು ದುಡಿಬೇಕು ಅಂತ ಹೋಗೋ ಸಂಖ್ಯೆ ಯಾವ ರೀತಿಯಿಂದ ಇದೆ?
0: ಇದೆ ಸರ್, ಒಂದು 30% ಜನ ಈಗಲೂ ಕೂಡ ಬೆಂಗಳೂರುಗಳಲ್ಲಿ ಕೆಲಸ.
1: ಬೆಂಗಳೂರು ಇಲ್ಲ ಬಾಂಬೆ ಇಲ್ಲ ಹೈದರಾಬಾದ್ ಪುಣೆ,
0: ವಿಶೇಷವಾಗಿ ಬೆಂಗಳೂರು.
1: ಬೆಂಗಳೂರು
0: ಸರ್, ಇನ್ನು ಸ್ವಲ್ಪ ವಿದ್ಯಾವಂತರು ಹಳ್ಳಿಗಳಲ್ಲಿ.
1: ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದು ನಿಮ್ಮೂರಲ್ಲಿ ಚೆನ್ನಾಗಿ ಅನುಷ್ಠಾನ ಆಗ್ತಾ ಇದೆಯಾ?
0: ಆಗ್ತಾ ಇದೆ ಸರ್, ಖಂಡಿತ.
1: ಅದರಿಂದ ಏನೇನು ನಿಮಗೆ

0: ಏನಾದ್ರೂ ನೀವು ಉಪಯೋಗ ತಗೊಂಡಿದ್ದೀರಾ ಅಂದ್ರೆ ಬದುಗಳು ಹಾಕ್ಸೋದು ಇದ್ ತೆಗೆಸೋದು?
1: ನಾನು ಅಡಿಕೆ ಗಿಡ ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಾಕಿ ಬಿಲ್ ತಗೊಂಡಿದ್ದೀನಿ ಸರ್. ತೆಂಗಿನ ಸಸಿನೂ ಕೂಡ ನಾನು ಮಹಾತ್ಮ ಗಾಂಧಿ ನರೇಗಾ ಇದರಲ್ಲೇ ನಾನು ತಗೊಂಡಿದ್ದೀನಿ. ಆಮೇಲೆ ಎರೆಹುಳು ತೊಟ್ಟಿ ಕೂಡ ತಗೊಂಡಿದ್ದೀನಿ. ಕೃಷಿ ಹೊಂಡಕ್ಕೂ ಕೂಡ ನಾನು
0: ನರೇಗಾದಲ್ಲಿಂದ
1: ತುಂಬಾ ಒಳ್ಳೆ ಸೌಕರ್ಯಗಳನ್ನು ಪಡೆದಿದ್ದೀನಿ ಸರ್.
0: ಈಗ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ನಮ್ಮ ಕೇಳುಗರಿಗೆ? ಅಂದ್ರೆ ಕಡಿಮೆ ಹಿಡುವಳಿ ಇದ್ರೂ ಕೂಡ ನಾವು ಎದೆಗುಂದದೆ ಮುನ್ನುಗ್ಗಬೇಕು, ಅದರಲ್ಲಿ ನಿರಂತರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗಿದ್ರೆ ನಮ್ಗೆ ಯಾವುದೇ ಒಂದು ಸರ್ಕಾರಿ ನೌಕರಿಕ್ಕಿಂತನೂ ಇದು ಒಳ್ಳೇದಂತ ಹೇಳ್ತೀರಾ?
1: ಖಂಡಿತವಾಗ್ಲು ಸರ್. ರೈತಾಪಿ ಬಂಧುಗಳೇ, ಇವತ್ತು ನಾವು ಜೀವನ ಮಾಡ್ಲಿಕ್ಕೆ 10 ಎಕರೆ ಬೇಕು ಅಥವಾ 50,000 ಸಂಬಳ ಬೇಕು ಅನ್ನೋದಕ್ಕಿಂತ ನಮ್ಮಲ್ಲಿರ್ತಕ್ಕಂತ ಜಮೀನನ್ನ ನಾವು ತುಂಬಾ ಪ್ರೀತಿಸಿ ಆ ಮಣ್ಣನ್ನ ನಮ್ಮ ತಾಯಿ ಋಣ ಅನ್ನೋ ತರ ಅದನ್ನ ಬಳಕೆ ಮಾಡಿಕೊಂಡು ಇರೋ ಜಮೀನಲ್ಲೇ ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಯಾವ್ದಾದ್ರು ಒಂದು ಬೆಳೆಯಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮನ್ನ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ನಾನು ಇವತ್ತಾದ್ರೂ ನನ್ನ ಕೃಷಿಕ ಮಿತ್ರರಿಗೆ ನಾನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
0: ನಿಮ್ಮನ್ನ ಸಂಪರ್ಕಿಸುವುದಾದ್ರೆ ದೂರವಾಣಿ ಸಂಖ್ಯೆ ಕೊಡಿ ನಿಮ್ದು.
1: ತಗೊಳ್ಳಿ ಸರ್, 7204583963.
0: ರೈತ ಬಾಂಧವರೇ, ಇವರನ್ನ ತಾವು ಸಂಪರ್ಕಿಸುವುದಾದಲ್ಲಿ ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 7204583963. ಈ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ, ಇದುವರೆಗೆ ತಾವು ನಮ್ಮ ಭದ್ರಾವತಿ FM ಆಕಾಶವಾಣಿ ಕೇಂದ್ರಕ್ಕೆ ಬಂದು ತಮ್ಮ ಕೃಷಿ ಅನುಭವಗಳು, ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಮತ್ತೆ ಶೂನ್ಯ ಬಂಡವಾಳ ಕೃಷಿಯ ಒಂದು ಅನುಭವಗಳನ್ನ ಕಡಿಮೆ ಹಿಡುವಳಿಯಲ್ಲಿಯೇ ತಾವು ಸಾಧಿಸಿದ್ದೀರಾ, ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಗಂಗಾಧರ್ ನಾಯ್ಕ ಅವರೇ.
1: ನಮಸ್ಕಾರ. ನಮಸ್ಕಾರ ಸರ್. ನಮ್ಮನ್ನ ನಮ್ಮ ಒಂದು ಇದನ್ನ ಗುರುತಿಸಿ ಇಲ್ಲಿ ನಮ್ಮನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವಿಶೇಷವಾಗಿ ಆಕಾಶವಾಣಿಗೆ. ನಾನು ಒಳ್ಳೆ ರೇಡಿಯೋ ಕೇಳುಗ ಸರ್, ಹಾಗಾಗಿ ನನಗೆ ಎಲ್ಲ ಒಂದ್ ಕಡೆ ನನಗೆ ಜ್ಞಾನ ಕೊಟ್ಟಂತ ಕೇಂದ್ರಕ್ಕೆ ಬಂದಿದ್ದೀನಿ ಅನ್ನಷ್ಟು ಖುಷಿ ಇದೆ. ನಮಸ್ಕಾರ ಸರ್.
0: ತುಂಬಾ ಧನ್ಯವಾದ.
1: ಧನ್ಯವಾದ.
2: ಇದುವರೆಗೂ ಸಾವಯವ ಮತ್ತು ನೈಸರ್ಗಿಕ ಕೃಷಿ ನಿರ್ವಹಣೆ ಕುರಿತು ಕಡೂರು ತಾಲೂಕು ಪಂಚನಹಳ್ಳಿ ML ತಾಂಡ್ಯದ ಪ್ರಗತಿಪರ ರೈತ ಗಂಗಾಧರ ನಾಯ್ಕ ಅವರೊಂದಿಗೆ ಡಾಕ್ಟರ್ SM ಸುಧಾಕರ್ ಅವರು ನಡೆಸಿದ ಸಂದರ್ಶನ ಕೇಳಿದ್ರಲ್ಲ ರೈತ ಬಾಂಧವರೇ, ಇದೀಗ ಕೇಳಿ ಕೃಷಿ ಮಾಹಿತಿಯಲ್ಲಿ ಕೃಷಿ ಉಳಿಸಿ ಅಭಿಯಾನ 2026.
3: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
4: ಪಹಲೆ ಹಮ್ ಉಸ್ಕಿ ಬಾತ್ ಕರ್ ಲೇ, ಹಮ್ ಜಿಸ್ ಧರ್ತಿ ಪರ್ ರಹ ರಹೆ ಹೈ ಉಸ್ಕೋ ಹಮ್ ಸಬ್ ಮಾಂ ಮಾನ್ತೆ ಮಾನ್ತೆ ಕಿ ನೀ ಮಾನ್ತೆ ಅರ್ ಧರ್ತಿ ಮಾಂ ಹೈ ಕಿ ನಹೀಂ ಹಮ್ ಜೋ ಫಸಲ್ ಉಗಾತೆ ಹೈ ಕಾಹೆ ಪೆ ಉಗಾತೆ ಹೈ ಹಮಾರೇ ಜೋ ಪೇಡ್ ಆಕ್ಸಿಜನ್ ದೇತೆ ವೋ ಕಹಾಂ ಉಗತೆ ಹೈ ಪಾನಿ ಅಗರ್ ಭರ ಕೆ ಲಾತೆ ತೋ ವೋ ಭೀ ಕಹಾಂ ಬಹತಾ ಹೈ ಧರ್ತಿ ಪೆ ಇಸ್ಲಿಯೆ ಓಂ ಪ್ರತಿಭ್ಯ ದೇವೆ ಚ ವಿದ್ಮಹೆ ಸಹಸ್ರ ಮೂರ್ತೆ ಚ ಧೀಮಹಿ ತನ್ನೋ ಪೃಥ್ವೀ ಪ್ರಚೋದಯಾತ್. ಆಯೆ ಪಹಲೆ ಧರ್ತಿ ಮಾತಾ ಕೋ ಪ್ರಣಾಮ ಕರೆ, ಪೃಥ್ವೀ ಮಾತಾ ಕೋ ಪ್ರಣಾಮ ಕರೆ. ಅಭಿ ಜೊ ಮೇನೆ ಮಂತ್ರ ಪಢಾ ಉಸ್ ಮಂತ್ರ ಕಾ ಅರ್ಥ ತಾ ಹಮ್ ಪೃಥ್ವೀ ದೇವಿ ಕೋ ಜಾನತೆ ಹೈ ಔರ್ ಉನ್ಕೆ ಹಜಾರೋ ರೂಪೋ ಕಾ ಧ್ಯಾನ ಕರ್ತೆ ಹೈ. ಹೇ ಮಾತಾ ಪೃಥ್ವೀ ಹಮೆ ಬುದ್ಧಿ ದೇ ಔರ್ ಹಮಾರೆ ಮನ್ ಕೋ ಪ್ರಕಾಶ ಸೆ ಭರ ದೇ. ಐಸಿ ಧರ್ತಿ ಮಾತಾ ಕೆ ಚರಣೋ ಮೇ ಹಮ್ ಪ್ರಣಾಮ ಕರ್ತೆ ಹೈ. ಮೇರೆ ಭಾಯಿಯೋ ಬಹನೋ ಬುಜುರ್ಗೋ ಯಾದ ರಖೋ ಕಿಸಾನ್ ಭಾಯಿಯೋ, ಏಕ ಜಮಾನಾ ಥಾ ಜಬ್ ಖೇತ್ ಕಿ ಬೋನಿ ಪೂರಿ ಹೋತಿ ಥೀ ತೋ ಧರ್ತಿ ಕಿ ಪೂಜನ್ ಕರ್ತೆ ಥೆ, ಮಚ್ಛೇಂದ್ರಿ ಕಿ ಪೂಜನ್ ಕರ್ತೆ ಥೆ. ಯಾದ ಹೈ ಕ್ಯಾ ಕೋಯಿ ಕೋ? ಕೈ ಕೋ ಯಾದ ಹೋಗಾ, ನಯಿ ಪೀಳಿ ಕೋ ತೋ ಪತಾ ನಹೀಂ ಹೋಗಾ. ಜಬ್ ಹಲ್ ಸೇ ಬೋನಿ ಹೋತಿ ಥೀ ತೋ ಮುಜೆ ಜೈತ ಕಾ ಪತಾ ಹೈ, ಜೈಸೆ ಹಿ ಬೋನಿ ಪೂರಿ ಹೋತಿ ಥೀ ಔರ್ ಹಮ್ ಏಕ ಮಚ್ಛೇಂದ್ರಿ ಮೈಯಾ ಐಸೆ ಬನಾತೆ ಥೆ ಔರ್ ಭಾಪ್ ಹಲ್ ಲೇಕೆ ಆತೆ ಥೆ ಔರ್ ಕಹತೆ ಥೆ ಪೋರ್ ಮೇ ಪಾನಿ ಹರ್ ವೋ ಲೋ ಔರ್ ವಹಾಂ ಗೇಹೂಂ ಡಾಲ್ತೆ ಹೋ ಜಾತೆ ಥೆ ಔರ್ ಬಾದ ಮೇ ಜಬ್ ಕಟಾಯಿ ಪೂರಿ ಹೋತಿ ಥೀ ತೋ ಅಂತ ಮೇ ವೋ ಗಾಡಿ ಮೇ ಲಗಾತೆ ಲೇ ಜಾತೆ ಥೆ, ಉಸ್ಕೋ ಕಹತೆ ಥೆ ಛಿಟಕವಾನ್. ಯಾದ ಹೈ ಕಿ ನಹೀಂ? ಅರೆ ಕೈ ಕೋ ಯಾದ ನಹೀಂ ಹೋಗಾ. ಔರ್ ಜಬ್ ಬೋನಿ ಪೂರಿ ಹೋ ಜಾತಿ ಥೀ ತೋ ಜಿತನೆ ಭೀ ಅಪನೇ ಮಜದೂರ್ ಸಾಥಿ ಹೋತೆ ಥೆ ಜೊ ಬೋನಿ ಮೇ ಸಹಯೋಗಿ ಹೋತೆ ಥೆ, ಘೂಂಗ್ರಿ ಗಾಂವ್ ಮೇ ಬನ್ತಿ ಥಿ ಘೂಂಗ್ರಿ. ಅಬ್ ತೋ ಭಯ್ಯಾ ಭೂಲೇ ಗಯೆ ಘೂಂಗ್ರಿ, ಅಬ್ ತೋ ಪಿಜ್ಜಾ ಪಾಸ್ತಾ ಬ್ರೇಡ್ ಆ ಗಯಿ ಘೂಂಗ್ರಿ ಅಪ್ನಿ ಔರ್ ಸಬ್ಕೋ ಖಿಲಾತೆ ಥೆ. ಯೇ ಹಮ್ ಕ್ಯೋ ಕರ್ತೆ ಥೆ ಬತಾವ್? ಯೇ ಇಸ್ಲಿಯೇ ಕರ್ತೆ ಥೆ ಕೆ ಧರ್ತಿ ಹಮಾರಿ ಮಾಂ ಹೈ, ಯಹಿ ತೋ ಫಸಲೆ ಪೈದಾ ಕರ್ತಿ ಹೈ, ಯಹಿ ಹಮೇ ಅನ್ನ ದೇತಿ ಹೈ, ಇಸಿ ಮೇ ಉಗಾ ಭೋಜನ ಹಮ್ ಖಾತೆ ಹೈ. ಅಗರ್ ಧರ್ತಿ ಮಾಂ ಅನಾಜ ಪೈದಾ ಕರ್ನೆ ಸೇ ಇನ್ಕಾರ ಕರ್ದೆ तो बताओ हमारा

0: ಪರಿಸರ ಗೀತೆ ಕೇಳಿದ್ರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಜೀತ ಪದ್ಧತಿ ನಿರ್ಮೂಲನೆ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರೂ ಆದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಕೇಳಲಿದ್ದೀರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಕಿಸಾನ್ ವಾಣಿ ಮೂಡಿಬರುವ ಸಮಯ ನಾಳೆ ಸಂಜೆ 6:51. ಹಾಗಿದ್ರೆ ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಇದೊಂದು ಪ್ರಕಟಣೆ. ಶಿವಮೊಗ್ಗ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ನಾಲ್ಕು ವಿಶೇಷ ಶಾಲೆಗಳು ಹಾಗೂ ಶಿಶು ಕೇಂದ್ರೀಕೃತ ಯೋಜನೆಯಡಿ ಮೂರು ವಿಶೇಷ ಶಾಲೆಗಳಲ್ಲಿ ಪ್ರಸಕ್ತ ಸಾಲಿನ ಪ್ರವೇಶಾತಿ ಜೂನ್ ಒಂದರಿಂದ ಆರಂಭಿಸಲಾಗಿದ್ದು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಶ್ರವಣ ದೋಷವುಳ್ಳ ಮಕ್ಕಳಿಗೆ ಶಿವಮೊಗ್ಗ ಬಸವೇಶ್ವರ ನಗರ ಮತ್ತು ನ್ಯೂಟೌನ್ ಭದ್ರಾವತಿ ಶಿವಭದ್ರ ಟ್ರಸ್ಟ್ ತರಂಗ ಕಿವುಡು ಮಕ್ಕಳ ಹಿರಿಯ ಪ್ರಾಥಮಿಕ ವಸತಿ ಶಾಲೆ ಮೊಬೈಲ್ ಸಂಖ್ಯೆ 9845883607 ಮತ್ತು 9972058025 ಮತ್ತು ಭದ್ರಾವತಿ ತಾಲೂಕು ಕವಲಗುಂದಿ ಅಂಚೆ ಡೈರಿ ಸರ್ಕಲ್ ಹತ್ತಿರ ಶಾಂತಿ ನಿಕೇತನ ಚಾರಿಟಬಲ್ ಸೊಸೈಟಿ ಮದರ್ ತೆರೇಸಾ ಕಿವುಡು ಮತ್ತು ಮೂಗ ಮಕ್ಕಳ ವಸತಿಯುತ ಶಾಲೆ ಮೊಬೈಲ್ ಸಂಖ್ಯೆ 8971604493. ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಶಿವಮೊಗ್ಗದ ಗೋಪಾಳ ಅನುಪಿನಕಟ್ಟೆ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಶಾರದಾದೇವಿ ಅಂಧರ ವಸತಿ ಶಾಲೆ ಬೌದ್ಧಿಕ ವಿಕಲಚೇತನವುಳ್ಳ ಮಕ್ಕಳಿಗೆ ಶಿವಮೊಗ್ಗ ವಿದ್ಯಾನಗರದಲ್ಲಿರುವ ರೋಟರಿ ವಾರ್ಷಿಕ ದತ್ತಿ ನಿಧಿ ಆಶಾಕಿರಣ ಬುದ್ದಿಮಾಂದ್ಯ ಮಕ್ಕಳ ವಸತಿ ಶಾಲೆಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆಸಕ್ತರು ಖುದ್ದಾಗಿ ಮುಖ್ಯಸ್ಥರುಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ವಿಕಲಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸಮಯ 7:34. ಇನ್ನೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಬಿಸಿ ಬಾಳ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ. ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ದಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ದಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ದಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ದವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ದವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ದಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ, ಕಳೆದ ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ, ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380 ಲಕ್ಷ ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು

ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ 23%ಕ್ಕಿಂತ ಹೆಚ್ಚು. ಪ್ರಸ್ತುತ ದೇಶಾದ್ಯಂತ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. INDI ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು June 12 ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ %49.8 ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ %23.2 ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ %9.9 ಮತಗಳೊಂದಿಗೆ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಅರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಅರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲೂಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ ಮೂರನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ದಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್

0: ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಸಮಯ 7:45:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಮೇ ಕಿಲಾಡಿ ತೋ ಅನಾಡಿ ಚಿತ್ರದ ಗೀತೆಯನ್ನು ಕೇಳಿ ಕುಮಾರ್ ಸಾನು ಮತ್ತು ಅಲ್ಕ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ, ರಾಣಿ ಮಲ್ಲಿಕ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತ.

ಕೇಳಿದ್ರೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ನಟಿ ಶಿಲ್ಪಾ ಶೆಟ್ಟಿ ಅವರ ಜನ್ಮದಿನದ ಸಂದರ್ಭದಲ್ಲಿ ಗೀತೆಯೊಂದನ್ನ ಕೇಳ್ಕೊಂಡು ಬಂದ್ವಿ. ಮೇ ಕಿಲಾಡಿ ತೂ ಅನಾಡಿ ಚಿತ್ರದ ಗೀತೆಯನ್ನ ಆಲಿಸಿದ್ರಲ್ಲ. ಇದೀಗ ನಮ್ಮ ಬಾನುಲಿ, ನಮ್ಮ ಆಕಾಶವಾಣಿ 90ರ ಹರೆಯದಲ್ಲಿ ನಿಂತಿರುವ 1936 ತನ್ನ ಸೇವೆಯನ್ನ ಸಲ್ಲಿಸ್ತಾ ಇರೋ, ಆಕಾಶವಾಣಿ ಅನ್ನೋ ಹೆಸರಿಂದ ಸೇವೆ ಸಲ್ಲಿಸ್ತಾ ಇರೋ ನಮ್ಮ ಆಕಾಶವಾಣಿಯ ಜನ್ಮದಿನ ಅಲ್ವಾ ಇವತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಫರ್ಸ್ಟ್ ಚಿತ್ರದ ಗೀತೆಯನ್ನ ಕೇಳೋಣ. ಮೊಹಮ್ಮದ್ ರಫಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿದೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಸಂಯೋಜನೆ.

0: ಸಮಯ 8:40 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳು. ಕೆಳಗ್ರೆ ನಾನು ಸಂಜೆನೆ ಅನೌನ್ಸ್ ಮಾಡಿದ ಹಾಗೆ ಇವತ್ತು ನಮ್ಮ ಮತ್ತು ನಿಮ್ಮೆಲ್ಲರ ಆಕಾಶವಾಣಿ ಬಾನುಲಿ ಏನಿದೆ, ಆಕಾಶವಾಣಿ 90ರ ಸಂಭ್ರಮದಲ್ಲಿದೆ ಅಲ್ವಾ. ಈ ದಿವಸ ಅಂದರೆ ಜೂನ್ 8 ಅಲ್ವಾ, ಇವತ್ತು ವಿಶೇಷ ದಿನ ಆಕಾಶವಾಣಿಗೆ. ಹಾಗಾಗಿ ನೀವೆಲ್ಲ, ನಿಮಗೆ ಏನು ಹೇಳ್ತೀವಿ, ಇವತ್ತು ಆತ್ಮೀಯ ಮಿತ್ರನ ದಿವಸ ಕೂಡ ಅಲ್ವಾ, ಆತ್ಮೀಯ ಸ್ನೇಹಿತರ ದಿನ ಕೂಡ. ಹಾಗಾಗಿ ನಿಮ್ಮ ಆಪ್ತರಿಗೆ ನೀವು ಯಾವ ರೀತಿ ವಿಶ್ ಮಾಡ್ತೀರಾ, ಏನಂತ ನೀವು ಸಂದೇಶ ಕೊಡ್ತೀರಾ, ಅಥವಾ ಒಂದು ಅಥವಾ ಎರಡು ಲೈನಲ್ಲಿ ನೀವು ಮಾತಾಡಬಹುದು, ಅಥವಾ ಅದ್ರ ಕುರಿತಾಗಿ ಹಾಡು ಹೇಳ್ಬೋದು, ಅಂದರೆ ಕಡಿಮೆ ಸಮಯವನ್ನು ತಗೊಂಡು ನೀವು ಭಾಗವಹಿಸಿ. ಯಾಕಂದರೆ ತುಂಬ ಜನ ಕಾಲರ್ಸ್ ಇರ್ತಾರೆ, ಕರೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಕೂಡ ಆಕಾಶವಾಣಿಗೆ ಶುಭ ಹಾರೈಸಬೇಕು ಅಂತ ಅನಿಸಿದ್ದಲ್ಲಿ ನೀವು ಕರೆ ಮಾಡಬೇಕಾದ ಸಂಖ್ಯೆ 0828220704 ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ 200704. ಕರೆ ಮಾಡ್ತೀರಲ್ವಾ ಕೇಳಿದ್ರೆ

0: ನಮ್ಮ ಕೇಳುಗರು ಕರೆ ಮಾಡೋದ್ರಲ್ಲಿ ಅಥವಾ ಸಂದೇಶ ಕಳಿಸೋದಾಗಿರಬಹುದು, ಏನೇ ಒಂದು ಸಲಹೆ ಸೂಚನೆ ಅಥವಾ ಅವರ ಅಭಿಪ್ರಾಯ ತಿಳಿಸೋದ್ರಲ್ಲಾಗ್ಲಿ ಪ್ರತಿಯೊಂದರಲ್ಲೂ ಮುಂದಿರ್ತಾರೆ. ಹಾಗೆ ನಮ್ಮ ಕೇಳುಗರು ಸಂದೇಶ ಏನಂದಿವಿ ಫೋನ್ ಕರೆಯಲ್ಲಿ ಕೂಡ ಆಗ್ಲೇ ನಾ ಮೊದಲು ತಾ ಮೊದಲು ಅಂತ ಹೇಳಿ ಮುಂದಾಗಿದ್ದಾರೆ. ಹಾಗೆ ನೋಡೋಣ ಪ್ರಾರಂಭದ ಕರೆ ಯಾರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಆಕಾಶವಾಣಿಗೆ 90ರ ಸಂಭ್ರಮವಾಗಿರೋದ್ರಿಂದ ಎಷ್ಟು ಸಂಭ್ರಮದಲ್ಲಿ ಕರೆ ಮಾಡ್ತಿದ್ದಾರೆ ನೋಡೋಣ. ಹಲೋ, ಪ್ರಾರಂಭದ ವಿಘ್ನ ಆಯ್ತು ನೋಡೋಣ. ಕೇಳಿದ್ರೆ ಹೀಗೆ ಕರೆ ಮಾಡ್ತಾ ಇರಿ ನೋಡೋಣ. ಹಲೋ
1: ಹಲೋ,
0: ನಮಸ್ತೆ ಸುಮಿತ್ರಾ ಅವರು. ಆಯ್ತು, ಆಕಾಶವಾಣಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಶುಭಾಶಯಗಳು ಅಲ್ವಾ. ತನ್ನ ನಿರಂತರ ಸೇವೆಯಿಂದ ಪ್ರಪಂಚದಾದ್ಯಂತ ಹೆಸರು ಮಾಡಿದೆ ಅಲ್ವಾ.
1: ದೂರವಾಣಿಗಿಂತಲೂ ಯಾವ ತಂದೆ ಬೆಳೆಗಾದ್ರೂ ಇಟ್ಕೊಂಡು ನಾವು ರೇಡಿಯೋ ಕೇಳಬಹುದು. ಅಷ್ಟ ಒಳ್ಳೆ ಪ್ರೋಗ್ರಾಮ್ ಕೊಡ್ತೇವೆ ರೇಡಿಯೋ. ಯಾವ್ದೇ ಒಂದು ಅಡಚಣೆ ಹಿಂದೆ ಬರುತ್ತೆ ಮೇಡಮ್. ಮತ್ತೆ ಯಾವ ದೇಶ ಆಗಿರ್ಲಿ ಮತ್ತೆ ನೋವಾಗಿದ್ರು ರೇಡಿಯೋ ಮೇಡಮ್ ಒಂದು 5 ನಿಮಿಷ ಕೇಳಿದ್ರೆ ಸಾಕು ಮೇಡಮ್. ಅಷ್ಟೇ ನಮಗೆ ಮತ್ತೆ ಉಲ್ಲಾಸ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಮೇಡಮ್. ಆಕಾಶದಿಂದ ನಾವು ಕಲಿಯೋದು ತುಂಬಾ ಇದೆ. ಕಲಿತ

0: ಇವತ್ತು ಎಲ್ಲರೂ ಹಾಗಿದ್ರೆ ಸಂಭ್ರಮನೆ ಆಚರಿಸ್ತಾ ಇದ್ದೀರಾ ಬೆಳಿಗ್ಗೆಯಿಂದ ಅಂತ ಅನ್ಕೊಳ್ತೀನಿ. ಆಯ್ತು, ಆಕಾಶವಾಣಿಯಿಂದನೇ ಎಲ್ಲರೂ ಅಲ್ವಾ ನೋಡಿ, ಸಂಪರ್ಕ ಕೊಂಡಿ, ಹಾ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡಿದೆ ಅದು ಅಲ್ವಾ. ಹಾಗಿದ್ರೆ ಆಕಾಶವಾಣಿ ಏನ್ ಹೇಳ್ತೀರಾ ಸುಮಿತ್ರಾ ಅವರು?
1: ಈಗ ನಿರಂತರವಾಗಿ ಈ ಪ್ರೋಗ್ರಾಮ್ ಕೊಡ್ತಾ ಇರ್ಲಿ, ಹಿಂದೆ ಮುಂದುವರಿಲಿ ಆಕಾಶವಾಣಿ ಅಂತ ಹೇಳೋದು. ಯಾವತ್ತು ಪ್ರೋಗ್ರಾಮ್ ನಿಲ್ಲಿಸಬಾರ್ದು, ಆಕಾಶವಾಣಿ ಮುಂದುವರಿತಾನೆ ಇರ್ಬೇಕು.
0: ನಿರಂತರವಾಗಿ ಇರ್ಲಿ ಅಂತ ಹೇಳ್ತೀರಾ ಅಲ್ವಾ, ರಂಜಿಸ್ತಾ ಇರ್ಲಿ ಎಲ್ಲಾರನ್ನ ಅಂತ ಹೇಳ್ತೀರಾ ಅಲ್ವಾ. ಓಕೆ ಓಕೆ,
1: ಕೇಳ್ತಾರೆ ಎಲ್ಲರಿಗೂ, ಮಾಡ್ತಾರೆ ಅವರಿಗೋಸ್ಕರ, ಎಲ್ಲರಿಗೋಸ್ಕರ ರೇಡಿಯೋ
0: ಬೇಕೇ ಬೇಕು, ಬೇಕೇ ಬೇಕು, ರೇಡಿಯೋ ಬೇಕು, ಆಕಾಶವಾಣಿ ಬೇಕು. ಆಯ್ತು ಖಂಡಿತ, ಆಯ್ತು ಆಯ್ತು ಸುಮಿತ್ರ ಅವರೇ ನಮಸ್ತೆ, ಧನ್ಯವಾದ. ಓಕೆ, ಪ್ರಾರಂಭದ ಕಾಲರ್ ಕರೆ ಮಾಡಿ ಅವರು ನಿರಂತರವಾಗಿ ರಂಜಿಸ್ತಾ ಇರ್ಲಿ ಆಕಾಶವಾಣಿ ಅಂತ ಹೇಳಿದ್ರಲ್ವಾ ಸುಮಿತ್ರ ಅವರು. ಹಲೋ,
2: ಹಲೋ,
0: ಹಾ ನಮಸ್ತೆ.
2: ನಮಸ್ತೆ ಮೇಡಮ್.
0: ಹಾ, ತಮ್ಮ ಹೆಸರು?
2: ಕೇಶವ್ ಲೋರಿತ ಭದ್ರಾವತಿಯಿಂದ.
0: ಕೇಶವ್ ಅವರೇ ಹೇಳಿ, ಇವತ್ತು 90ರ ಸಂಭ್ರಮದಲ್ಲಿ
2: ಶುಭಾಶಯಗಳು ಹಾಗೂ ಆಕಾಶವಾಣಿ 90ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು.
0: ಶುಭಾಶಯಗಳು. ಆಯ್ತು.
2: ಏನಂದ್ರೆ, ಆಕಾಶವಾಣಿ ಕೆಲವರು ಓದಿರಲ್ಲ, ಅವ್ರಿಗಾಗಿ ಜ್ಞಾನ ವಿದ್ಯಾರ್ಜನೆ ನೀಡುತ್ತೆ ಎಲ್ಲಾ ಕಡೆಯಿಂದ, ಆರೋಗ್ಯ ಆಗಿರ್ಲಿ, ಕೃಷಿ ಆಗಿರ್ಲಿ, ವಿಜ್ಞಾನ ಆಗಿರ್ಲಿ, ರಾಜಕೀಯ ಆಗಿರ್ಲಿ, ಪ್ರತಿಯೊಂದು ಸಾಂಸ್ಕೃತಿಕ ಯಾವ್ದೇ ಆಗಿರ್ಲಿ ವಿಚಾರವನ್ನ ತಲುಪಿಸ್ತಾ ಇರುತ್ತೆ. ಹಾಗೆ ಎಲ್ಲಾ ರೀತಿನೂ ಒಂದು ಎಂಟರ್ಟೈನ್ಮೆಂಟ್ ಅಂತಾರೆ, ಈಗಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಜನರೇಷನ್, ಅದನ್ನು ಸಹ ಯುವಜನತೆಗೆ ನೀಡ್ತಾ ಇದೆ. ಹೀಗೆ ಮುಂದುವರಲಿ ಅಂತ ಕೇಳ್ಕೊಂತೀವಿ ಮೇಡಮ್.
0: ಹೀಗೆ ಮುಂದುವರಿಲಿ ಅಂತ ಹಾರೈಸ್ತೀರಾ ಆಕಾಶವಾಣಿಗೆ ಅಲ್ವಾ?
2: ಯಾಕೆಂದ್ರೆ ಈಗ ಪ್ರೆಸೆಂಟ್ ವಿಂಟರ್ಸ್ ಅಂತ ಸ್ವಲ್ಪ ಇದಾರೆ, ಅಂದ್ರೆ ಏಜ್ ಆದವರು ಸ್ವಲ್ಪ ಇದಾರೆ, ಅವ್ರಿಗೂ ಬೇಕು, ಮುಂದೆ ಬರ್ತಕ್ಕಂತ ಜನರೇಷನ್ ಗೆ ಪ್ರೋಗ್ರಾಮ್ ಗಳು ಬೇಕು. ಅವನು ಸ್ವಲ್ಪ ಅಡ್ವಾನ್ಸ್ ಆಗಿ ಜಲ್ದಿ ತಂದೆ ಒಳ್ಳೇದು ಅನ್ಕೊಂತೀನಿ ಮೇಡಮ್.
0: ಯಾವ ತರ
2: ಅಂದ್ರೆ, ಈಗ ನೆಕ್ಸ್ಟ್ ಬರೋ ಈ 2010 ಹೊರಟಿರ್ತಾರಲ್ಲ ಜನರೇಷನ್, ಆ ಜನರೇಷನ್ ಮುಟ್ಬೇಕು ಅಂದ್ರೆ ಸ್ವಲ್ಪ ಹೊಸ ಹೊಸ ಪ್ರೋಗ್ರಾಮ್ ಗಳು ಬರ್ಬೇಕು.
0: ಹೊಸ ಪ್ರೋಗ್ರಾಮ್ ಇವಾಗ ತುಂಬಾ ಆಗ್ಬಿಟ್ಟಿದೆ ಅಲ್ವಾ ನಮ್ಮ ಆಕಾಶವಾಣಿಯಲ್ಲಂತೂ?
2: ಹಾ, ಈಗ ಆಗ್ತಾ ಇದೆ.
0: ಎಲ್ಲ ಪ್ರೋಗ್ರಾಮ್ ಕೇಳ್ತೀರಾ ನೀವು?
2: ಹೌದೌದು ಮೇಡಮ್, ಅಂದ್ರೆ ಹೊಸದಾಗಿ ಬರ್ತಕ್ಕಂತ ಎಲ್ಲಾ ಪ್ರೋಗ್ರಾಮ್ನು ಕೇಳ್ತೀವಿ.
0: ಆಯ್ತು ಆಯ್ತು ಕೇಶವ್ ಅವರೇ, ನಮಸ್ತೆ. ಧನ್ಯವಾದಗಳು, ಧನ್ಯವಾದ. ಓಕೆ, ಜ್ಞಾನ ವಿದ್ಯಾರ್ಜನೆ ನೀಡುತ್ತೆ, ಇನ್ನೂ ಹೊಸ ಕಾರ್ಯಕ್ರಮಗಳು ಬರಲಿ ಅಂತ ಹೇಳ್ತಾರೆ ಕೇಶವ ಅವರು ಲೋಯರ್ ಹುತ್ತ ಭದ್ರಾವತಿಯಿಂದ. ಹಾಗಿದ್ರೆ ಕೇಳಿದ್ರೆ ತಾವು ಕೂಡ ಕರೆ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ, ಕರೆ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡಬೇಕು? ಆಗ್ಲೇ ಕರೆ ಬರ್ತಾ ಇದೆ ನೋಡಿ ನಮ್ಮ ಕೇಳಿದ್ರಿಂದ ನೋಡೋಣ. ಹಲೋ
3: ಮೇಡಮ್, ನಮಸ್ತೆ, ನಾನು ಮಂಜುನಾಥ್, ಲಕ್ಷ್ಮೀಶ.
0: ಹಾ ಮಂಜುನಾಥ್ ಅವರೇ ಹೇಳಿ, ಏನ್ ಹಾರೈಸ್ತೀರಾ ಆಕಾಶವಾಣಿ ಭದ್ರಾವತಿಗೆಲ್ಲ, ಟೋಟಲ್ ಆಕಾಶವಾಣಿಗೆ
3: ವರ್ಷದ ಶುಭಾಶಯ.
0: ತೊಂಬತ್ತರ
3: ಸ್ನೇಹಿತರ ಶುಭಾಶಯ. ಆಕಾಶವಾಣಿ ನಮಗೆ ಒಂದು ಜ್ಞಾನ ಭಂಡಾರವಾಗಿದೆ, ಹಾಗೂ ನಮ್ಮ ಮನೆಯಲ್ಲಿ ಅವರು ಒಬ್ರು ಸದಸ್ಯರಾಗಿದ್ದಾರೆ ರೇಡಿಯೋ, ನಮ್ಮ ಮನೆಯಲ್ಲಿ ಒಬ್ಬರಾಗಿದ್ದಾರೆ ರೇಡಿಯೋ,
0: ಮನೆಯ ಸದಸ್ಯರಾಗ್ಬಿಟ್ಟಿದ್ದಾರೆ.
3: ಹೌದೌದು, ಅದಿಲ್ದೇನೆ ಇಲ್ಲ, ಎಲ್ಲಿಗೆ ಹೋದ್ರು ಅದೇ ಕಾತರ, ರೇಡಿಯೋದೇ ಕಾತರ. ಏನ್
0: ಕೇಳ್ತಾ ಇದ್ಯಾ? ಓ ಕಟ್ ಆಗ್ಬಿಡ್ತಲ್ಲ. ಓಕೆ, ಮತ್ತೆ ಪ್ರಯತ್ನ ಮಾಡ್ಲಿ ಮಂಜುನಾಥ್ ಅವರು, ಪಾಪ ಅವರು ಕರೆ ಮಾಡಿ ಮಾತಾಡ್ತಾ ಇದ್ರು, ಏನೋ ಆಯ್ತು. ಹಲೋ, ಹಲೋ ನಮಸ್ಕಾರ, ಯಾರು ಮಾತಾಡೋದು? ಹಾ ರಾಧಾ ಅವ್ರೆ ಹೇಳಿ.
4: ಏನ್ ನಮ್ಮ ಕಾಲೇಜ್ ಮಾತ್ರ ಆಕಾಶವಾಣಿಯಿಂದ ಆದರ್ಶ ಶಿಕ್ಷಕ.
0: ಆದರ್ಶ ಶಿಕ್ಷಕ, ಶಿಕ್ಷಕರು
4: ಇಂತ ಕ್ಷೇತ್ರದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನೋ ಕೊರಗೆ ಇಲ್ಲ ಮೇಡಮ್, ಪ್ರತಿಯೊಂದು ಕ್ಷೇತ್ರದ ಬಗ್ಗೆನು ಮಾಹಿತಿ ಇದೆ. ಅದರಲ್ಲೂ ಜನಸಾಮಾನ್ಯರಿಗೆ ಅರ್ಥ ಆಗುವಂತ ಸರಳವಾದ ಭಾಷೆ ಇದೆ.

0: ಅದಕ್ಕೆ ನಾವು ಹಾಕ್ತಾರ ಮಾತಾಡ್ತಂಗೆ ಸೂರ್ಯ ಚಂದ್ರ ಬೆಳಗೋಸ್ಥಾನ ಆಕಾಶವಾಣಿ ಬೆಳಗ್ತಾ ಇರ್ಲಿ ನಿಲ್ತಾ ಇರ್ಲಿ.
1: ಆಯ್ತು, ಸೂರ್ಯ ಚಂದ್ರ ಬೆಳಗೋವರೆಗೂ ಆಕಾಶವಾಣಿ ಬೆಳಗ್ಬೇಕು,
0: ಮಿನುಗ್ತಾ ಇರ್ಲಿ,
1: ಮಿನುಗ್ತಾ ಇರ್ಬೇಕು. ಓಕೆ ಆಯ್ತು,
0: ನಮ್ಮೆಲ್ಲರ ಹಾರೈಕೆ ಮೇಡಮ್.
1: ಆಯ್ತು ಆಯ್ತು ಆಯ್ತು, ನಿಮ್ಮ ಹಾರೈಕೆ ನಮ್ಮ ಆಕಾಶವಾಣಿ ಮುಟ್ಟಿರುತ್ತೆ ಖಂಡಿತ ಅಲ್ವಾ? ಧನ್ಯವಾದಗಳು, ನಮಸ್ತೆ. ಸೂರ್ಯ ಚಂದ್ರರು ಬೆಳಗೋವರೆಗೂ ಮಿನುಗ್ತಾ ಇರ್ಲಿ ಅಂತ ಹೇಳ್ತಾರೆ ನಮ್ಮ ರಾಧಾ ಅವರು ನಿಧಿಗೆಯಿಂದ ಅಲ್ವಾ. ಹೀಗೆ ಒಂಥರ ಏನ್ ಹೇಳ್ಬೇಕು, ಶುಭ ಹಾರೈಕೆಗಳಿಂದನೇ ಅಲ್ವಾ, ಬ್ಲೆಸ್ಸಿಂಗ್ಸ್ ಇಂದನೇ ಅಲ್ವಾ ಮುಂದುವರಿಯೋದು. ನೋಡೋಣ. ಹಲೋ,
2: ಹೆಂಗಿದೆ ಬಾಂಧವ್ಯ?
1: ಮತ್ತೆ ಸಿಕ್ತಾ? ಖಂಡಿತ.
2: ಅದೇ ಆಕಾಶವಾಣಿ ನಿಜವಾಗ್ಲೂ ಮನ್ಸಿಗೆ ತುಂಬಾ ಮತ ತುಂಬುತ್ತೆ, ಸುಖ ಶಾಂತಿ, ಪ್ರತಿಯೊಂದು ಆರೋಗ್ಯದಲ್ಲಿ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡೋದು ನಮ್ಮ ಭದ್ರಾವತಿ ಆಕಾಶವಾಣಿ ಒಂದೇ, ಬೇರೆದ್ರಲ್ಲ ಇಷ್ಟೊಂದು ಮಾಹಿತಿ ಯಾರು ಕೊಡಲ್ಲ.
1: ಅಂದ್ರೆ ಇವತ್ತೇನ್ ಗೊತ್ತಾ, ಟೋಟಲ್ ಆಕಾಶವಾಣಿ ನಮ್ಮ ಭಾರತದಲ್ಲಿ ಅಥವಾ ಆಕಾಶವಾಣಿ ಅಂತ ಏನ್ ಹೆಸರಿಟ್ಕೊಂಡ್ ಬಂತೋ 1936 ಅಲ್ವಾ, ಅವಾಗ್ಲಿಂದನೇ ಬಂದಿದ್ದಲ್ವಾ, ಹಾಗಾಗಿ ನಾವು ಆ ಒಂದು ಹೆಸರು ಬಂದು ಇವಾಗ 90 ವರ್ಷ ಆಗಿದೆ, ಅದಕ್ಕೆ ನಾವು 90ರ ಸಂಭ್ರಮ ಆಕಾಶವಾಣಿ ಅಂತ ಹೇಳ್ತಿರೋದು ಅಲ್ವಾ. ಅದಕ್ಕೆ ನಾವ್ ಹೇಳ್ಬೇಕು, ಈಗ ಭದ್ರಾವತಿ ಆಕಾಶವಾಣಿ ಆದ್ರೆ 60 ವರ್ಷ ಆಗೋಯ್ತು, 61 ವರ್ಷ ಆಗೋಯ್ತು, ಇದು ಆಕಾಶವಾಣಿ ಅಂತ ಹೆಸರು ಬಂದು 90 ವರ್ಷ ಆಯ್ತು.
2: 90 ವರ್ಷ ನಾನು ಬಂದಿದ್ದೆ 60 ವರ್ಷದ ಇದಕ್ಕೆ ಬಂದಿದ್ದೆ, ಶುಭ ಉದ್ಘಾಟನೆಗೆ ಬಂದಿದ್ದೆ, ಬಂದಿದ್ದೆ. ನಮ್ಮ ಆಕಾಶವಾಣಿ ಯಾವಾಗ್ಲೂ ಅಷ್ಟೇ ಮೇಡಮ್ ಅವರೇ, ನಮ್ಮ ಕಾಲಕ್ಕೆ, ನಮ್ಮ ಮಕ್ಕಳ ಕಾಲಕ್ಕೆ, ಮೊಮ್ಮಕ್ಕಳ ಕಾಲಕ್ಕೆ, ಸದಾ ಕಾಲ. ಈಗೊಬ್ರು ಕೇಳಗಾರ ಹೇಳ ಸೂರ್ಯ ಚಂದ್ರ ಇರುವ ತನಕನು ಇರ್ಲಿ ಅಂತ ಆಸ್ತಿ ಆಶಿಸ್ತೀನಿ ಮೇಡಮ್ ಅವರೇ.
1: ಖಂಡಿತ, ನಿಮ್ದು ಅದೇ ಆಶಯ ಆಗಿದೆ.
2: ಅದೇ ಆಕಾಶ, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಧೂಮುಟದಲ್ಲಿ ಹಿತವೇನು, ಆಕಾಶವಾಣಿ ನಮ್ಮ ಮನಸ್ಸಿನ ಹಿತವೇನು. ಧನ್ಯವಾದ.
1: ಆಯ್ತು, ಆಕಾಶವಾಣಿ ಇಲ್ಲ ಅಂದ್ರೆ ನಿಮಗೆ ಬೇಜಾರಾಗತ್ತೆ ಅಲ್ವಾ? ಮರೆ ಆದಾಗ ನೋವೇನು. ಓಕೆ ಆಯ್ತು, ಆಗಲ್ಲ ಬಿಡಿ, ಮರೆ ಆಗಲ್ಲ. ಧನ್ಯವಾದ. ಓಕೆ, ಮಂಜುನಾಥ್ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ರಲ್ವಾ, ಹಾಗಿದ್ರೆ ಮುಂದಿನ ಕಾಲರ್ ಏನ್ ಹೇಳ್ತಾರ ನೋಡೋಣ. ಹಲೋ, ಹಲೋ, ಹಾ ನಮಸ್ತೆ, ಮಾತಾಡಿ. ರೇಡಿಯೋ ಸೆಟ್ ಇಂದ ದೂರ ಬಂದ್ ಮಾತಾಡಿ
3: ಮೇಡಮ್. ನಮಸ್ತೆ ಮೇಡಮ್.
1: ಹಾ, ಯಾರು ಮಾತಾಡ್ತಾ ಇರೋದು?
3: ವಸಂತ್ ಕುಮಾರ್ ಅಂತ, ಉತ್ತರ ಕಾಲೋನಿಯಿಂದ.
1: ಹಾ ಹೇಳಿ ವಸಂತ್ ಕುಮಾರ್ ಅವರೇ.
3: ಆಕಾಶವಾಣಿ, ನೀವ್ ಹೇಳ್ದಂಗೆ ಒಂದು ಮನೆ ಸದಸ್ಯ ಅಂತ ಅಂದ್ರೆ ಖಂಡಿತ ಹೌದು. ಅಮ್ಮ ವೇಕಲ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ರೇಡಿಯೋ ಹಾಕಪ್ಪ ಅನ್ನೋದಕ್ಕೆ,
1: ಹೌದಾ,
3: 6 ಕಾಲೇಜಿನ ರೇಡಿಯೋ ಹಾಕಿದ್ರೆ ಇನ್ನ ನಾವು ಸ್ಕೂಲ್ ಹೋದ್ 9 ಗಂಟೆ ಒಂದು ರೆಡಿ ಹೋದ್ರಿ. ನಮ್ದು ದಿನಚರಿ ಇದರಿಂದ ನಡೀತಾ ಇರ್ತೇವೆ. ನಿಮ್ ಕರೆ ಸಿಕ್ಕಿದಂತೂ ಇನ್ನು ಖುಷಿ ಆಗೋಯ್ತು, ಬಹಳ ಖುಷಿ ಆಗೋಯ್ತು.
1: ಇದೇ ಮೊದಲ ಬಾರಿ ಕರೆ ಮಾಡಿರ್ಬೇಕು ನೀವು.
3: ಹಾ ಖಂಡಿತ ಖಂಡಿತ, ಇವತ್ತೇ ಮೊದಲ ಬಾರಿ ಮಾಡಿದ್ದು.
1: ಏನ್ ಮಾಡ್ತೀರಾ?
3: ಯಾಕೆ ಹತ್ರ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಆಕಾಶವಾಣಿ 90 ವರ್ಷ ಆಯ್ತು ಅಂದ್ರಲ್ಲ ಅದೊಂಥರ ಖುಷಿ.
1: ಅದು ಅವತ್ತಿನ ದಿವಸನೇ ಕರೆ ಸಿಗ್ಬೇಕು ಅಂದ್ರೆ ನೋಡಿ, ಅದ್ರ ಆಶೀರ್ವಾದ ಎಷ್ಟಿರ್ಬೋದು ನಿಮ್ ಮೇಲೆ.
3: ನಮ್ಮಲ್ಲಿ 2-3 ರೇಡಿಯೋ
1: ಇದಾವೆ,
3: ಏನಪ್ಪ ರೇಡಿಯೋ ಹೆಂಗಿತ್ತಿದೆ ಅಂತ. ನಾವು ದಿನನಿತ್ಯ ಯೂಸ್ ಮಾಡ್ತೇವೆ, ಫ್ಯಾಕ್ಟ್ರಿಗೆ ಹೋಗೋದೀಗ.
1: ಫ್ಯಾಕ್ಟ್ರಿಗೆ ಹೋಗ್ತೀರಾ?
3: 6 ಕಾಲಕ್ಕೆ ಮೇಡಮ್, ಬೆಳಿಗ್ಗೆ 6 ಕಾಲಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ 8:30 ತನಕ ಉರಿತಾ ಇರುತ್ತೆ ರೇಡಿಯೋ. ಈಗ ಈಗಲೂ ಕೂಡ ಬಂದು ಹಾಕಿದೆ.
1: ಹೌದಾ, ಆಯ್ತು. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೇಳ್ತೀರಾ ಅಲ್ವಾ?
3: 11 ಗಂಟೆವರೆಗೂ. ಆಮೇಲೆ ಮುಖ್ಯವಾಗಿ ನಮ್ಮನೇಲಿ ಬಹಳ ಇಷ್ಟಪಡ್ತೀನಿ ನಮ್ಮಅಮ್ಮ ಅಂದ್ರೆ, ಇದು ಅರೆ ಚಿತ್ರಗೀತೆ
1: ರಾತ್ರಿ
3: ಹತ್ತುವರೆಗೆ ಹಾಕ್ತಿದ್ರು.
1: ಈಗ ದಿನ ಬರುತ್ತೆ ನೋಡಿ.
3: ಹಾ ಅದೊಂದು, ಆಮೇಲೆ ಕೆಂಪಣ್ಣ ಮತ್ತೆ ಕೆಂಪಕ್ಕಂತ ಅದೊಂದು ಬರೋದು,
1: ಮುಂಜಾನೆ ಮಾತು ಜಗುಲಿ ಮಾತು ಅಂತ ಬರ್ತಾ ಇತ್ತು.
3: ಮರೆಯಂಗೇ ಇಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ಆತ್ಮೀಯರ ದಿನ ಅಂದ್ರಲ್ಲ, ಆತ್ಮೀಯ ನಮ್ಮ ಸ್ನೇಹಿತ 1000 ಬಂದಕ್ಕಿಂತ ಹೆಚ್ಚಂತ ಯಾರ ಮನೆ ಇದ್ರಲ್ಲಿ ಹಾಕಿದ್ರು ಯೂಟ್ಯೂಬ್ ಅಲ್ಲಿ. ಅದು ನಿಜವಾಗ್ಲೂ ಅದಕ್ಕೆ ಅರ್ಥನೇ ಇಲ್ಲ ಬಿಡಿ ಮೇಡಮ್. ಆತ್ಮೀಯರು ಸಿಕ್ಕಿದ್ರೆ ಮಾತ್ರ ಎಂತ ಹೇಳಕ್ಕೆ ಪಡಬಿಡುತ್ತಲ್ಲ.
1: ಇವತ್ತು ನಿಮ್ಮ ಆತ್ಮೀಯ ರೇಡಿಯೋಗೆ ಕರೆ ಮಾಡೋ ಅವಕಾಶ ಸಿಕ್ಬಿಡ್ತಲ್ಲ. ಆಯ್ತು, ಓಕೆ ವಸಂತ್ ಕುಮಾರ್ ಅವರೇ. ಆಯ್ತು, ನಮಸ್ತೆ.
3: ನಮಸ್ತೆ.
1: ಓಕೆ, ವಸಂತ್ ಕುಮಾರ್ ಅವರು ಮೊದಲನೇ ಬಾರಿ ಕರೆ ಮಾಡಿದ್ರಲ್ವಾ. ಆಕಾಶವಾಣಿ ನಿರಂತರ ಕೇಳುಗರಂತೆ. ಆದ್ರೆ ಇವತ್ತು ಕರೆ ಸಿಕ್ತು, ಅವ್ರಿಗೆ ಖುಷಿಯಿಂದ ಮಾತಾಡಿದ್ರು. ಹಾಗೆ ನೋಡೋಣ ನಮ್ಮ ಮುಂದಿನ ಕಾಲರ್ ಏನ್ ಹೇಳಬಹುದು ಅಂತ ಹೇಳಿ. ಕರೆ ಬರ್ತಾ ಇಲ್ಲ ಕೇಳಿದ್ರೆ, ಕರೆ ಮಾಡಬೇಕು ಅಂತ ಹೇಳಿದ್ರೆ ನಾನು ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 200704 ಕರೆ ಮಾಡಬೇಕು ಆಯ್ತಾ. 08282 ಭದ್ರಾವತಿ ಎಸ್ಟಿಡಿ ಕೋಡ್ ಸಂಖ್ಯೆ. ಹಾಗೆ ಸ್ಥಿರ ದೂರವಾಣಿ ಸಂಖ್ಯೆ 200704. ಹಲೋ ಹಲೋ
4: ಹಲೋ.
1: ಹಾ ನಮಸ್ತೆ
4: ಮೇಡಮ್, ಪೇರಳ್ಳಿಯಿಂದ ರಾಮಕೃಷ್ಣ ಅಂತ.
1: ರಾಮಕೃಷ್ಣ ಅವರೇ ಹೇಳಿ, ಏನ್ ಹೇಳ್ತೀರಾ ಆಕಾಶವಾಣಿಗೆ, ಏನ್ ಶುಭ ಹಾರೈಸ್ತೀರ?
4: ಆಕಾಶವಾಣಿ ನಿತ್ಯ ನಿರಂತರ ಹೀಗೆ ಪ್ರಸಾರ ಆಗ್ತಾ ಇರ್ಲಿ ಮೇಡಮ್. ನಮ್ಮ ಯೂತ್ ಗೆಲ್ಲ ಒಳ್ಳೆ ಹೆಲ್ಪ್ ಆಗತ್ತೆ. ಮತ್ತೆ ಚಿನ್ನರ ಬಳಗ ಎಲ್ಲ ಬರುತ್ತಲ್ಲ ಮೇಡಮ್, ಅದೆಲ್ಲ ತುಂಬಾ ಚೆನ್ನಾಗಿ ಮೂಡ್ ಬರ್ತದೆ. ಮತ್ತೆ ಕತೆ ನಮ್ಮ ಜೊತೆ ಪ್ರೋಗ್ರಾಮ್ ಆಲ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಇಷ್ಟ ಇಲ್ಲ ಅನ್ನಾಗೆ ಇಲ್ಲ. ಅದು ಎಲ್ಲ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮೇಡಮ್. ಅದೇ ರೀತಿ ಇನ್ನು ಹೆಚ್ಚು ಹೆಚ್ಚಾಗಿ ಪ್ರೋಗ್ರಾಮ್ ಗಳನ್ನ ಮೂಡ್ ಬರ್ಲಿ ಅಂತ ನಮ್ಮ ಆಸೆಯ.
1: ಖಂಡಿತ ಖಂಡಿತ ಆಯ್ತು, ನಿರಂತರವಾಗಿ ಇರ್ಲಿ ಅಂತೀರಾ ಅಲ್ವಾ?
4: ನಿರಂತರವಾರ ಹೌದು ಮೇಡಮ್.
1: ಆಯ್ತು ಆಯ್ತು, ನಮಸ್ತೆ ನಮಸ್ತೆ.
4: ಅಂದ್ರೆ ಮೇಡಮ್ ಇನ್ನು ನೆಕ್ಸ್ಟ್ ಯಾವ್ದಾದ್ರು ನೆಕ್ಸ್ಟ್ ಚಾನಲ್ ಏನಾದ್ರು ಪ್ರಾರಂಭ ಮಾಡೋ ಚಾನ್ಸಸ್ ಇದೆಯಾ ಮೇಡಮ್?
1: ಇಲ್ಲ, ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ವಿಷಯಗಳು. ನಮಸ್ತೆ. ಓಕೆ, ರಾಮಕೃಷ್ಣ ಅವರು ಕೂಡ ನಿರಂತರವಾಗಿರ್ಲಿ ಅದ್ರ ಏನಂತೀವಿ ಸೇವೆ ಅಂತ ಹೇಳ್ತಾರೆ. ಹಲೋ
5: ನಮಸ್ಕಾರ ಮೇಡಮ್.
1: ನಮಸ್ಕಾರ, ರಾಜಶಂಕರ ಘಟ್ಟದಿಂದ ಹೇಳಿ. ನೀವಂತೂ ನಿರಂತರ ಕೇಳಿದ್ರು.
5: 80 ವರ್ಷದಿಂದ 60 ವರ್ಷದವರೆಗೆ ಆಕಾಶದಿಂದ ಸೇರಿ ಬಂದು ನಮ್ಮನ್ನೆಲ್ಲ ಒಂದು ಜ್ಞಾನ ಭಂಡಾರವನ್ನು ಕೇಳಿಸುವ ವಾಣಿಯೇ ಆಕಾಶವಾಣಿ. ಆಕಾಶವಾಣಿ ಅಂದ್ರೆ ಇಲ್ಲಿ ಯಾವ ವಿಚಾರ ಯಾವಿದೆ ಅಂತ ತಿಳಿದೂ ಇಲ್ಲ, ಹಿಡಿಯಂಗೂ ಇಲ್ಲ. ಆ ರೀತಿ ನಮ್ಮ ಅದರಲ್ಲೂ ಇತ್ತೀಚೆಗಂತೂ ನಮ್ಮ ನಿರೂಪಕರು ಸಹೋದರ ಸಹೋದರಿಯರ ಒಂದು ಮಾಹಿತಿ ಕಾರ್ಯಕ್ರಮ ನಮಗೆ ತುಂಬಾ ಅಚ್ಚುಮೆಚ್ಚಾಗಿದೆ, ತುಂಬಾ ಇಷ್ಟ ಆಗ್ತಾ ಇದೆ. ಆದ್ರೆ ನಮ್ಗೆ ಎಷ್ಟೋ ಒಂದು ಜ್ಞಾನನೇ ತುಂಬಿದೆ ಅಂತ ಒಂದು. ನಾನು ಸಾಮಾನ್ಯ ಮೇಡಮ್ 70 ವರ್ಷದಿಂದ ರಾಜ್ಯ ಹೇಳ್ತಿರ್ತಾ ಇದ್ದೀನಿ. ಅದರಿಂದ ಇಲ್ಲಿವರೆಗೆ ಏನೇನು ಕಾರ್ಯಕ್ರಮಗಳು ಬಂದಿರೋ ಕೆಲವೆಲ್ಲ ನಮ್ಮ ಸ್ಥಿತಿ ಪತ್ರದಿಂದ ದೂರ ಆಗಿದೆ, ಕೆಲವೊಂದು ಉಳ್ಕೊಂಡಿದೆ. ಅಲ್ಲಿಂದ ಇಲ್ಲಿವರೆಗೂ ಕೇಳ್ತಾನೆ ಇದ್ದೀನಿ. ಮುಂದೆ ನಾವು ಎಲ್ಲಿವರೆಗೆ ಇಟ್ಟು ಅಲ್ಲಿವರೆಗೂ ಕೇಳ್ತಾನೆ ಇರ್ತೀವಿ, ಅಲ್ಲಿವರೆಗೂ ನಮ್ಮ ಆಕಾಶವಾಣಿ ಇದ್ದೇ ಇರುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಚೆನ್ನಾಗಿದೆ. ಚಂದ್ರರು ವಿಶ್ವವನ್ನು ಯಾವ ರೀತಿ ಬಳಸ್ತಾರೋ ಅದೇ ರೀತಿ ನಮ್ಮ ಆಕಾಶವಾಣಿ ಇಡೀ ಪ್ರಪಂಚವನ್ನೇ ಸುತ್ತಿದ್ದೆ ಅಂತ ನಮ್ಮ ಆರೋಗ್ಯ.
1: ಆಯ್ತು ಆಯ್ತು ಆಯ್ತು, ಧನ್ಯವಾದಗಳು. ಓಕೆ, ಚಿಕ್ಕದಾಗಿ ಚೊಕ್ಕದಾಗಿ ಸದಾ ಬೆಳಗಲಿ ಆಕಾಶವಾಣಿ, ಸೂರ್ಯ ಚಂದ್ರರು ಬೆಳಗುವ ಹಾಗೆ ಅಂತ ಹೇಳಿದ್ರು ರಾಜ ಅವರು. ನೋಡೋಣ. ಹಲೋ ಹಲೋ, ನಮಸ್ತೆ.
6: ನಮಸ್ತೆ ಮೇಡಮ್.
1: ಹಾ ನಮಸ್ತೆ, ಲೀಲಾ ಅವರು. ಹಾ ಹೇಳಿ ಲೀಲಾ ಅವ್ರೆ, ಏನು ನೀವು ಕೂಡ ನಿರಂತರ ಕೇಳಿದ್ರು ಅಲ್ವಾ?
6: ಹೌದು ಮೇಡಮ್, ನಾವು ಸುಮಾರು 80 ಇರ್ಬೋದು, ಅದು ನಾವು ಚಿಕ್ಕವರಿಂದ ಕೇಳ್ತೀವಿ ಊರಲ್ಲಿ. ಹಳೆ ಕಾಲದಲ್ಲಿ ದೊಡ್ಡ ರೇಡಿಯೋ ಇರ್ತಿತ್ತಲ್ಲ ಮೇಡಮ್, ಅದು ನಾವೆಲ್ಲ ಮಲಗೋ ಇದ್ರ ಹತ್ರ ನಮ್ಮ ಮಾಳಿಗೆ ಅಂತ ಇರುತ್ತೆ ಹಳ್ಳಿ ಕಡೆ, ಅದ್ರ ಮೇಲೆ ನಾಗಂದಿಗೆ ಮುಂದೆ ಇಟ್ಟಿರ್ತೀವಿ ದೊಡ್ಡ ರೇಡಿಯೋ. 6 ಗಂಟೆಗೆ ಹಾಕ್ಬಿಡ್ತಿದ್ರು ನಾವು ಎಲ್ಲ ಹೇಳಿ ಹೇಳಿ. ಆ ರೇಡಿಯೋದಲ್ಲೆಲ್ಲ ಬಕ್ಕಿಗೆ ಶುರುವಾಯ್ತು ಅಂತ ಅದು ಒಂದು ಸೈರನ್ ಇದ್ದಂಗ್ ನಮ್ಗೆ. ನಾವೆಲ್ಲ ಇದು ಓದ್ಕೋಬೇಕು, ಅದಕ್ಕೆ ಮುಂಚೆನೆ ಹೇಳ್ಬೇಕು, ಅದು ಬಂದ್ರು ಹೇಳಿಲ್ಲ ಅಂದ್ರೆ ನಮ್ಗೆ ಒಪ್ಪಿಕೊಡೋರು ಆ ರೀತಿ. ಹಂಗಾಗಿ ನಮ್ಗೆ ಅವಾಗಿಂದ ಆ ರೇಡಿಯೋ ಬಗ್ಗೆ ಒಂಥರ ಒಂದು ಅಭಿಮಾನ ಇದ್ದೇ ಇದೆ. ಅದ್ರಲ್ಲಿ ಹಾಡು ಕೇಳ ಕೆಲವೊಂದು ಇಂದಿಗೂ ನಾವು ಬಕ್ಕಿಗೆ ತಗೊಂಡು ನೆನ್ಸ್ಕೊತೀವಿ ಅಂದ್ರೆ ಸುಬ್ಬಲಕ್ಷ್ಮಿ ಅವ್ರದ್ದು ಆಗಿರ್ಬೋದು, ಸುಮಾರಷ್ಟು ಭಕ್ತಿಗೀತೆಗಳು. ಅದರಿಂದಾನೆ ಅವಾಗಿಂದನೂ ನನ್ ತಲೆಗೆ ಅದು ಈ ಹಾಳು ಅವಾಗ ಬರ್ತಿತ್ತಲ್ಲ, ಈ ಹಾಳು ಅವಾಗ ಬರ್ತಲ್ಲ ಅಂತ ನೀವು ನೆನ್ಸ್ಕೊತೀನಿ. ಹಂಗೆ ಆ ರೀತಿ ನಾವು ಬೆಳೆದು ಬಂದರು. ಮತ್ತೆ ನಾವು ಇದು ಬಂದ ಮೇಲೂ ತಮ್ಮ ರೇಡಿಯೋ ತಂದು ಇಟ್ಕೊಂಡು ಆ ರೇಡಿಯೋದ ಒಂದು ಇತ್ತು ನಮ್ಗೆ ಹುಚ್ಚು, ಯಾಕೆಂದ್ರೆ ಕೇಳ್ತಿದ್ವಲ್ಲ. ಹಂಗಾಗಿ ರೇಡಿಯೋ ಇಟ್ಕೊಂಡು ಹಂಗೆ ಅದು ಹಾಳಾದ್ರೆ ಅವಳು ಹಿಂಗೆಲ್ಲ ಮಾಡ್ತಿದ್ವಿ.
1: ಏನೋ ಕಲ್ಕೊಂಡಂಗ ಭಾಸ ಆಗುತ್ತೆ ಅಲ್ವಾ?
6: ಹೌದು, ನಾ ಅಳ್ತಿದ್ದೆ ನಿಜವಾಗ್ಲು. ಮತ್ತೆ ಕ್ರಿಕೆಟ್ ಆಗ್ತದೆ ನಂಗೆ ಅದು ಅರ್ಥ ಆಗ್ತಿರ್ಲಿಲ್ಲ ಕ್ರಿಕೆಟ್.
1: ಅದೇ ಅದೇ,
6: ಅಯ್ಯೋ ಕ್ರಿಕೆಟ್ ಆಗ್ತಿದ್ರು ಅಂತ ಹೇಳಿ ಅವತ್ತೆಲ್ಲ ಒಂಥರ ಬೇಜಾರೇನಿಲ್ಲ ಹಂಗಂತ ಹಂಗಾಗ್ತಿತ್ತು. ಅಷ್ಟು ಒಳ್ಳೇದು, ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತದೆ ಬಿಡಿ ಈಗ, ತುಂಬಾನೇ ಚೆನ್ನಾಗಿದೆ. ಯಾಕೆ ನಾವು ಸುಳ್ಳು ಹೇಳಲ್ಲ, ಯಾಕಂದ್ರೆ ಜ್ಞಾನವರ್ಧನೆಗೂ ಅವಕಾಶ ಆಗುತ್ತೆ, ಮನೋರಂಜನೆಗೂ ಇರತ್ತೆ. ಅದ್ರ ಪ್ರತಿಯೊಬ್ರು ಯಾರ್ಯಾರು ಏನ್ ಬೇಕೋ ಅದೆಲ್ಲ ಆರೋಗ್ಯ ನಮ್ದೆಲ್ಲ ಆರೋಗ್ಯದಿಗೆ ಬೇಕಲ್ಲ, ಎಲ್ಲ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಆರೋಗ್ಯದ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಅವರು ನೀವ್ ಹೇಳ್ದಂಗೆ

0: Ну, я тоже мужчина, а сейчас только я потомером.
1: ಹೌದು
0: ಎಲ್ಲ ಜ್ಞಾನಾಂಜನೆ ನಮ್ಗೆ ಹೆಚ್ಚಿಸ್ಕೊಳ್ತೀವಿ, ಒಂದು ಮನೋರಂಜನೆ ಪಡ್ತೀವಿ
1: ಅಂದ್ರೆ ಆಗ ಅವರು ಮನೆಯಲ್ಲಿ ಪ್ರಾರಂಭ ಮಾಡಿದ್ರು ಅಲ್ವಾ? ಆಮೇಲೆ ನೋಡಿ ಹೇಗೆ ಡೆವಲಪ್ ಆಯ್ತು.
0: ಇದ್ರ ಕಡೆ ಎಲ್ಲ ಹೋಗಿ ಮಾಡೋರಂತೆ, ಇದ್ರಲ್ಲೆಲ್ಲ ಪಾರ್ಕ್ ಅಲ್ಲಿ ಇರ್ಕಡೆಲ್ಲ ಎಲ್ಲರಿಗೂ ಕೇಳ್ಬೇಕಿದ್ರು ಅಂತ ಆ ರೀತಿಯೆಲ್ಲ ಅವಕಾಶ ಐತಂತೆ.
1: ಅಂದ್ರೆ ಏನೇನೋ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಈಗ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅಲ್ವಾ, ಅದನ್ನ ಬೆಳೆಸ್ಬೇಕು.
0: ನಿಜವಾಗ್ಲು ಅವ್ರೊಂದು ಮಾಡಿದ ಕೆಲಸ ಇದೆಯಲ್ಲ, ನಮ್ಗೆ ಇವತ್ತಿಗೂ ಮಿಸ್ಟಿ ಆಗುತ್ತೆ. ನಾವು ಇಷ್ಟೊಂದು ಇತಿಹಾಸ ಗೊತ್ತೇ ಇರ್ಲಿಲ್ಲ, ಹಿಂಗೆ ನಮ್ಮ ನನ್ ಮಗನೇ ಎಲ್ಲ ಅದೊಂದು ಇತಿಹಾಸ ಇಷ್ಟ ಅಲ್ಲ ಅವನಿಗೆ, ಹಂಗಾಗಿ ಇತಿಹಾಸದ ಬಗ್ಗೆ ತಿಳ್ಕೊಳೋತಿಗೆ ಈ ವಿಷಯ ಗೊತ್ತಾಯ್ತು. ಅವಾಗ ನಮ್ಗೆ ಖುಷಿ ಆಗೋಯ್ತು, ಇಷ್ಟೊಂದು ನಮ್ಮ ಊರಿಂದಾನೇ ಶುರುವಾಗಿದೆ ಇದು ಅಂತೇಳಿ
1: ತುಂಬಾ
0: ಖುಷಿ ಆಯ್ತು. ಹಂಗಾಗಿ ನಮಗೂ ಭಾರಿ ಇಷ್ಟ ಅಂದ್ರೆ ಕೇಳೋದು ಪ್ರತಿಯೊಂದನು.
1: ಅದರ ಉದ್ದೇಶನೇ ಹಾಗಲ್ವಾ, ಮಾಹಿತಿ ಶಿಕ್ಷಣ ಮನೋರಂಜನೆ ಅಂತಾನೆ ಅಲ್ವಾ? ಹಾಗಾಗಿ ಎಲ್ಲದೂ ನಿಮಗೆ ಸಿಗ್ತಾ ಇದೆ. ಹಾ ಹೇಳಿ, ಏನ್ ಹೇಳ್ಬೇಕು ಅಂತೀರಾ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ?
0: ನೋಡ್ರಿ, ನೀವು ಮೊನ್ನೆ ಒಂದ್ ಕಾರ್ಯಕ್ರಮ ಭಾನುವಾರ ಮಾಡಿತ್ತು 4 ಗಂಟೆಯಿಂದ 5 ಗಂಟೆ ಅದ್ರಲ್ಲಿ ಎಂತ ಪ್ರತಿಭೆಗಳು ಇದಾರೆ ಅಂದ್ರೆ ನಿಜವಾಗ್ಲೂ ಅವ್ರನ್ನೆಲ್ಲ ನಾವು ಅದಕ್ಕೊಂದು ಇರೋದು ಅಂತ ನೋಡೋದ್ರಷ್ಟಿನೇ ಬೇರೆ
1: ಇರೋದು. ಹೌದು ಹೌದು,
0: ನಿಜವಾಗ್ಲೂ ನಾನು ನನ್ ತೋಟೆ ಅದನ್ನೇ ಮಾತಾಡ್ಕೊಂಡಿದ್ದೆ. ಒಳ್ಳೆ ಕಾರ್ಯಕ್ರಮ ಬಂತು, ಎಷ್ಟು ಚೆನ್ನಾಗಿತ್ತು. ನಾನ್ ಕಾಪುಕೊಂಡು ನಾನ್ ಮಲ್ಕೊಂಡು ಕಣ್ ಬಿಟ್ಕೊಂಡು ಅದನ್ನ
1: ಪ್ರತಿಭೆಯನ್ನ ಹೊರಗ್ ತೆಗಿಯೋ ಪ್ರೋಗ್ರಾಮ್ ಆಗ್ತಾ ಇರುತ್ತೆ.
0: ಎಂತ ಒಳ್ಳೆ ಕಲಾವಿದರಾದ್ರೆ, ಏನೋ ಒಂದ್ ತಪ್ಪು ಮಾಡಿದ್ರೆ, ಏನೋ ಒಂದ್ ಸಣ್ಣ ತಪ್ಪಿನಿಂದ ಅವ್ರ ಪಾಪ ಆಸ್ತಿಗೆ ಬಂದಿರ್ತಾರೆ.
1: ಸರಿ,
0: ಅಂದ್ರೆ ಯಾರು ತಪ್ಪು ಮಾಡಿದ್ರೇನ್ ಯಾರು ಇಲ್ಲ, ಆದ್ರೂ ಅವ್ರಿಗೊಂದೇನೋ ಒಂದು ಕಮ್ಮಿ ಆಗಿ
1: ಆಯ್ತು.
0: ಅದೆಲ್ಲ ಜನಗಳಿಗೆ ಗೊತ್ತಾಗುವಂಗ್ ಮಾಡಿದ ಒಂದು ಆಕಾಶವಾಣಿ ಅದ. ಆಕಾಶವಾಣಿ ಇನ್ನೂ ಇರ್ಲಿ, ನಿರಂತರವಾಗಿ ಎಲ್ಲಾರು
1: ನಿರಂತರವಾಗಿರುತ್ತೆ. ಆಯ್ತು ಆಯ್ತು,
0: ಎಲ್ಲಾರಿಗೂ
1: ಖಂಡಿತ. ಆಯ್ತು ಆಯ್ತು, ಅಂದ್ರೆ ಮನೆಗಳಲ್ಲಿ ಸ್ವಲ್ಪ ಅವೇರ್ನೆಸ್ ಮೂಡಿಸ್ಬೇಕು, ಅಂದ್ರೆ ಕೇಳೋ ರೀತಿ ಮಾಡ್ಬೇಕು. ಹಾಕಿದ್ರೆ ಅವಾಗ ಅವಾಗ ಕಿವಿ ಮೇಲೆ ಬೀಳ್ತಾ ಇದ್ರೆ ಮುಂದೊಂದ್ ದಿವಸ ಅವರಾಗೆ ರೇಡಿಯೋ ಟ್ಯೂನ್ ಮಾಡ್ತಾರೆ.
0: ಅವ ಪಮ್ಮ ರೇಡಿಯೋ ಹಾಕು, ರೇಡಿಯೋ ಹಾಕು ಅಂತ ಬರ್ತಾನೆ. ಅದು ಮಕ್ಕಳಿಂದ ಕೇಳಿಸ್ತಾ
1: ಇದ್ರೆ
0: ಅವರಿಗೆ ಅದ್ರ ಬಗ್ಗೆ
1: ಅರಿವು ಬರುತ್ತೆ, ಆಸಕ್ತಿ ಬರುತ್ತೆ, ಆಸಕ್ತಿ ಮೂಡುತ್ತೆ. ಆಯ್ತು ಲೀಲಾ ಅವ್ರೆ,
0: ಧನ್ಯವಾದ,
1: ಧನ್ಯವಾದಗಳು, ನಮಸ್ತೆ. ಆಯ್ತು ಕೆಳಗ್ರೆ, ನಿಮಗ್ ಕೂಡ ಆಕಾಶವಾಣಿ 90 ಹರಿಯದಲ್ಲಿದೆ ಅಲ್ವಾ, ಹಾಗಾಗಿ ನಿಮಗೂ ಶುಭ ಹಾರೈಸ್ಬೇಕು, ಅಥವಾ ಅದ್ರ ಕುರಿತಾಗಿ ಅದಕ್ಕೋಸ್ಕರ ಒಂದು ಲೈನ್ ಅಲ್ಲಿ ಶುಭ ಹಾರೈಸ್ಬೇಕು ಅಥವಾ ಹಾಡು ಹೇಳಬೇಕು ಅಥವಾ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಾದ್ರೆ ನಮ್ಗೆ ಕರೆ ಮಾಡಬಹುದು. 200704ಕ್ಕೆ ಕರೆ ಮಾಡಿ ಕೇಳಿದ್ರೆ. ಹಲೋ,
2: ಗುಡ್ ಈವ್ನಿಂಗ್ ವಿದ್ಯಾ ಮೇಡಮ್.
1: ಗುಡ್ ಈವ್ನಿಂಗ್, ತಮ್ಮ ಹೆಸರು?
2: ಮಯೂರ್ಕೋಟಿ, ಜನಪುರ.
1: ಮಯೂರ್ಕೋಟಿ ಅವರೇ ಹೇಳಿ.
2: ಆಕಾಶವಾಣಿಯ 90 ಹುಟ್ಟುಹಬ್ಬದ ಶುಭಾಶಯ ಮೇಡಮ್.
1: ಶುಭಾಶಯಗಳು ಆಕಾಶವಾಣಿಗೆ, ನಾವು ಹೇಳ್ಬಿಡೋಣ.
2: ಆಕಾಶವಾಣಿಯ ಎಲ್ಲ ಪ್ರೋಗ್ರಾಮ್ ಒಳ್ಳೆ ಚೆನ್ನಾಗಿ ಬರ್ತಿದೆ ಮೇಡಮ್. ಸುಮಾರು ನಾವು ಒಂದು 40-45 ವರ್ಷದಿಂದ ಕೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಇದು ಆಕಾಶವಾಣಿ ಇದು ಸುಂದರಳಿಲಿ ಇತ್ತು ಮುಂಚೆ ಮೇಡಮ್. ಅವಾಗ ಅಲ್ಲಿಂದಾನು ನಾವು ಸಣ್ಣ ಮಕ್ಕಳಿದ್ದಾಗಿಂದನು ತುಂಬಾ ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ಪ್ರೋಗ್ರಾಮ್. ಮತ್ತೆ ಅಲ್ಲಿಂದ ಸವಿನೆನಪು ಹಾಡುಗಳು, ಆ ಹಾಡು ಕೇಳ್ತಾ ಇದ್ದಾರೆ ಅಪ್ಪ ಅಮ್ಮ ನಿಮ್ಗೆ ಅದನ್ನ ಆಕಾಶವಾಣಿ ಹಾಡು ಕೇಳ್ತಾನೆ ಊಟ ಮಾಡ್ತಾ ಇದ್ರು, ಹಂಗೆ ನಿದ್ರಿಸ್ತಾ ಇದ್ರು.
1: ರೇಡಿಯೋ ಹಾಕ್ದಲ್ಲಿ ನಿದ್ದೆ ಮಾಡ್ತಿರ್ಲಿಲ್ಲ ಅಲ್ಲ,
2: ಇಲ್ಲ ಅದು ಕೇಳೇ ನಿದ್ದೆ ಮಾಡ್ತಿದ್ವಿ ಮೇಡಮ್.
1: ಹತ್ತುವರೆಗೆ
2: ಬರ್ತಿತ್ತಲ್ಲ ಅಂತ ಅದು ಕೇಳ್ತಾನೆ ನಾವು ನಿದ್ದೆ ಮಾಡ್ತಿದ್ವಿ. ಆಕಾಶವಾಣಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಇದೆ, ಒಳ್ಳೊಳ್ಳೆ ವಿಚಾರ, ಆಚಾರ ವಿಚಾರ, ಜ್ಞಾನದೇ ಎಲ್ಲ ಮೂಡಿಸಿದೆ. ಹೀಗೆ ನಿರಂತರವಾಗಿ ನಡೀಲಿ ಅನ್ನೋ ಒಂದು ಆಸೆ ನಮ್ಗುನು.
1: ಆಯ್ತು, ನಿರಂತರವಾಗಿರುತ್ತೆ ಆಕಾಶವಾಣಿ ಅಲ್ವಾ,
2: ಜ್ಞಾನ ಭಂಡಾರ. ಎಲ್ಲ ವಿಚಾರದಲ್ಲೂ ಸಣ್ಣ ಮಕ್ಕಳಿಂದ ಆಗ್ಲಿ ದೊಡ್ಡವರಾಗ್ಲಿ ಎಲ್ಲರೂ ವಯಸ್ಸರು ಎಲ್ಲರೂ ಕೇಳಂತ ವಿಚಾರಗಳೆಲ್ಲ
1: ನೋಡಿ, ಇವತ್ತೊಂದು ಅವಕಾಶ ಆಗಿದೆಯಲ್ಲ ನಿಮಗೆ ಅದಕ್ಕೆ ವಿಶ್ ಮಾಡಕ್ಕೆ ಅಲ್ವಾ. ಆಯ್ತು ಆಯ್ತು, ಧನ್ಯವಾದಗಳು ಮಯೂರ್ಕೋಟಿ ಅವರೇ, ನಮಸ್ತೆ. ಓಕೆ, ಇವತ್ತು ಒಂಥರ ಅದೇ ಸುದಿನ, ಅಲ್ವಾ? ಇಷ್ಟೊಂದು ಜನಕ್ಕೆ ಕರೆ ಸಿಗದೇ ಇದ್ದವ್ರಿಗೆ ಸಿಗ್ತಾ ಇದೆ, ಸಿಗ್ತಾ

0: ಇರೋರಿಗೆ ಕೆಲವ್ರಿಗೆ ಕರೆ ಸಿಗ್ತಾ ಇಲ್ಲ ಅಂತ ಕೆಲವ್ರು ಪಾಪ ಬೇಜಾರು ಮಾಡ್ಕೋತಾ ಇದ್ರೆ, ನಮಸ್ತೆ ಫೋನ್ ಕರೆ ಸಿಗ್ತಾ ಇಲ್ಲ ಅಂತ ಯಾರೋ ಒಬ್ರು ಹಾಕಿದ್ದಾರೆ ಸಂದೇಶವನ್ನ. ವಾಟ್ಸಪ್ ಸಂದೇಶದ ಹಾಡು ನಿಮ್ಮ, ನಾವು ವಾಟ್ಸಪ್ ಸಂದೇಶದ ಹಾಡು ಹಾಕ್ತಾ ಇಲ್ವಲ್ಲ. ಓಕೆ, ಯಾರು 284 ಕೊನೆಗೊಳ್ತಾರೆ ಸಂಖ್ಯೆಯಿಂದ ಕಳಿಸ್ತಾ ಇದ್ದಾರೆ, ನೋಡೋಣ. ಕೊನೆ ಸಮಯಗಳನ್ನು ನಾವು ಫೋನ್ ಸಂದೇಶಗಳಿಗೆ ಇಟ್ಕೊಳ್ಳೋಣಂತೆ. ಈಗೇನಿದ್ರು ಫೋನ್ ಕರೆಯನ್ನು ಸ್ವೀಕಾರ ಮಾಡೋಣ. ಅಷ್ಟರ ಮಧ್ಯೆ ನಾವೊಂದು ಪುಟ್ಟ ಜಾಹೀರಾತು ವಿರಾಮ, ಒಂದು 20 ಜಾಹೀರಾತು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಓಕೆ, ನಮ್ಮ ಕೇಳುಗರು ಕಾಲರ್ ಯಾರು ಕರೆ ಮಾಡ್ತಾ ಇದಾರೆ ನೋಡೋಣ. ನಮ್ಮ ಆಕಾಶವಾಣಿಗೆ ಯಾವ ರೀತಿ ಶುಭ ಹಾರೈಸ್ತಾರೆ ನೋಡೋಣ. ಹಲೋ, ಹಲೋ, ಓಕೆ, ಕರೆ ಕೆಲವ್ರಿಗೆ ಪಾಪ ಕಟ್ ಆಗ್ತಾರೆ, ಯಾಕಂದ್ರೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಬಿಸಿ ಬರುತ್ತೆ ಅವರು ಕಟ್ ಮಾಡಿದ ತಕ್ಷಣ, ಇದು ಮಾಡಿದ ತಕ್ಷಣ ಒಂದೊಂದ್ಸಲ ಕನೆಕ್ಟ್ ಆದರೂ ಒಂದ್ಸಲ ಕಟ್ ಆಗ್ಬಿಡುತ್ತೆ ನೋಡೋಣ. ಹಲೋ, ನಮಸ್ತೆ.
4: ಹಲೋ,
0: ಹಾ, ಕೋರ್ಪಡೆ ಅವರು?
4: ಹಾ ಹೌದು,
0: ಹೇಳಿ ನರೇಂದ್ರ ಕೋರ್ಪಡೆ ಅವರೇ.
4: ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ, ಉತ್ಪ್ರೇಕ್ಷೆ ಮಾತನಾಡಬಾರ್ದು ನಾವು. ಮೊದ್ಲಿದಷ್ಟು ಕ್ರೇಜ್ ಕಮ್ಮಿ ಆಗಿರ್ಬೋದು, ಯಾಕಂತಂದ್ರೆ ಜನಸಂಖ್ಯೆ ಅನುಪಾತ ತಗೊಂಡ್ರೆ ಕೇಳುಗರ ಸಂಖ್ಯೆ ಯಾವಾಗ ಈ ದೂರದರ್ಶನ ಬರೋಕ್ಕಿಂತ ಮುಂಚೆ, ಮೊಬೈಲ್ಗಳು ಬರೋಕ್ಕಿಂತ ಮುಂಚೆ ಏನಿತ್ತು ಆ ರೇಷಿಯೋ ತಗೊಂಡ್ರೆ ರೇಷಿಯೋದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಮಾಧ್ಯಮಗಳ ಜೊತೆಗೆ ಸ್ವಲ್ಪ ಸ್ಪರ್ಧೆನಲ್ಲಿ ಬಿದ್ದಿದ್ದೀವಿ.
0: ನರೇಂದ್ರ ಗೋರ್ಪಡೆ ಅವರೇ, ಇವತ್ತು 90 ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ ಆಕಾಶವಾಣಿ ಅಲ್ವಾ? ಅದು ಎಷ್ಟೆಲ್ಲ ಅಡೆತಡೆಗಳಿದ್ರು ಅದರ ಜೊತೆಗೆ ಪೈಪೋಟಿಯಲ್ಲಿ ಇಳಿದು ಅದು ಅದರ ಜನಪ್ರಿಯತೆ ಉತ್ತುಂಗದಲ್ಲೇ ಇದೆ. ಅಂದ್ರೆ ಕೆಲವೊಂದು ಕಡೆ ಮೇ ಬಿ ನೀವು ಹೇಳದ ಹಾಗೆ ಬೇರೆ ಬೇರೆ ರೂಪಗಳನ್ನು ತಗೊಂಡಿರ್ಬೋದು, ಹಾಗಾಗಿ ಈ ದಿವಸ ಕೇವಲ ಅದು ಶುಭ ಹಾರೈಸಿದ್ರೆ ಸಾಕು ಅಲ್ವಾ? ನೀವು ಯಾವ ರೀತಿ ಹಾರೈಸ್ತೀರಾ ಅಂತ
4: ಶುಭ ಹಾರೈಸೋಣ. ಬಟ್ ಕಾಂಪಿಟೇಷನ್ ಇದೆಯಲ್ಲ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ನಾನು ಸಹ ಅದ್ರ ಸ್ವಲ್ಪ ಕಟ್ಟ ಅಭಿಮಾನಿ
0: ಆಗಿರೋದ್ರಿಂದ ನಿರಂತರವಾಗಿ
4: ಶ್ರೋತೃ ಆಗಿರೋದ್ರಿಂದ, ಯಾಕಂತಂದ್ರೆ ಅದು ಆಕಾಶವಾಣಿ ನಮಗೆ ಕೆಲವು ಒಂದು ಲಾಭಗಳನ್ನ ಲಾಭ ಪಡೆದಿದ್ದೀನಿ ಅಂತ ಹೇಳ್ಬೋದು ನಾನು ಆಕಾಶವಾಣಿಯಿಂದ. ಸ್ವಲ್ಪ ನಿರೂಪಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ, ಐಡೆಂಟಿಟಿ ಕೊಟ್ಟಿದೆ, ಇವೆಲ್ಲ ಪ್ಲಸ್ ಪಾಯಿಂಟ್ಸ್ ಇದೆ. ಬಟ್ ಏನಪ್ಪ ಅಂದ್ರೆ ಸ್ಪರ್ಧೆನಲ್ಲಿ ಉಳ್ಕೋಬೇಕು ಅಂತಂದ್ಬಿಟ್ರೆ ಈಗ ಸ್ವಲ್ಪ ಕಷ್ಟ, ಸ್ವಲ್ಪ ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿ ಎದುರಿಸಬೇಕಾಗಿದೆ ಈಗ. ಅದರಲ್ಲೂ ನಾವು ಅಂದ್ರೆ ಉಳ್ಕೊಂಡಿದೆ ಅಂತ ಅಂದ್ಮೇಲೆ ಅದು ಒಂದು ದೊಡ್ಡ ಮಾತೆ. ಅದು
0: ಅದೇ, ನೀವೇನಂತ ಹಾರೈಸ್ತೀರಾ?
4: ಉಳ್ಕೊಂಡು ಕಂಟಿನ್ಯೂ ಆಗ್ತಾ ಇತ್ತು, 90 ಸತತವಾಗಿ ಬರ್ತಾ ಇದೆ ಅಂತ, ಅದು ಒಂದು ದೊಡ್ಡ
0: ಮಾತು.
4: ಅದಕ್ಕೋಸ್ಕರ ನಾವು ಈ ಅಸ್ತಿತ್ವ ಹೀಗೆ ಉಳ್ಕೊಂಡೋಗ್ಲಿ ಅಂತ ಹೇಳಿ ನಾವು ಹಾರೈಸೋಣ. ನಮ್ಮಲ್ಲಿ ನಾವು ಯಾರು ಅಭಿಮಾನಿ ಶ್ರೋತೃಗಳಿದ್ದೀವಿ, ಇದಕ್ಕೆ ನಿರಂತರವಾದ ಒಂದು ಪಾರ್ಟಿಸಿಪೇಷನ್ ಭಾಗವಹಿಸೋದೇನಿದೆ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು.
0: ಭಾಗವಹಿಸುವಿಕೆ ನಿರಂತರವಾಗಿರ್ಲಿ ಅಂತೀರಾ?
4: ಯಾಕಂದ್ರೆ ನಾವು ಅದು ಹೊಸಬರಿಗಿಂತ ನಾವು ಹಳಬರಿ ಏನಿದ್ದೀವಿ, ಕೈ ಬಿಡಬಾರ್ದು ಆಕಾಶವಾಣಿನ.
0: ಓಕೆ ಓಕೆ,
4: ಆಕಾಶವಾಣಿ ಸ್ವಲ್ಪ ಉಪ್ಪು ಉಪ್ಪು ತಿಂದಿದ್ದೀವಿ,
0: ನಮ್ಮ ಕರ್ತವ್ಯ ಆಗುತ್ತೆ ಅಂತೀರಾ ನೀವು ಅಲ್ವಾ? ನಮ್ಮ ಕರ್ತವ್ಯ ಆಗುತ್ತೆ ಅಂತ ಹೇಳ್ತೀರಾ?
4: ಕರ್ತವ್ಯ ಏನು ಯಾಕಂತಂದ್ರೆ ಅದು ಸ್ವಲ್ಪ ಅದು ಋಣ ಅಂತಂದ್ಮೇಲೆ ನಾವು ತೀರಿಸ್ಕೊಳ್ಳೇಬೇಕು.
0: ಆಯ್ತು,
4: ಅದಕ್ಕೋಸ್ಕರ ಈ ಗೋರ್ಪಡೆ ಅನ್ನೋದನ್ನ ಸ್ವಲ್ಪ ಒಂದ್ 26 ಸ್ವಲ್ಪ ಐಡೆಂಟಿಟಿ ಕೊಟ್ಟಿದೆ ಕೆಲವು ಶ್ರೋತೃಗಳಿಗೆ. ಅದನ್ನ ನಾವು ಅದನ್ನ ತೀರಿಸ್ಬೇಕು ಈಗ ಅಂತಂದ್ರೆ ನಮ್ಮ ಜೀವಿತದ ಕೊನೆವರೆಗೂ ಸಹ ಆದಷ್ಟು ಸಹ ಇದಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಸಮಯದಲ್ಲಿ, ಸಮಯ ಇಲ್ಲ ಅಂತಂದ್ರೆ ಸಮಯ ಮಾಡ್ಕೊಂಡು ನಮ್ಮಂತವ್ರು ಹೊಸಬರು ನೋಡೋಣ. ಯಾಕಂದ್ರೆ ನಾವು ಹಳಬರು ಕಂಟಿನ್ಯೂ ಅದ್ದಿದ್ ಮುಂದುವರ್ಸ್ಕೊಂಡು ಹೋದ್ರೆ ಆಮೇಲೆ ಹೊಸಬರ ಲೆಕ್ಕ.
0: ನಾವು ಮಾರ್ಗದರ್ಶಕರಾಗಿರ್ಬೇಕು ಅಂತೀರಾ? ಆದ್ರೆ ಈಗ ಯೂತ್ಸ್ ತುಂಬಾ ಜನ ರೋಲ್ ಮಾಡಲ್ ಯೂತ್ಸ್ ತುಂಬಾ ಜನ ಕೇಳ್ತಿದ್ದಾರೆ ಗೋರ್ಪಡೆ ಅವ್ರ, ಈಗ ಅಲ್ವಾ, ಯೂತ್ಸ್ ಕೂಡ ಯುವ ಜನತೆ ಕೂಡ ಕೇಳ್ತಾ ಇದಾರೆ.
4: ಕರೆಕ್ಟ್, ಈಗ ನಾವು ರೋಲ್ ಮಾಡಲ್ ಕಂಟಿನ್ಯೂಸ್ ಬಿಟ್ರೆ ಕೇಳಿದ್ರು, ಗೋರ್ಪಡೆಯವರು ಪ್ರತಿದಿನ ಟ್ರೈ ಮಾಡ್ತಾರಲ್ಲ, ಟ್ರೈ ಮಾಡ್ಕೊಂಡು ಅವ್ರು ಪಾಲಿಸ್ಬೇಕು, ಅವರು ಸಹ
0: ಪಾಲಿಸ್ಬೇಕು.
4: ಲೈನ್ ಸಿಗಲ್ಲ ಅಂತೇಳಿ ಬೇಜಾರಾಗ್ಬೇಡಿ,
0: ಪ್ರಯತ್ನ ನಿರಂತರ ಇರಲಿ.
4: ಪ್ರಯತ್ನ ಮಾಡಿ ಕೈ ನೋವುತ್ತೆ ಅಂತಂದ್ರೆ ನೋವುತ್ತೆ, ಆದ್ರೆ ಒಂದಿನ ಸಿಕ್ಕೇ
0: ಸಿಗುತ್ತೆ. ಹೌದು, ಆಯ್ತು.
4: ಈಗ ಇನ್ನೊಂದು ನನಗೆ ಅನುಭವ ಆಗಿದೆ, ಅದು ಅನುಭವ ಆಗಿ ನಾನು ಬಿಟ್ಟಿಲ್ಲ. ನಾನು ಸತತವಾಗಿ ರೀಡೈಲಿಂಗ್, ಫಾಸ್ಟ್ ರೀಡೈಲಿಂಗ್ ಮಾಡಿ ಇವತ್ತು ಇವತ್ತು ನಾನು ಅದನ್ನ ಲೈನ್ ಹಿಡಿಯಲೇಬೇಕು ಅನ್ನೋ ಹುಮ್ಮಸ್ಸಿಂದ ನಾನು ಡೈಲಿ ಕೂತಿರ್ತೀನಿ.
0: ಆಯ್ತಾಯ್ತು, ಖಂಡಿತ, ಧನ್ಯವಾದ.
4: ದಯವಿಟ್ಟು ನೀವು ಬೇಜಾರಾಗ್ಬೇಡಿ, ಲೈನ್ ಸಿಗ್ದಾ ಇರೋರು ಆದಷ್ಟು ಸತತವಾಗಿ ಪ್ರಯತ್ನ ಮಾಡಿ. ಧನ್ಯವಾದಗಳು.
0: ಓಕೆ, ಧನ್ಯವಾದ. ಓಕೆ, ಕೇಳುಗರು ಋಣ ಸಂದಾಯ ಮಾಡೋಣ ಅಂತ ಹೇಳ್ತಾರೆ ನರೇಂದ್ರ ಗೋರ್ಪಡೆಯವರು. ಯಾಕಂದ್ರೆ ಕರೆ ಸಿಕ್ಕಲಿಲ್ಲ ಅಂದ ತಕ್ಷಣ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ ಕೆಲವರು, ಅದು ತಪ್ಪು. ಯಾಕಂದ್ರೆ ಯಾರಿಗೂ ಇಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರಲ್ಲ, ಯಾರು ಕರೆ ಮಾಡ್ತಾರೋ ಅವ್ರಿಗೆ ಆ ಲೈನ್ ಹಾಗೇನೆ ಅಲ್ವಾ, ಒಬ್ರದ್ದು ಆದ ತಕ್ಷಣ ಒಬ್ರಿಗೆ ಸಿಗುತ್ತೆ. ಹಾಗಾಗಿ ಯಾರು ಬೇಜಾರು ಮಾಡ್ಕೋಬಾರ್ದು. ಸಿಕ್ಕಾಗ ನೀವು ಮಾತಾಡಿ, ಸಿಕ್ಕದೇ ಇದ್ದಾಗ ಮರಳಿ ಯತ್ನ ಮಾಡಿ. ಹಲೋ,
5: ಹಲೋ,
0: ನಮಸ್ತೆ ಜಯಮ್ಮ ಅವರು.
5: ಹೌದು.
0: ಏನ್ ಇವತ್ತು ಫೋನ್ ಹತ್ರನೇ ಕುತ್ಕೊಂಡ್ಬಿಟ್ಟಿದ್ರೆ ಏನ್ ಕತೆ?
5: ಫೋನ್ ಹಿಡ್ಕೊಂಡ ಕುಂತಿದ್ದೀನಿ.
0: ಆಯ್ತು ಜಯಮ್ಮ ಅವರೇ, ಏನ್ ಹೇಳ್ತೀರಾ ಆಕಾಶವಾಣಿ 90 ವರ್ಷ ಅಲ್ಲ
5: ಆಕಾಶವಾಣಿಗೆ, 101 ಜನ್ಮಕ್ಕೂ ಆಕಾಶವಾಣಿ ಹಿಂಗೇ ಇರ್ಲಿ ಅಂತ ಬೇಡ್ಕೊಂತೀನಿ.
0: 101 ಜನ್ಮಕ್ಕೂ ಹಾಗೆ ಇರ್ಲಿ ಅಂತೀರಾ? ನೋಡಿ ಎಷ್ಟು ಚೆನ್ನಾಗಿ
5: ಸವಿಬಾರ್ದು ಆಕಾಶವಾಣಿ, ಯಾವ್ದಕ್ಕೂ ಹಿಂದೆ ಬೀಳಬಾರ್ದು. ಎಲ್ಲಾ ಪ್ರೋಗ್ರಾಮ್ ಕಿಂತಲೂ ಮುಂದೆ ಬರ್ಬೇಕು ಆಕಾಶವಾಣಿ
0: ಅನ್ನೋದೇ. ಆಯ್ತು ಆಯ್ತು, ನಿಮ್ ಶುಭ ಹಾರೈಕೆ ಖಂಡಿತ ಮುಟ್ಟಿರುತ್ತೆ ಆಕಾಶವಾಣಿಗೆ. ಆಯ್ತಾ?
5: ಎಲ್ಲಾದ್ರಲ್ಲೂ ಮುಂದ್ ಬರ್ಬೇಕು ಆಕಾಶವಾಣಿ, ಎಲ್ಲಾ ಮಕ್ಕಳ ತಲೆಯಲ್ಲ ತುಂಬಬೇಕು.
0: ಆಯ್ತು ಆಯ್ತು.
5: ಎಲ್ಲ ಟಿವಿ ಮೊಬೈಲ್ ಅದು ಇದು ಈಗ ಬಂದಿರೋದ್ ಮೇಡಮ್.
0: ಹೌದು, ಇರ್ಲಿ ಬಿಡಿ,
5: ಹುಡುಗರಿಂದ ಕೇಳಿರೋದ ಆಕಾಶವಾಣಿ.
0: ಇರ್ಲಿ ಬಿಡಿ, ಖುಷಿಯಲ್ಲಿ ಖುಷಿ ಮಾತಾಡ್ಬಿಡೋಣ ಸಾಕು ಅಲ್ವಾ? ಆಯ್ತು, ನಮಸ್ತೆ ಜಯಮ್ಮ ಅವ್ರೆ.
5: ನಮಸ್ತೆ.
0: ಜಯಮ್ಮ ಅವರು ನೋಡಿ ಸಂಕ್ಷಿಪ್ತವಾಗಿ ಚಂದ ಮಾಡಿ ಹೇಳಿದ್ರು, 101 ಜನ್ಮಕ್ಕೂ ಹೀಗೆ ಇರ್ಲಿ ಆಕಾಶವಾಣಿ ಅಂತ ಹೇಳಿದ್ರು. ಹಾಗೆ ಕೇಳಿದ್ರೆ ನೀವು ಕೂಡ ಕರೆ ಮಾಡ್ಬೇಕಾ, ಪ್ರಯತ್ನ ಮಾಡ್ತಾ ಇರಿ. 200704ಕ್ಕೆ ಕರೆ ಮಾಡಿ ನೀವು ಕೂಡ ಆಕಾಶವಾಣಿಗೆ ಶುಭ ಹಾರೈಸ್ಬೋದು. ಮಾಡ್ತಿರಲ್ವಾ ಕೇಳಿದ್ರೆ, ಅಯ್ಯೋ ಕರೆ ಸಿಕ್ಲಿಲ್ಲ, ಕೈ ನೋವು ಆಯ್ತಪ್ಪ ಏನಪ್ಪ ಅಂತ ಉಸ್ ಅಂತ ಕೂತ್ಕೋಬೇಡಿ ಅಂತೇಳಿ ಗೋರ್ಪಡೆ ಅವ್ರು ನಿಮ್ಗೆ ಆಗ್ಲೇ ಸಲಹೆ ಕೊಟ್ಬಿಟ್ಟಿದ್ದಾರೆ, ನೋಡೋಣ. ಹಲೋ,
6: ಹಲೋ,
0: ನಮಸ್ತೆ
6: ಮೇಡಮ್. ಏನು ಆಕಾಶವಾಣಿಗೆ ಹಾಕಿ ಅಂತ ಕೇಳ್ತಿದ್ದೀರಾ?
0: ತಮ್ಮ ಹೆಸರು ಎಲ್ಲಿಂದ? ಎನ್ಆರ್ಪುರದಿಂದ ರತ್ನಾವತಿ ಅವರೇ. ಏನ್ ಗೊತ್ತಾ, ಇವತ್ತು 90ರ ಸಂಭ್ರಮದಲ್ಲಿದೆ ಆಕಾಶವಾಣಿ, ಹಾಗಾಗಿ ನೀವು ಶುಭ ಹಾರೈಸ್ತೀರಾ? ಯಾವ ರೀತಿ ಶುಭ ಹಾರೈಸ್ಲಿಕ್ಕೆ ಇಷ್ಟಪಡ್ತೀರಾ?
6: ಅದು ಕಾಲ ಈಗ ಕಾಲದಾಗಿ
0: ಯಾವಾಗ್ಲೂ ಸ್ವಲ್ಪ ರೇಡಿಯೋ ದಿಂದ ದೂರ ಇದ್ರೆ ಒಳ್ಳೇದು. ರತ್ನಾವತಿ ತಮ್ಗೆ ಎಷ್ಟು ವಯಸ್ಸು ಅಂತ ಕೇಳ್ಬೋದಾ? ನಿಮಗೆ ನಿಮಗೆ ಎಷ್ಟು ವಯಸ್ಸು ಅಂತ ಕೇಳ್ಬೋದಾ ಅಂದೆ. ಓ, 74-75 ವರ್ಷನಾ? ಆಯ್ತು
6: ಮೇಡಮ್. ಅವಾಗ ನಾವು ಸಣ್ಣಕ್ಕಿರೋದಾಗ ಗ್ರಾಮ ಪೋನ್ ಮೇಲೆ ಒಂದಿತ್ತು, ನಮ್ ಮಾವ ತಂದಿದ್ರು ಅದನ್ನ, ಊರವರೆಲ್ಲ ನೋಡಕ್ ಬರ್ತಾ ಇದ್ರು. ಅದು ಏನ್ ಮಾಡಿದ್ರು, ಬೀಸಕಲ್ ತಿರ್ದಂಗ್ ತಿರ್ತಾ ಇತ್ತು, ಗೊತ್ತಾ ನಿಮ್ಗೆ?
0: ಹೌದೌದು, ಗ್ರಾಮ ಫೋನ್ ಕೇಳಿ ನೋಡಿದೀನಿ.
6: ಅದಾದ್ಮೇಲೆ ಆಮೇಲೆ ಒಂದ್ 65 ಮೇಲೆ ಇದು 3ನೇ ರೇಡಿಯೋ.
0: ಹೌದಾ?
6: ಕ್ಯಾಸೆಟ್ ರೇಡಿಯೋ ಇತ್ತು ನಮ್ಮನೇಲಿ, ಅದ್ ಹಾಳಾಯ್ತು. ಅದ್ಯಾರು ಬೇರೆ ಕೊಡಿ ಕೊಡಿ ಕೊಡಿ ಅಂದ್ರು. ಆಮೇಲೆ ಅವ್ರು ತಗೊಂಡ್ ಹೋದ್ರ, ಆಮೇಲೆ ನಮ್ ಮಗನ ಹತ್ರ ಇನ್ನೊಂದ್ ರೇಡಿಯೋ ತಗೊಂಬಾರ ಅಂದ್ರೆ, ರೇಡಿಯೋ ತಕ್ಷಣ ರಿಪೇರಿ ಮಾಡ್ಕೊಡೋದಿಲ್ಲ ಮೇಡಮ್ ಇಲ್ಲಿ.
0: ಹೌದಾ? ಇಲ್ಲ, ಮಾಡಿಸಿ ಮಾಡಿಸಿ, ಕಾರ್ಯಕ್ರಮ ತುಂಬಾ ಬರ್ತಿರತ್ತೆ, ಆಲ್ಸಿ. ಆಯ್ತಾ?
6: ನಾವು 5:55ಕ್ಕೆ ಹಾಕಿದ್ರೆ ರಾತ್ರಿ 10 ಗಂಟೆ ತನಕ ಆಗ್ತದೇ ಇಲ್ಲ.
0: ಹೌದಾ? ಅಂದ್ರೆ ನೀವು ನಿರಂತರವಾಗಿ ಕೇಳ್ತೀರಾ, ಆದ್ರೆ ಇವತ್ತೇ ಮೊದಲ ಬಾರಿಗೆ ಕರೆ ಮಾಡಿದೀರಾ?
6: ಅದೇ ನೀವ್ ಏನ್ಸಾರೆ ಕೇಳ್ತೀವಿ, ನಮ್ ಮನೇಲಿ ಒಂದ್ ಜನ ಇದ್ದಂಗ ಆಗತ್ತೆ, ಯಾರು ಒಬ್ರೇ ಇದ್ರು ಯಾರೋ ಈಗ ಮನೇಲಿ ಇದಾರೆ ಜನ ಇದಾರೆ ಅಂತ ಆಗತ್ತೆ.
0: ನೋಡಿ ಒಳ್ಳೆ ಕರೆಕ್ಟ್ ಆದ ವ್ಯಕ್ತಿ ಸಿಕ್ಬಿಡ್ತು ಇವಾಗಲೇ ಕೂಡ, ಇವಾಗ್ಲೂ ಕೂಡ ಅಂತ ಅನ್ಕೊಳ್ತೀನಿ. ಆಯ್ತು ಆಯ್ತು, ಧನ್ಯವಾದಗಳು ರತ್ನಾವತಿ ಅವರೇ, ನಮಸ್ಕಾರ.
6: ಇನ್ನೊಂದ್ ಕೇಳ್ತೀನಿ ನಿಮ್ಗೆ ಪ್ರಶ್ನೆ.

0: ಏನಂದ್ರೆ ನೀವು ಇಲ್ಲಿ ಕಳ್ದೋಗಿದ್ದಾರೆ ಕಳ್ದೋಗಿದ್ದಾರೆ ಅಂತ ಹೇಳ್ತೀರಲ್ಲ,
1: ಹೌದು ಕಾಣೆ ಆದವ್ರ ಬಗ್ಗೆ
0: ಯಾವಾಗ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಅಂತ ನೀವು ಹೇಳೋದೇ
1: ಅಲ್ಲ, ಕಾಣೆ ಆದಿಗೆ ಮಾತ್ರ ಪ್ರಕಟಣೆ ಕೊಡ್ಲಿಕ್ಕೆ ನಮ್ಗೆ ಇದಿದೆ, ಏನ್ ಹೇಳ್ತೀವಿ, ಪರ್ಮಿಷನ್ ಇರುತ್ತೆ ಅಲ್ವಾ. ಅದ್ ಸಿಕ್ಕಿದ್ದಾರೆ ಅಂತ ನಾವ್ ಹೇಗೆ ಹೇಳೋದು, ಕಳೆದುದು ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಓಕೆ ಆಯ್ತು ರತ್ನಾವತಿ. ಇಲ್ಲ ಇಲ್ಲ ಖಂಡಿತ ಅದು ಫಲಶ್ರುತಿ ಕೊಟ್ಟಿರುತ್ತೆ, ಅದು ಸಿಕ್ಕಿರ್ತಾರೆ, ಅದೇ ಆಕಾಶವಾಣಿ ವಿಶೇಷ ಅಂತ ಹೇಳ್ಬೇಕು ಅಲ್ವಾ. ಆಯ್ತು ಧನ್ಯವಾದಗಳು. ನೋಡಿ ಎನ್ ಆರ್ ಪುರದಿಂದ ರತ್ನಾವತಿ ಅವರು ಇದೇ ಮೊದಲ ಬಾರಿಗೆ ಹಿರಿಯರವರು, ಹಾಗಾಗಿ ನಾನು ಅವರ ವಯಸ್ಸು ಕೇಳಿದೆ. ಹಿರಿಯರು ಆಕಾಶವಾಣಿನ ನಿರಂತರವಾಗಿ ಕೇಳುವವರು, ಅವರು ಇವತ್ತಿನ ದಿವಸದಲ್ಲಿ ಸಂಭ್ರಮದ ದಿನದಲ್ಲಿ ಅವರಿಗೆ ಕರೆ ಸಿಕ್ಕಿರೋದು ನಮಗೆ ಕೂಡ ವಿಶೇಷ ಅನ್ನಿಸ್ತು. ನೋಡೋಣ ಕೇಳಿದ್ರೆ ಕರೆ ಮಾಡಬೇಕು ಅಂತಂದರೆ ಪ್ರಯತ್ನ ಮಾಡ್ತಾ ಇರಿ. 200704ಕ್ಕೆ ಕರೆ ಮಾಡಿ, 08282 STD ಕೋಡ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಕರೆ ಬರ್ತಾ ಇಲ್ಲ ಇನ್ನು, ನಾವು ಅಲ್ಲಿವರೆಗೂ ಸಂದೇಶಗಳನ್ನು ಕೂಡ ನೋಡೋಣ, ಯಾಕಂದರೆ ಸಮಯ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಕರೆ ಬಂದರೆ ಒಂದು ಕರೆ ತಗೊಳ್ಳೋಣ, ಅಲ್ಲ ಇನ್ನ ಎರಡು ಕರೆ ಅಷ್ಟೇ ತಗೊಳಕ್ಕೆ ಸಾಧ್ಯ ಆಗುತ್ತೆ, ಆಮೇಲಿಂದ ಸಂದೇಶಗಳನ್ನ ನೋಡೋಣ. ಹಲೋ ಹಲೋ
2: ನಮಸ್ತೆ ವಿದ್ಯಾ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಓ ಮಂಜುಳಾ ಅವರು, ಕರೆ ಸಿಕ್ಬಿಟ್ಟಿದೆ, ಹೇಳಿ ಮಂಜುಳಾ ಅವರೇ, ಏನ್ ಶುಭ ಹಾರೈಸ್ತೀರಾ ಆಕಾಶವಾಣಿ? ಇವ ಸಿಕ್ಬಿಡ್ತು, ಖುಷಿ ಆಯ್ತು ತಾನೇ. ನೀವ್ ಯಾವತ್ತು ಯಾವತ್ತು ನೆನ್ಪ್ ಮಾಡ್ಕೊಳ್ತೀರಾ ನೋಡಿ ನೀವು. ಹಾ ಹೌದು ಹೌದು,
2: ಖುಷಿ ಆಗತ್ತೆ ಮೇಡಮ್. ನಾವು ಈಗ ಸುಮಾರು 40 ವರ್ಷದಿಂದಲೇ ರೇಡಿಯೋ ಕೇಳ್ತಾ ಇದೀನಿ ಮೇಡಮ್. ನಾನು ಒಳ್ಳೆ ಕಾರ್ಯಕ್ರಮಗಳು ಚೆನ್ನಾಗಿ, ಒಳ್ಳೆ ಎಷ್ಟೋ ದಿನ ಆಗಿತ್ತು ಇದು ಮೊಬೈಲ್ ಟಿವಿ ಅನ್ಕೊಂಡು, ಈ ಎಷ್ಟೋ ವಿಚಾರಗಳು ಗಾದೆಗಳಾಗಿ ಒಗಟುಗಳಾಗಿ ಎಲ್ಲ ಮರ್ತುಬಿಟ್ಟಿದ್ವಿ. ಪ್ರಪಂಚದಲ್ಲಿ ಮಕ್ಕಳು ಇದು ಹೇಳಿ ಈಗೆಲ್ಲ ನೋಡಿ, ರೇಡಿಯೋಯಿಂದ ನಮಗೆ ಒಳ್ಳೆ ಮೆಮೊರಿ ಆಗಿದೆ ಮೇಡಮ್. ಒಳ್ಳೆ ಕಾರ್ಯಕ್ರಮ ಕೇಳ್ತಾ ಇದೀವಿ, ಒಳ್ಳೆ ನಿರೂಪಕರು ಮೇಡಮ್. ಖುಷಿ ಆಗತ್ತೆ ಮಾತಾಡಕ್ಕೆ, ಖುಷಿ ಆಗತ್ತೆ. ನೀವೆಲ್ಲ ಎಷ್ಟು ನಕ್ತ ಮಾತಾಡ್ತೀರಾ ಮೇಡಮ್.
1: ಅಲ್ಲ ನಮ್ ಕೇಳಿದ್ರು ಅಷ್ಟೇ ಉತ್ಸಾಹದಿಂದ ಮಾತಾಡ್ತಾರಲ್ಲ ಅವರು ಕೂಡ, ನಮಗೆ ಸ್ಫೂರ್ತಿ ತುಂಬುತ್ತಾರೆ.
2: ಈಗಂತೂ ತುಂಬಾ ಜನ ಕೇಳುಗರು ಆಗ್ಬಿಟ್ಟಿದ್ದಾರೆ ಮೇಡಮ್. ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಮೇಡಮ್. ನಾವು ಕೇಳೋದು ಜಾಸ್ತಿ, ನಮ್ಮ ಮನೆಯವರು ಅಂಗಡಿಲಿದ್ದಾರೆ, ಟೈಲರಿಂಗ್ ಮಾಡ್ತಾರೆ. ಅವರು ತುಂಬಾ ವರ್ಷದಿಂದ ನ್ಯಾಷನಲ್ ರೇಡಿಯೋ ಇಟ್ಕೊಂಡಿದ್ದಾರೆ, ಸುಮಾರು ಈಗ 50 ವರ್ಷದಿಂದ ರೇಡಿಯೋ ಕೇಳ್ತಿದ್ದಾರೆ.
1: ಹಂಗಿದ್ರೆ ಹ್ಯಾಪಿ ಬರ್ತ್ಡೇ ಹೇಳ್ಬಿಡ್ತೀರಾ ಆಕಾಶವಾಣಿಗೆ? ಆಯ್ತು ಆಯ್ತು, ಧನ್ಯವಾದಗಳು ಮಂಜುಳಾ ಅವರೇ, ನಮಸ್ತೆ.
2: ಮತ್ತೆ ಇನ್ನೊಂದು ವಿಚಾರ ಮೇಡಮ್, ನಮ್ಮ ಸ್ನೇಹಿತರು ಎಲ್ಲ ಈಗ ಮದುವೆ ಮಾಡಿರೋ ಮಕ್ಕಳಿಗೆ ನಾನು ರೇಡಿಯೋ ಗಿಫ್ಟ್ ಕೊಡ್ತಾ ಇದ್ದೀನಿ ಮೇಡಮ್.
1: ಒಳ್ಳೆ ಅಭ್ಯಾಸ,
2: ಎಲ್ಲರೂ ಕೇಳಿ ಅಂತ ನನಗೆ ಆಸೆ.
1: ಒಳ್ಳೇದಾಯ್ತು, ಒಳ್ಳೆ ಅಭ್ಯಾಸ.
2: ಧನ್ಯವಾದ
1: ಧನ್ಯವಾದ
2: ಧನ್ಯವಾದ
1: ನೋಡಿ, ನಮ್ ಕೇಳಿದ್ರು ನಾವೇನ್ ಕಡಿಮೆ ಇಲ್ಲ, ರೇಡಿಯೋನ ಒಂದು ಒಳ್ಳೆ ಸ್ಥಿತಿಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಎಷ್ಟೆಲ್ಲ ಅವ್ರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಬೇರೆ ಬೇರೆ ರೀತಿನಲ್ಲಿ. ನೋಡೋಣ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಹೇಳಿ ಯಾರು ಮಾತಾಡೋದು?
3: ಪದ್ಮಾ ಪನ್ನಗ ಶ್ರೀಧರ್ ಮೇಡಮ್.
1: ಓ, ಮೊದಲನೇ ಬಾರಿ ಕರೆ ಮಾಡ್ತಿದ್ದೀರಾ?
3: ಹೌದು ಮಾಡಿದೆ ಮೇಡಮ್, ಸುಮಾರು ಸಲ ಆಗಿದೆ.
1: ಹೌದಾ, ನನಗೆ ಇದೆ ಮೊದಲು ಅಂತ ಕಾಣುತ್ತೆ. ಇರ್ಲಿ ಇರ್ಲಿ, ಮಾತಾಡಿ. ಏನ್ ಶುಭ ಹಾರೈಸ್ತೀರಾ ಆಕಾಶವಾಣಿಗೆ?
3: 90ರ ಸಂಭ್ರಮದಲ್ಲಿ ತುಂಬಾ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ, ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ ಮೇಡಮ್.
1: ಓಕೆ ಓಕೆ ಓಕೆ ಓಕೆ, ಧನ್ಯವಾದ ಧನ್ಯವಾದ. ತಾವು ಹೀಗೆ ಮೆಸೇಜ್ ಮಾಡ್ತಿರ್ತೀರಾ ನೋಡಿದೀವಿ.
3: ಹ್ಞೂ ಮೇಡಮ್ ಹೌದು, ನಾನು ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸ್ತಿರ್ತೀನಿ.
1: ಆಯ್ತು ಆಯ್ತು, ಖಂಡಿತ ಖಂಡಿತ. ನಮಸ್ತೆ ನಮಸ್ತೆ
3: ನಮಸ್ತೆ.
1: ಓಕೆ ಕೇಳಿದ್ರೆ ಆಯ್ತು, ಕಲೆ ಕರೆಯನ್ನು ತಗೊಳಕ್ ಸಾಧ್ಯ ಆಗಲ್ಲ, ಯಾಕಂದ್ರೆ ಸಂದೇಶಗಳು ಕೂಡ ಸಾಕಷ್ಟು ಬಂದಿವೆ. ನೋಡಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗತ್ತೆ. ಸಮಯ 8:39:30 ಆಗೋಯ್ತು. ಇದೀಗ ಒಂದು ಪುಟ್ಟ ಜಾಹೀರಾತು, ಆ ಬಳಿಕ ಸಂದೇಶಗಳನ್ನ ನೋಡೋಣಂತೆ.
4: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
1: ಕೆಳಗ್ರೆ ಸಂದೇಶಗಳತ್ತ ಗಮನ ಹರಿಸೋದಾದ್ರೆ, ಶುಭ ಸಂಜೆ ವಿದ್ಯಾ ಮ್ಯಾಮ್, ಕಾಫಿ ಆಯ್ತಾ ಆಕಾಶವಾಣಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಪ್ರಸಾರವಾದ ಎಲ್ಲ ಹಿಂದಿ ಹಾಡು ಚೆನ್ನಾಗಿ ಮೂಡ್ ಬಂತು, ನಮ್ಮ ಆಕಾಶವಾಣಿ ನಮ್ಮ ಹೆಮ್ಮೆ, ಜೆ ಪಿ ಎಸ್ ಕಾಲೋನಿ ಅಂತ ಹೇಳ್ತಾರೆ ಮಯೂರ್ಕೋಟಿ ಜನ್ನಾಪುರದಿಂದ.

0: ಅರೇನಾ, ಯಾರೋ ಪಾಪ ತುಂಬಾ ಹೊತ್ತಿಂದ ಪ್ರಯತ್ನ ಪಡ್ತೀರಿ. ಓಕೆ, ಹಾಗೆ ಮುಂದಿನ ಸಂದೇಶ. ನಮಸ್ತೆ ಮೇಡಮ್, ಭಾರತಿ ಪ್ರಕಾಶ್, ಶಿವಮೊಗ್ಗ. ಆಕಾಶವಾಣಿಯ 90ರ ಸಂಭ್ರಮದ ದಿನಾಚರಣೆಯ ಶುಭಾಶಯಗಳು. ಸೂರ್ಯ ಚಂದ್ರ ಇರುವವರೆಗೂ ಆಕಾಶವಾಣಿಯ ಸಂಭ್ರಮ ಮಿನುಗುತ್ತಿರಲಿ ಅಂತ ಅವರು ಹೇಳ್ತಾರೆ. ನಮಸ್ತೆ ಮೇಡಮ್, ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮಗೆ ಲೈನ್ ಸಿಗ್ತಾ ಇಲ್ಲ. ವಾಟ್ಸ್ಆಪ್ ಸಂದೇಶದ ಹಾಡು ನಮ್ಮ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಮಾಡೋದಿಲ್ಲ ಮೇಡಮ್, ನಾನು ಕೇಳಿದ್ದೆ ಅಧಿಕಾರಿಗಳಿಗೆ ಕೇಳ್ತೀನಿ ಎಂದು ಪ್ರತಿಕ್ರಿಯೆ. ಓಕೆ, ಅವರು ಯಾರೋ 284 ಪದ್ಮಾ ಶ್ರೀಧರ್ ಅಲ್ವಾ, ಪನ್ನಗ ಅನಂತ ಕುಮಾರ್ ಅವರು. ವಾಟ್ಸ್ಆಪ್ ಸಂದೇಶದ ಯಾವಾಗ್ಲಾದ್ರೂ ಒಮ್ಮೆ ಮಾಡ್ತಿರ್ತೀವಿ, ನಾನೇ ಒಂದೆರಡು ಬಾರಿ ಮಾಡಿದ್ದೀನಿ ವಾಟ್ಸ್ಆಪ್ ಸಂದೇಶದ ಹಾಡನ್ನ. ನೋಡೋಣ, ನೀವು ಗಮನಿಸಿಲ್ಲ ಅಂತ ಕಾಣುತ್ತೆ, ನೋಡೋಣ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಒತ್ತು ಕೊಡೋಣಂತೆ. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ಆಕಾಶವಾಣಿ 90ರ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಚಿಕ್ಕಂದಿನಿಂದಲೂ ನಾನು ಕೂಡ ನಿರಂತರವಾಗಿ ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳ್ಕೊಂಡು ಬಂದಿದ್ದೀನಿ. ಮನಸ್ಸಿಗೆ ಕೂಡ ತುಂಬಾ ಉತ್ಸಾಹ, ಖುಷಿ, ಮನರಂಜನೆ ನೀಡ್ತಿದೆ. ಮಧ್ಯದಲ್ಲಿ ಸ್ವಲ್ಪ ತಾಂತ್ರಿಕ ದೋಷದಿಂದ ಕೇಳ್ತಾ ಇರಲಿಲ್ಲ, ಎಫ್ಎಂ ಆದಾಗಿನಿಂದ ನಿರಂತರವಾಗಿ ಕೇಳ್ತಾ ಇರ್ತೇನೆ. ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತದೆ ಮೇಡಮ್. ನಾನು ದೂರದಲ್ಲಿದ್ದರೂ ಕೂಡ ಕೆನಡಾದಿಂದ ಕೇಳ್ತಾ ಇರ್ತೇನೆ. ನನಗೆ ಬೆಳಿಗ್ಗೆ ಕಾರ್ಯಕ್ರಮ ಕೇಳಲಿಕ್ಕೆ ಆಗೋದಿಲ್ಲ, ಮಧ್ಯರಾತ್ರಿ ಆಗ್ಬಿಟ್ಟಿರುತ್ತೆ. ಅದರಿಂದ ನೀವು ಮಧ್ಯಾಹ್ನ 4 ಪ್ರಸಾರ ಮಾಡ್ತಾ ಇರೋ ಕಾರ್ಯಕ್ರಮವನ್ನು ಕೇಳ್ತೇನೆ. ಹೀಗೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ನಿರಂತರವಾಗಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು ಮೇಡಮ್, ನೀವು ಪ್ರಸಾರ ಮಾಡಿದ ಮೂರು ಹಿಂದಿ ಹಾಡುಗಳು ತುಂಬಾ ಇಷ್ಟವಾದವು, ಧನ್ಯವಾದಗಳು ಅಂತ ಹೇಳಿದ್ರೆ, ಪ್ರಶಾಂತ್ ಆರ್ ಶೆಟ್ಟರ್ ಅವರು ಹೇಳ್ತಾರೆ, ವಿವಿಶ್ ಆಕಾಶವಾಣಿ ಭದ್ರಾವತಿ 60 ಬರ್ಡೇ ಅಂತ, 90 ಬರ್ಡೇ ಈಗ ಆಗ್ತಾ ಇರೋದು. ಭದ್ರಾವತಿಗೆ 60 ಆಗೋಯ್ತು, ಆಗ್ಲೇನೆ 61 ಆಯ್ತು. ಈಗ ಆಕಾಶವಾಣಿ ಅಂತ ಹೆಸರು ಬಂದು 90 ಆಯ್ತು, ಅದರ ಸಂಭ್ರಮದಲ್ಲಿ ಇದೀವಿ ಎಲ್ಲರು ಅಲ್ವಾ. ನಾನು ಐ ಆಮ್ ಲಿಸ್ನಿಂಗ್ ಫ್ರಮ್ 1974, ವಿ ಆರ್ ಲಿವ್ಡ್ ಇನ್ ಗಣೇಶ ಕಾಲೋನಿ ಬಿಹೈಂಡ್ ಗಣೇಶ ಟೆಂಪಲ್ ಜನಾಬ್. ಓಕೆ ಆಯ್ತು ಅಂತ ಹೇಳ್ತಾ ಇದಾರೆ ಪ್ರಶಾಂತ್ ಆರ್ ಶೆಟ್ಟರ್ ಅವರು. 74 ಆಕಾಶವಾಣಿ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ವಿ ಲೀಲಾ ವಿದ್ಯಾನಗರ, ನಮಸ್ತೆ ಮೇಡಮ್, ನಿಮಗೂ ಎಲ್ಲಾ ಕೇಳುಗರಿಗೂ ಆಕಾಶವಾಣಿ 90ರ ವರ್ಷಾಚರಣೆಯ ಶುಭಾಶಯಗಳು. ಇನ್ನು ಹೆಚ್ಚು ಹೆಚ್ಚು ಚಂದದ ಕಾರ್ಯಕ್ರಮಗಳು, ಜ್ಞಾನಾರ್ಜನೆಯ ಕಾರ್ಯಕ್ರಮಗಳು ನಮ್ಮ ಹೆಚ್ಚಿನ ಆಕಾಶವಾಣಿಯಿಂದ ಮೂಡು ಬರಲಿ, ಎಲ್ರಿಗೂ ಉಪಯೋಗ ಆಗಲಿ ಅಂತ ಹಾರೈಸ್ತೇವೆ. ಇನ್ನೊಮ್ಮೆ 90ರ ವಾರ್ಷಿಕೋತ್ಸವ ಆಚರಿಸ್ತಾ ಇರೋ ನಮ್ಮ ಪ್ರೀತಿ ಆಕಾಶವಾಣಿಗೆ ಹಾರ್ದಿಕ ಶುಭಾಶಯಗಳು, ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ರೆ, ವಾಸುಕಿ ವಿಜಯಲಕ್ಷ್ಮಿ ಸಾಗರ ಆಕಾಶವಾಣಿಗೆ 90ರ ಹುಟ್ಟುಹಬ್ಬದ ಶುಭ ಹಾರೈಕೆ. ನಿರಂತರ ಮನರಂಜಿಸ್ತಾ, ಜ್ಞಾನಾಭಿವೃದ್ಧಿ ಮಾಡ್ತಾ, ಮುಂದಿನ ಪೀಳಿಗೆಯವರೆಗೂ ಮಾರ್ಗದರ್ಶಕವಾಗಿ ಇನ್ನೂ ಹೆಚ್ಚು ಪ್ರಸರಿಸಲಿ ಅಂತ ಹಾರೈಸ್ತೇನೆ ಅಂತ ಅವರು ಹೇಳಿದ್ರೆ, ಮೇಡಮ್ ನಾವು ಆರಂಭದಿಂದಲೂ ಫೋನ್ ಇನ್ ಮಾತಾಡ್ಬೇಕು ಫೋನಲ್ಲಿ ಅಂತ ಕಾಯ್ತಾ ಇದ್ವಿ, ಲೈನ್ ಸಿಕ್ಲಿಲ್ಲ, ಆದ್ರೆ ಖಂಡಿತ ಬೇಜಾರಂತೂ ಆಗಿಲ್ಲ. ಕಾರಣ ಆಕಾಶವಾಣಿ ಮೇಲೆ ಬಾಲ್ಯದಿಂದಲೂ ಪ್ರೀತಿ ಇದ್ದೇ ಇರ್ತದೆ. ಯಾವಾಗ್ಲೂ ನಾವು ಆಕಾಶವಾಣಿ ಎಷ್ಟು ವರ್ಷ ಕೇಳಿ ಬುದ್ಧಿವಂತರಾಗಿದ್ದೇವೆ, ಅದರಲ್ಲೂ ನಾವು ಹೆಚ್ಚಾಗಿ ಬುದ್ಧಿವಂತರಾಗಿದ್ದು ನೀವು ನಡೆಸಿಕೊಡೋ ವಿಶೇಷ ಅರ್ಥಪೂರ್ಣ ಮಾಹಿತಿಗಳು, ಜ್ಞಾನಾರ್ಧನೆ ಹೆಚ್ಚಿಸುವ ಸ್ಫೂರ್ತಿದಾಯಕ ವಿಷಯಗಳು ಮತ್ತು ನಿಮ್ಮೆಲ್ಲರ ಕನ್ನಡದ ಸ್ಪಷ್ಟ ನೈಜ ನುಡಿಗಳು ಖಂಡಿತ ನಮಗೆ ಪ್ರತಿದಿನ ನಾವು ಹೊಸ ಕೇಳುಗರಂತೆ ಭದ್ರಾವತಿ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸ್ತೇವೆ ಮೇಡಮ್. ಹೃದಯಪೂರ್ವಕ ಶುಭಾಶಯಗಳು ಮತ್ತು ಅಭಿನಂದನೆಗಳು ಅಂತಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಹಾಗೆ ಹಂಪಣ್ಣ ಅವರು ನ್ಯಾಮತಿಯಿಂದ, ಇಂದಿನ ಕೃಷಿರಂಗದಲ್ಲಿ ಗಂಗಾಧರ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಇರುವ ಸ್ವಲ್ಪ ಭೂಮಿಯಲ್ಲಿ ಸಹಜ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ವೈವಿಧ್ಯ ಬೆಳೆ ಬೆಳೆಯುತ್ತಾ, ಜೊತೆಯಲ್ಲಿ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮಾಡ್ತಾ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಸುಧಾಕರ್ ಸರ್ ಸಂದರ್ಶನ ಚೆನ್ನಾಗಿ ನಡೆಸಿಕೊಟ್ರು, ಅವರಿಗೂ ಆಕಾಶವಾಣಿಗೂ ಧನ್ಯವಾದಗಳು ಅಂತ ಹೇಳಿದ್ರೆ, 90ನೇ ವರ್ಷದ ಶುಭಾಶಯಗಳು. ರೇಡಿಯೋ ಒಳ್ಳೆ ಮಾಧ್ಯಮ, ರೇಡಿಯೋ ಕೇಳೋದಕ್ಕೆ ಯಾವುದೇ ಖರ್ಚನ್ನ ಮಾಡಬೇಕಾಗಿಲ್ಲ, ನಮ್ಮ ಕೆಲಸ ನಾವು ಮಾಡಿಕೊಳ್ತಾ ರೇಡಿಯೋವನ್ನ ಕೇಳಬಹುದು, ನಮಗೆ ರೇಡಿಯೋ ಜ್ಞಾನವನ್ನ ತುಂಬುವ ವಿಶ್ವವಿದ್ಯಾನಿಲಯ ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ರೆ ಸಮಯ 8:45 ಆಗ್ತಾ ಇದೆ, ಇನ್ನೇನು ನಾವು ದೆಹಲಿ ಕೇಂದ್ರಕ್ಕೆ ಹೋಗಬೇಕಾಗಿದೆ, ನಾವು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಆಲಿಸ್ಲಿಕ್ಕಾಗಿ. ಹಾಗೆ ನಿಮ್ಮ ಎಲ್ಲರ ಸಂದೇಶಗಳನ್ನ ನಾನು ಮಿಸ್ ಮಾಡದೆ 10 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಓದ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿ ವೈಂಡ್ ಅಪ್ ಮಾಡ್ತೀನಿ. ಇದುವರೆಗೂ ನೀವೆಲ್ಲ ಕರೆ ಮಾಡಿ ಸಂದೇಶಗಳನ್ನ ಏನಂತೀವಿ ಕಳಿಸಿ ನಮಗೆ ಆಕಾಶವಾಣಿಯ ಒಂದಿಗೆ ಸಂಭ್ರಮವನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ನಾನು ವಿದ್ಯಾ ಕಾರಂತ್ ಇದೀಗ ನಾವು ದೆಹಲಿ ಕೇಂದ್ರಕ್ಕೆ ಹೋಗೋಣ.
1: ಆಕಾಶವಾಣಿ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಲವ್ಲೀನ್ ನಿಗಮ್. ರಾಷ್ಟ್ರ

ಇದುವರೆಗೆ ವರ್ಷಾ ಬಿ ಸುರೇಶ್ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರ ಬಾನ್ಸುರಿ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಪೃಥ್ವೀಶ್ ಕುಂಬ್ಳೆ. ಕೇಳಿ ರಾಗ್ ಜೋಗ್.

ಐದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನವನ್ನು ಆಲಿಸಿದರೆ ತಬಲಾ ಸಾಥ್ ನೀಡಿದವರು ಪೃಥ್ವೀಶ್ ಕುಂಬ್ಳೆ.

ಸಮಯ 10:30. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಪಾಯಿಂಟ್ ಪರಿಮಳ ಚಿತ್ರದ ಗೀತೆಯನ್ನು ನಾಗೇಂದ್ರ ಲಕ್ಷ್ಮೀಪತಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿದೆ. ಸಾಹಿತ್ಯ ಜಿ ಉದಯಶಂಕರ್ ಅವರದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: हमारे पहरे
1: कौन
0: कौन सुन
1: नम नम नम नम
0: तज्जम पकड़ा

ಕೇಳಕ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಕೇಳಕ್ರೆ, ಇವತ್ತು ನಿಮ್ಗೆ ಗೊತ್ತೇ ಇದೆ 10:30 ನಾವು ದೆಹಲಿ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಕೇವಲ 1/2 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮವಿದು. ಹಾಗೆ ಸಂದೇಶಗಳನ್ನ ನೋಡೋಣ. ಆಗ ನಾವು ಕಾರ್ಯಕ್ರಮ ಏನ್ ಮಾಡಿದ್ವಿ 8 ಗಂಟೆಯಿಂದ, ಆಗ ಸಂಬಂಧಿತವಾಗಿ ಸ್ವಲ್ಪ ಸಂದೇಶಗಳು ಉಳಿದಿದ್ವು, ಅದನ್ನ ನೋಡಿ ಮತ್ತೆ ಈಗಿನ ಸಂದೇಶಗಳನ್ನ ನೋಡಿ ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋಣಂತೆ. ವಿಶ್ ಹ್ಯಾಪಿ ವರ್ಡ್.

day as well as returns of the day for Bangalore Akashwani. This is Panchakshari from Purle. ಹ್ಯಾಪಿ ಬರ್ಡೇ ಆಸ್ ವೆಲ್ ಆಸ್ ರಿಟರ್ನ್. ಓಕೆ, ಎರಡೆರಡು ಸಲ ಕಳಿಸಿದಿರಾ. ಭದ್ರಾವತಿ ಬೆಂಗಳೂರು ಅಂತ ಹೇಳಿದ್ದಾರೆ. ಎಲ್ಲ ಟೋಟಲ್ ಆಕಾಶವಾಣಿಗೆ ಇವತ್ತು ಜನ್ಮದಿನ ಆಯ್ತಾ. ಪಂಚಾಕ್ಷರಿ ಪುರ್ಲೆಯಿಂದ ಕಳಿಸಿರ್ತಾರೆ. ಹಾಗೆ ರಾಜು ಅವರು ಶಂಕರಘಟ್ಟದಿಂದ ಕಳಿಸಿರೋದು ಆಕಾಶವಾಣಿಗೆ 90ರ ಹರೆಯ, ನಮ್ಮ ಬಾನುಲಿಗೆ 60ರ ಸಂಭ್ರಮ. ಇವೆಲ್ಲವನ್ನ ಒಟ್ಟುಗೂಡಿಸಿ ಮಾಡಿದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ. ಹಳೆಯ ಬೇರು ಹೊಸ ಚಿಗುರಿನಂತೆ ನಮ್ಮ ಆಕಾಶವಾಣಿಯು ಸದಾ ಬೆಳಗುತ್ತಿರಲಿ. ನಿಮ್ಮೆಲ್ಲರ ಉತ್ಸಾಹ, ನಿಮ್ಮ ಉತ್ಸಾಹದ ಜೊತೆಯಲ್ಲಿ ನಮ್ಮ ಎಲ್ಲ ಕೇಳುಗರ ಅಭಿಮಾನವು ಹೀಗೆ ಇರಲಿ ಅಂತ ಹಾರೈಸ್ತೇವೆ ಅಂತಾರೆ ರಾಜು ಪುಷ್ಪ ಶಂಕರಘಟ್ಟದಿಂದ. ಹಾಗೆ ವೀಣಾ ಅವರು ಗಾಡಿಕೊಪ್ಪ ಶಿವಮೊಗ್ಗದಿಂದ ಕಳಿಸ್ತಾರೆ. ಅವರು ಬಂದು ಶಂಕ್ರಿ ಸೀತಾ ಸರ್ಕಲ್ ಬೆಂಗಳೂರಲ್ಲಿ ಕೂಡ ಇರ್ತಾರೆ ಅವರು. ನನಗೀಗ 62 ವರ್ಷ, ನಾನು 4 ವರ್ಷದವಳಿರುವಾಗದಿಂದ ರೇಡಿಯೋ ಕೇಳ್ತಾ ಇದ್ದೇನೆ. 90 ವರ್ಷ ಆಗಿದೆ ರೇಡಿಯೋಗೆ, ಇನ್ನು 100 ವರ್ಷ ಹೀಗೆ ಮುಂದುವರಿಯಲಿ ಅಂತ ಶುಭ ಹಾರೈಸ್ತೇನೆ ಅಂತ ಹೇಳ್ತಾರೆ. ಆಕಾಶವಾಣಿಗೆ 90 ವರ್ಷ ಆಗಿದೆ, ಇನ್ನು 100 ವರ್ಷ ಹೀಗೆ ಇರಲಿ ಅಂತ ಅವರು ಹಾರೈಸ್ತಾ ಇದ್ದಾರೆ. ಹಾಗೆ ಹೆಚ್ಚಾರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ಭಾರತದ ಧ್ವನಿಯನ್ನ ರಾಷ್ಟ್ರ ಮತ್ತು ವಿಶ್ವಕ್ಕೆ ಬಿತ್ತರಿಸುತ್ತಾ 90 ಸಾರ್ಥಕ ವರ್ಷಗಳನ್ನು ಪೂರೈಸಿರುವ ನಮ್ಮ ಹೆಮ್ಮೆಯ ಆಕಾಶವಾಣಿಗೆ ತುಂಬಾ ಹೃದಯದ ಶುಭಾಶಯಗಳು ಅಂತ ಕಳಿಸಿದ್ರೆ, ಶುಭ ಸಂಜೆ ವಿದ್ಯಾಮಾನ ಆಕಾಶವಾಣಿಗೆ 90ರ ಜನ್ಮದಿನದ ಶುಭಾಶಯಗಳು ಮತ್ತು ಭದ್ರಾವತಿ ಆಕಾಶವಾಣಿಗೆ 62ರ ಸಂಭ್ರಮ. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ಸಾಗಲಿ ಎಂದು ಆಶಿಸ್ತೇವೆ. ನಮ್ಮ ಆಕಾಶವಾಣಿ ನಮ್ಮ ಹೆಮ್ಮೆ ಅಂತ ಕಳಿಸ್ತಾರೆ ಯಾರು, ಮಯೂರ್ ಕೋಟಿ ಅವರು ಭದ್ರಾವತಿಯಿಂದ. ಹಾಗೆ ಬೆಳಗ್ಗಿನಿಂದ ಇಲ್ಲಿವರೆಗೂ ಭದ್ರಾವತಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ಬಂತು. ಮತ್ತು ಇನ್ನೊಂದು ಖುಷಿಯ ವಿಚಾರ ಅಂತ ಅಂದ್ರೆ, 3 ಗಂಟೆಯಲ್ಲಿ ನಿಮ್ಮ ನಿಲಯದಲ್ಲಿ ನನಗೆ ಒಂದು ಕರೆ ಸಿಕ್ತು, ತುಂಬಾ ಖುಷಿ ಕೂಡ ಆಯ್ತು. ವಿವಿಧ ಭಾರತೀಯ ಆಕಾಶವಾಣಿಯ 9ನೇ ಹುಟ್ಟುಹಬ್ಬ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಕಾಶವಾಣಿಗೆ 90ನೇ ಹುಟ್ಟುಹಬ್ಬ ಇವತ್ತು ಆಯ್ತಾ, 90ರ ಹರೆಯ. ಶುಭಾಶಯಗಳು. ನಾನು 6ನೇ ವರ್ಷದ ಹುಡುಗಿಯಿಂದ ಇಲ್ಲಿವರೆಗೂ ಮತ್ತು ಮುಂದೇನು ಇರ್ತೇನೆ. ವಂದನೆಗಳು ಅಂದರೆ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ಓಕೆ, ಹಾಗಿದ್ರೆ ಮುಂದಿನ ಇನ್ನಷ್ಟು ದಿನ ಈ ಸಂದೇಶಗಳ ಬೇಡ, ಮುಂಚಿನ ದಿನಗಳು ಬೇಗ ಮರಳಲಿ ಅಂತ ಮುರಾರಿ ಕುಲಕರ್ಣಿ ರಾಯಚೂರಿಂದ ಹೇಳ್ತಾ ಇದ್ದಾರೆ. ಅಪ್ಡೇಟ್ಸ್ ಆಗ್ತಾ ಇರ್ಬೇಕು, ಅಪ್ಡೇಟ್ ಆಗ್ತಾ ಇರ್ಬೇಕಲ್ಲ, ಹಾಗೇನೆ ಸಂದೇಶಗಳ ಜೊತೆಗೆ ಹಾಡು ಆಯ್ತಾ. ಹಾಗೆ ಮುಂದಿನ ಗೀತೆಯನ್ನ ಕೇಳೋಣ ಬನ್ನಿ. ಕೇಳಿದ್ರೆ ಪೋಸ್ಟ್ ಮಾಸ್ಟರ್ ಚಿತ್ರದ ಗೀತೆಯನ್ನ ಎಲ್ಲಾರ್ ಈಶ್ವರಿ ಅವರ ಕಂಠದಲ್ಲಿ ಕೇಳೋಣ. ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಡ್ರೈವರ್ ಹನುಮಂತು ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

ವಾಣಿ ಜೈರಾಮ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಬೆಸುಕೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಗೀತಾ ಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ.

ಓಕೆ ಕೇಳಿದ್ರೆ ಚಿತ್ರಗೀತೆಗಳನ್ನ ಆಲಿಸ್ತಾ ನಮ್ಮ ಕೇಳಿದ್ರು ಸಂದೇಶಗಳನ್ನ ಕಳಿಸಿರ್ತಾರಲ್ಲ ನೋಡ್ಬಿಡೋಣ. ರೂಪಾ ಚಿಪ್ಪು KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸ್ತಾರೆ. ಆಕಾಶವಾಣಿಯ 90ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭರಾತ್ರಿ ವಿದ್ಯಾ ಕಾರಂತ್ ಮೇಡಮ್. ಆಕಾಶವಾಣಿಯು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದೆ, ಹೀಗೆ ನಿರಂತರವಾಗಿ ಸಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು ಅಂತ ಹೇಳಿದ್ರೆ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸ್ತಾರೆ. ನಮಸ್ತೆ ಮೇಡಮ್, ಆಕಾಶವಾಣಿಗೆ 90ರ ಶುಭಾಶಯ. ವಿಶ್ವ ಸ್ನೇಹಿತರ ದಿನದ ಶುಭಾಶಯಗಳು. ನಮಗೆ ರೇಡಿಯೋ ಮತ್ತು ಆಕಾಶವಾಣಿ ಭದ್ರಾವತಿ ಕೇಂದ್ರದ ನಿರೂಪಕರು ಕೂಡ ಆಪ್ತರಾಗಿದ್ದಾರೆ. ಪೋಸ್ಟ್

ಮಾಸ್ಟರ್ ಚಿತ್ರದ ಹಾಡು ಬಹಳ ಇಷ್ಟವಾಯಿತು, ಬಹಳ ಸಂತಸವೂ ಆಯ್ತು. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತಾನಾ? ಓಕೆ, ಚೂರ್ ಟೈಪಿಂಗ್ ಮಿಸ್ಟೇಕ್. ನಮ್ಮ ಕರ್ನಾಟಕದ ಎಲ್ಲ ಊರುಗಳು ಸುತ್ತಿ ಬರುತ್ತವೆ. ಹೌದು, ಅದರೊಳಗೆ ಎಲ್ಲ ಊರು ಹೆಸರು ಬರುತ್ತಲ್ವಾ? ಓಕೆ, ಊಟ ಆಯ್ತಾ ಮೇಡಮ್ ಅಂತ ಹೇಳ್ತಾರೆ. ಖಂಡಿತ ಆಯ್ತು. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ನಮಸ್ತೆ ಮೇಡಮ್. ಆಳವಾಗಿ ಪ್ರೇಮಿಸುವವರ ಪ್ರೇಮ ಮನದಾಳದಲ್ಲಿ ಉಳಿದು ಹೋಗುತ್ತದೆ. ಇದು ತುಂಬಾ ನಿಜವಾದ ಭಾವನೆ. ಒಮ್ಮೆ ಪ್ರೀತಿ ಹೃದಯದ ಆಳಕ್ಕೆ ತಲುಪಿದರೆ ಅದು ಕೇವಲ ಕ್ಷಣಿಕ ಅನುಭವವಾಗಿರೋದಿಲ್ಲ, ಅದು ನೆನಪಾಗಿ ಮೌನವಾಗಿ ಕೆಲವೊಮ್ಮೆ ಕಣ್ಣೀರಾಗಿ ಕೆಲವೊಮ್ಮೆ ನಗುಮುಗ್ಧ ಕ್ಷಣಗಳಾಗಿ ಜೀವನದ ಭಾಗವಾಗ್ತವೆ. ಆ ವ್ಯಕ್ತಿ ದೂರವಾದರೂ ಅವರ ಮಾತುಗಳು, ನಗು, ಸಾನ್ನಿಧ್ಯ, ಆಲ್ ದೋಸ್ ಸ್ಮಾಲ್ ಮೆಮೊರೀಸ್ ಮನಸ್ಸಿನ ಯಾವುದೋ ಒಂದು ಕೊನೆಯಲ್ಲಿ ಸದಾ ಉಳಿದುಕೊಳ್ಳುತ್ತವೆ. ಕೆಲ ಪ್ರೇಮಗಳು ಸೇರಿಸುವುದಿಲ್ಲ, ಆದರೆ ಬದಲಾವಣೆ ಮಾಡುತ್ತದೆ. ಕೆಲವು ಸಂಬಂಧಗಳು ಕೈ ಹಿಡಿಯೋದಿಲ್ಲ, ಆದರೆ ಹೃದಯವನ್ನು ಹಿಡಿದುಕೊಳ್ಳುತ್ತದೆ. ಅದೇ ಕಾರಣಕ್ಕೆ ಆಳವಾದ ಪ್ರೀತಿ ಅಂದರೆ ಅದು ಕಳೆದುಕೊಳ್ಳುವುದಲ್ಲ, ಅದು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವುದು. ಪ್ರೇಮ ನಿನಾದ ಕಾರ್ಯಕ್ರಮ, ಅಯ್ಯೋ ಎಲ್ಲಿದೆ ಇದು, ನೀವು ಕಳಿಸೋದು ಯಾವ ಸ್ಟೇಷನ್ ಇಂದ ಯಾವ ಸ್ಟೇಷನ್ಗೂ ಕಳಿಸ್ಬಿಡ್ತೀರಾ? ಓಕೆ, ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ ಕಳಿಸ್ತಾರೆ. ಪೋಸ್ಟ್ ಮಾಸ್ಟರ್ ಗೀತೆಯ ಎಲ್ಲರೂ ಈಶ್ವರಿ ಮಾದಕ ಧ್ವನಿ ಅದ್ಭುತ, ಡ್ರೈವರ್ ಹನುಮಂತು ಗೀತೆ ಸೂಪರ್ ಅಂತ ಅವರು ಕಳಿಸಿದ್ರು. ಹಾಗೆ ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಊಟ ಆಯ್ತಾ ಮ್ಯಾಮ್, ಬಹಳ ಅಪರೂಪದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ, ತುಂಬಾ ವರ್ಷಗಳ ನಂತರ ಕೇಳ್ತಾ ಇದ್ದೀನಿ, ತುಂಬಾ ಸೊಗಸಾಗಿವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ರೆ, ಆಕಾಶವಾಣಿ ಭದ್ರಾವತಿಗೆ 90 ವರ್ಷದ ಶುಭಾಶಯಗಳು, ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಆಲಿಸಿದ್ದೇವೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈಗ ಬರ್ತಾ ಇರೋ ಡ್ರೈವರ್ ಹನುಮಂತು ಚಿತ್ರದ ಹಾಡು ತುಂಬಾ ಚೆನ್ನಾಗಿದೆ, ತಂಪಾದ ಹೊತ್ತಲ್ಲಿ ಇಂಪಾದ ಗೀತೆಗಳು, ಒಳ್ಳೆಯ ಹಾಡನ ಆಯ್ಕೆ ಮಾಡಿದ ವಿದ್ಯಾ ಕಾರಂತ್ ಅವರಿಗೆ ಧನ್ಯವಾದಗಳು ಅಂತಾರೆ ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸಗಡದೇವರು. ಹಾಗೆ ಮೇಡಮ್ ಧನ್ಯವಾದಗಳು ಅಂತ ಮೋಹನ್ ಕುಮಾರ್ ಮಂಗಳ ಆಲನಹಳ್ಳಿ ಮೈಸೂರಿನಿಂದ ಕಳಿಸ್ತಾ ಇದ್ದಾರೆ. ಓಕೆ, ಸವಿನೆನಪು ಕಾರ್ಯಕ್ರಮದಲ್ಲಿ. ಓಕೆ, ಮೋಹನ್ ಕುಮಾರ್ ಮಂಗಳ ಆಲನಹಳ್ಳಿಯಿಂದ ಬೆಸುಗೆ ಚಿತ್ರದ ಹಾಡು ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ. ಹಾಗೆ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಸಂಜೆಯಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದೇವೆ ಮೇಡಮ್. ಸವಿನೆನಪು ಕಾರ್ಯಕ್ರಮದಲ್ಲಿ ಬೆಸುಗೆ ಚಿತ್ರದ ಗೀತೆ ತುಂಬಾ ಇಷ್ಟವಾಯಿತು. ಆಕಾಶವಾಣಿಗೆ 90 ವರ್ಷದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ, ನಿರೂಪಣೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸ್ತಾರೆ. ವಿದ್ಯಾ ಮೇಡಮ್, ಬೆಸುಗೆ ಈ ಹಾಡು ಬಹಳ ಇಷ್ಟ ಆಯ್ತು, ಚಿತ್ರಗೀತೆಗಳು ಸೊಗಸಾಗಿ ಮೂಡ್ ಬರ್ತಾ ಇವೆ, ನಾವು ತಂಪಾದ ವಾತಾವರಣದಲ್ಲಿ ಇಂಪಾಗಿ ಮನಕ್ಕೆ ಮುದ ನೀಡ್ತಾ ಇವೆ ಹಾಡುಗಳು, ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ರೆ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್, ಸವಿನೆನಪು ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡ್ ಬರ್ತಾ ಇದೆ, ಈಗ ಪ್ರಸಾರವಾದ ಗೀತೆಗಳು ಬಹಳ ಇಷ್ಟವಾಗಿವೆ, ನಿರೂಪಣೆ ತುಂಬಾ ಸುಂದರವಾಗಿ ಮೂಡ್ ಬರ್ತಾ ಇದೆ, ತಂಪಾದ ಹೊತ್ತಿನಲ್ಲಿ ಇಂಪಾದ ಗೀತೆಗಳಿಗೆ ಧನ್ಯವಾದಗಳು ಅಂತ ಹೇಳಿದ್ರೆ, ಇದು ಬಾನುಲಿ ಕೇಳುಗರ ಬೆಸುಗೆ, ಸಂದೇಶ ಸಂವಹನದ ಹೊಸಗೆ, ಹೀಗೆ ಮುಂದುವರಿಯಲಿ ಮರೆಯದ ಬೆಸುಗೆ ಅಂತಾರೆ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ. ಆಯ್ತು, ಹಾಗಿದ್ರೆ ಕಾರ್ಯಕ್ರಮದ ಕಡೆಯ ಗೀತೆ ಹಾಕ್ತೀನಿ ಕೇಳಿದ್ರೆ, ನೋಡೋಣ ಮಂಕುತಿಮ್ಮ ಚಿತ್ರದ ಈ ಗೀತೆಯನ್ನು ಕೇಳೋಣ.

ಕೇಳಿದ್ರೆ ಇನ್ನೆರಡು ಸಂದೇಶಗಳು ಹಾಗೆ ಉಳಿದ ಗೀತೆಯನ್ನ ಭಾಗದ ಗೀತೆಯನ್ನ ಪ್ರಸಾರ ಮಾಡೋಣ. ಹಾಗೆ ಶುಭರಾತ್ರಿ ಶುಭ ಮಸ್ತು ಅಂತಾರೆ ಮುರಳೀಧರ ಶಿವಮೊಗ್ಗದಿಂದ. ಹಾಗೆ ನಮಸ್ತೆ ಆಕಾಶವಾಣಿ, ಆಕಾಶವಾಣಿಗೆ 90ರ ದಶಕದ ಶುಭಾಶಯಗಳು ಮೇಡಮ್. ಈಗ ಮೂಡಿ ಬಂದ ಬೆಸುಗೆ ಚಿತ್ರ ಗೀತೆ ಬಹಳ ಚೆನ್ನಾಗಿತ್ತು. ಚನ್ನಗಿರಿ ತಾಲೂಕು ಕಗ್ಗತ್ತೂರು ಗ್ರಾಮದ ಶಾರದಮ್ಮ ಹನುಮಂತಪ್ಪ ಚಿತ್ರಗೀತೆಗಳು ಚೆನ್ನಾಗಿ ಮೂಡ್ ಬರ್ತಾ ಇವೆ, ಹೀಗೆ ಸುಮಧುರವಾದ ಹಾಡು ಕೇಳಿ ಬರಲಿ ಎಂದು ಕೇಳ್ಕೊಳ್ತೇವೆ ಅಂತ ಹೇಳ್ತಾರೆ. ಆದ್ರೆ ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಆಲಿಸ್ತಾ ಇದ್ದೀರಿ ಕೇಳಿದ್ರೆ ನೀವು. ಮಂಕುತಿಮ್ಮ ಚಿತ್ರದ ಈ ಗೀತೆಯ ಸಾಹಿತಿ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇರೋ ಈ ಗೀತೆಯನ್ನ ಕೇಳಿ.

ಓಕೆ ಕೇಳಿದ್ರೆ ಜಯಪುಟ್ಟ ಸ್ವಾಮಿ ಕೆನಡಾದಿಂದ ಕಳಿಸ್ತಾರೆ. ನಮಸ್ತೆ ಸವಿ ನೆನಪು ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಆಯ್ಕೆಯ ಹಳೆಯ ಅಪರೂಪದ ಹಾಡುಗಳು ತುಂಬಾ ಇಷ್ಟವಾಗ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿದ್ರು. ಹಾಗೆ ಕೆಳಗ್ರೆ ಸಮಯ 10:30 ಆಗ್ತಾ ಇದೆ. ಇದೀಗ ನಾವು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ದೆಹಲಿ ಕೇಂದ್ರಕ್ಕೆ ಹೋಗಬೇಕಾಗಿದೆ. ಎನ್ಡಿಎ ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಇವತ್ತು ಕಿಸಾನ್ ಸಶಕ್ತೀಕರಣ ಕುರಿತು ಮಾಹಿತಿಯನ್ನ ಕೇಳಲಿದ್ದೀರಿ.